107.8 FM Radio Saran. Ega app nalu kuda labhya.

107.8 FM Radio Saran Iga app nalu kuda labhya.

0: You're listening to Radio Sarang, 107.8 FM.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
0: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇದು ವಿಶ್ವೇಶ್ವರನ ಧರ್ಮ. ಅವರು ವಿಶ್ರಾಂತವಾಗುವ ದಿನ ಮಧ್ಯಾಹ್ನ 4 ಗಂಟೆಯವರೆಗೆ ವರ್ತಮಾನದ ಸುಳಿವು ಬಹಿರಂಗವಾಗಿರಲಿಲ್ಲ. ಅಂದರೆ 4 ಗಂಟೆಯವರೆಗೆ ಕೆಲಸ ಮಾಡಿದ್ದಾರೆ, ಅವತ್ತಿನ ಕೆಲಸ ಎಲ್ಲ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಮಧ್ಯಾಹ್ನ ಸೆಕ್ರೆಟರಿಯೇಟಿನ ಸಿಬ್ಬಂದಿಯೆಲ್ಲ ಅಠಾರ ಕಚೇರಿ ನಡುವಣ ಸಭಾಮಂದಿರಕ್ಕೆ ಬರತಕ್ಕದೆಂದು ಕೋರಿದರು. ಎಷ್ಟು ಜನ ಇದ್ದರು ಸೆಕ್ರೆಟರಿಯೇಟಲ್ಲಿ, ಎಲ್ಲರೂ ಬರಬೇಕು ಅಂತ ಹೇಳಿದರು. ಎಲ್ಲ ಬಂದರು. ಸೆಕ್ರೆಟರಿಗಳು, ಅಸಿಸ್ಟೆಂಟ್ ಸೆಕ್ರೆಟರಿಗಳು, ಸೂಪರಿಂಟೆಂಡೆಂಟ್ಗಳು ಎಲ್ಲರೂ ಸೇರಿದ ಮೇಲೆ ವಿಶ್ವೇಶ್ವರಯ್ಯನವರು ಪ್ರತಿಯೊಬ್ಬರ ಬಳಿಗೂ ಹೋಗಿ ಕೈ ಕುಲುಕಿ ಅವರ ಸಹಕಾರಕ್ಕಾಗಿ ಅವರನ್ನೆಲ್ಲ ವಂದಿಸಿ ಸರಸರನೆ ಮೆಟ್ಟಿಲಿಳಿದು ತಮ್ಮ ಸ್ವಂತದ ಮೋಟಾರ್ ಕಾರ್ನಲ್ಲಿ ಮನೆಗೆ ತೆರಳಿದರು. ಆಗ ಎಲ್ರಿಗೂ ಅರ್ಥವಾಯಿತು ಅದೇನೆಂಬುದು. ಬಹುಮಂದಿ ಕುಳಿತು ಕಣ್ಣೀರಿಟ್ಟರು. ಅಂದರೆ ಬಿಡ್ತೀನಂತೂ ಹೇಳಿಲ್ಲ, ಎಲ್ಲರನ್ನೂ ಕರೆದು ಸಹಕಾರ ಕೊಟ್ಟದಕ್ಕೆ ವಂದನೆಗಳು ಅಂತ ಹೇಳಿ ಸರಸರ ಇಳಿದು ಯಾವಾಗ ತಮ್ಮ ಪರ್ಸನಲ್ ಕಾರಲ್ಲಿ ಮನೆಗೆ ಹೋದರೋ ಆ ಜನಕ್ಕೆ ಗೊತ್ತಾಯ್ತು ದಿವಾನಗಿರಿ ಬಿಟ್ರಿ ಇವರು ಅಂತ. ಮುಂದೆ ಮಾತಾಡ್ತಿರ್ಬೇಕಾದ್ರೆ ಡಿ ವಿ ಜಿ ಹತ್ರ ವಿಶ್ವೇಶ್ವರಯ್ಯ ಹೇಳ್ತಾರೆ, ನಾನು ಇಲ್ಲಿ 5-6 ವರ್ಷ ಕಾಲವಾದರೂ ಇದ್ದು ನನ್ನ ಕೈಯಲ್ಲಾದ ಕೆಲಸ ಮಾಡಲು ಅನುಕೂಲಿಸಿದ್ದು ಯಾವುದರಿಂದ ಗೊತ್ತೇ, ಕೆಲಸ ಮಾಡೋಕ್ಕೆ ಸಾಧ್ಯ ಆದದ್ದು ಯಾವುದರಿಂದ ಗೊತ್ತೇ ಅಂತ ಕೇಳ್ತಾರೆ. ನನ್ನ ಜೇಬಿನಲ್ಲಿ ಯಾವಾಗಲೂ ರಾಜೀನಾಮೆ ಚೀಟಿ ಸಿದ್ಧವಾಗಿರುತ್ತಿದ್ದರಿಂದ. ಯಾವಾಗಲೂ ನನ್ನ ಜೇಬಿನಲ್ಲಿ ರಾಜೀನಾಮೆ ಚೀಟಿ ಇರ್ತಿತ್ತು ಅಂತ ಹೇಳಿ ಇಷ್ಟು ಸಾಧ್ಯ ಆಯಿತು ಕೆಲಸ ನನಗೆ. ನನ್ನ ತತ್ವಕ್ಕೆ ಭಂಗ ಬರುವುದಾದರೆ ನಾನು ಸ್ಥಳ ಬಿಟ್ಟು ಹೊರಡಲು ಸಿದ್ಧ. ಇದನ್ನು ಶ್ರೀಮನ್ ಮಹಾರಾಜರಿಗೆ ನಾನು ಮೊದಲೇ ತಿಳಿಸಿದ್ದೆ ಅಂತ. ಇದು ಬಹಳ ಎದೆ ಮುಟ್ಟು ನೋಡ್ಕೊಳ್ಳುವಂಥ ವಿಷಯಗಳೆಲ್ಲ ಇವು. ಲಾಭ ಆಗತ್ತೆ ಅಂತ ನಾವು ಕೆಲಸ ಕಂಡುಕೊಂಡಿರ್ತೇವೆ, ಅದನ್ನು ತತ್ವಕ್ಕೆ ಹೊಂದದೇ ಒದ್ರು ಉಳ್ಕೊಂಡಿರ್ತೇವೆ, ನಮ್ಮ ಮೌಲ್ಯಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತೇವೆ. ಎಷ್ಟೋ ಸಲ ಮಾತಾಡ್ತೇವೆ, ವ್ಯಾಲ್ಯೂಸ್ ಆರ್ ಎಟ್ ಕ್ರಾಸ್ ರೋಡ್ಸ್ ಅಂತ. ಮೌಲ್ಯಗಳು ಕೌಲು ದಾರಿಯಲ್ಲಿ ನಿಂತ್ಕೊಂಡಿದೆ ಈಗ ಅಂತ. ವ್ಯಾಲ್ಯೂಸ್ ವೇರ್ ನೆವರ್ ಎಟ್ ಕ್ರಾಸ್ ರೋಡ್ಸ್, ವಿ ಸ್ಟ್ಯಾಂಡ್ ಎಟ್ ಕ್ರಾಸ್ ರೋಡ್ಸ್. ಮೌಲ್ಯಗಳು ಕೌಲು ದಾರಿಯಲ್ಲಿ ನಿಂತಿಲ್ಲ, ನಾವು ನಿಂತಿದ್ದೇವೆ. ಹೋಗ್ಲೋ ಬೇಡವೋ, ಹೋಗ್ಲೋ ಬೇಡವೋ, ನನಗೆ ದ್ವಂದ್ವ ಇದೆ, ಅವ್ರಿಗೆ ದ್ವಂದ್ವ ಇಲ್ಲ. ಇದೇ ಬೇಂದ್ರೆ ಮಾಡಿದ್ದುಂಟು, ದೊಡ್ಡ ದೊಡ್ಡವ್ರು ಮಹಾನುಭಾವರು ಎಲ್ಲ ಮಾಡಿದ್ದುಂಟು. ನಾನೊಬ್ಬರು ನೋಡಿದ್ದುಂಟು, ಗೋವಾದಲ್ಲಿ ಜೋಹರ್ ಎಗ್ರೋ ಕೆಮಿಕಲ್ಸ್ ಲೆಬೊರೇಟ್ರಿ ಅಂತ ದೊಡ್ಡದಿದೆ, ಇದು ಜೈ ಕಿಸಾನ್ ಫರ್ಟಿಲೈಸರ್ ಮಾಡುವಂಥ ಫ್ಯಾಕ್ಟ್ರಿ. ನನ್ನಕ್ಕಿಂತ 1-2 ವರ್ಷ ಸೀನಿಯರ್ ಆಗಿದ್ದಂಥವ್ರು ಸಿಂಗ್ ಅಂತ ಹೇಳಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ವೈಸ್ ಪ್ರೆಸಿಡೆಂಟ್ ಟೆಕ್ನಿಕಲ್ ಅಂತ ಹೈಯೆಸ್ಟ್ ಪೊಸಿಷನ್ ಅದು. ಸಣ್ಣ ವಯಸ್ಸಿನ ಹುಡುಗ, ಆವಾಗ MBA ಮಾಡ್ಕೊಂಡು ಬೇರೆ ದೇಶಕ್ಕೆಲ್ಲ ಮಾಡ್ಕೊಂಡು ಬಂದಂಥ ಹುಡುಗ. ನಾನೊಂದ್ಸಲ ಮೀಟ್ ಮಾಡೋಕ್ಕೆ ಹೋದಾಗ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ರೂಮಿಗೆ ಹೋಗಿದ್ದಾರೆ. ಮ್ಯಾನೇಜರ್ ಮುಗಿ ಏನು ಮಾತು ಬಂತೋ ಗೊತ್ತಿಲ್ಲ, ಯಾವುದೋ ಮಾತಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ. ಇವರು ಸರಿ ಅಂದದ್ದನ್ನು ಅದು ಮಾಡೋಕ್ಕಾಗಲ್ಲ, ಹೀಗೆ ಮಾಡಿ ಅಂತ ಹೇಳಿದ್ರಂತೆ. ಈತನ ಮನಸ್ಸಿಗೆ ಒಪ್ಪಲಿಲ್ಲ ಅದು. ಅವನು ಕೇಳಿದ್ದೇನು ಗೊತ್ತಾ, ವುಡ್ ಯು ಪರ್ಮಿಟ್ ಮೀ ಟು ಗೋ ಇನ್ ಟು ಮೈ ಕ್ಯಾಬಿನ್ ಆ್ಯಂಡ್ ಟೇಕ್ ಮೈ ಕೋಟ್, ನನ್ನ ರೂಮಿಗೆ ಹೋಗಿ ನನ್ನ ಕೋಟ್ ತೊಗೋಬಹುದಾ ನಾನು ಅಂದು ಕೋಟ್ ಒಳಗೆ ಹೋಗಲಿಲ್ಲ ರೂಮ್ ಒಳಗೆ, ಹೊರ ನಿಂತು ತಮ್ಮ ಅಟೆಂಡರ್ ಹೇಳಿದಂತೆ ಬ್ರಿಂಗ್ ಮೈ ಬ್ಯಾಗ್ ಆ್ಯಂಡ್ ಮೈ ಕೋಟ್. ಬ್ಯಾಗ್ ಕೋಟ್ ಹೊರಗೆ ತಂದು ಒಳಗೆ ಕಾಲು ಇಡಲಿಲ್ಲ, ಇಟ್ಟು ಬ್ಯಾಗ್ ತೆಗೆದು ಅದರೊಳಗೆ 3 ಫೈಲ್ ಇತ್ತು. ಅದು 3 ಕೊಟ್ಟುಬಿಟ್ಟು ಸಾಹೇಬ್ರಿಗೆ ಕೊಡು ಇದನ್ನು ಅಂತ ಬ್ಯಾಗ್ ತೊಗೊಂಡು ಕೆಳಗಡೆ ಬಂದು ಟ್ಯಾಕ್ಸಿ ತೊಗೊಂಡು ಮನೆಗೆ ಹೋಗ್ಬಿಟ್ಟ. ನಾನು ಕೇಳಿದ್ದೆ ಯಾಕೆ ಹಿಂಗೆ ಮಾಡಿದೆ ಅಂತ. ಅವನು ಹೇಳ್ತಾನೆ, ವೆನ್ ಯು ರೀಚ್ ದ ಟಾಪ್ ಯು ಡೋಂಟ್ ಹ್ಯಾವ್ ಮೆನಿ ಆಪ್ಷನ್ಸ್. ಇದು ಬಹಳ ಮುಖ್ಯ. ಇದು ಮನುಷ್ಯ ಎತ್ತರಕ್ಕೆ ಹೋದಷ್ಟು ಹೋದಷ್ಟು ಏಕಾಂಗಿ ಆಗ್ತಾನೆ ಅಂತ ಹೇಳ್ತಾರೆ. ಮಾತಾಡೋಕ್ಕೆ ನಿಮ್ಮ ಹತ್ರ 100 ಜನ ಸಿಗಬಹುದು, ಆತ್ಮೀಯರು ಸಿಗೋದು ಅಪರೂಪ ಆಗತ್ತೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ಮೋರ್ ಲೋನ್ಲಿ ಮ್ಯಾನ್ ದ್ಯಾನ್ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ದಿ ಕಂಟ್ರಿ. ಒಬ್ಬ ರಾಷ್ಟ್ರಪತಿ ಆಗಲಿ ಪ್ರಧಾನಮಂತ್ರಿ ಆದರೆ ಅವರಷ್ಟು ಏಕಾಂಗಿ ಆಗೋಕ್ಕೆ ಸಾಧ್ಯ ಇಲ್ಲ. 100 ಹೇಳಬೇಕು ಅಂತ ತುಡಿತಾ ಇರ್ತದೆ. ನಿಮ್ಮ ಕಡೆ ಕೆಲಸ ಮಾಡೋರು 1,00,000 ಜನ ಸಿಗ್ಬೋದು, ಆತ್ಮೀಯರು ಸಿಗೋದು ಒಬ್ಬರೋ ಇಬ್ಬರು.
5: ಆತ್ಮೀಯರಿಗೋಸ್ಕರ ಟೈಮು ಕೊಡೋಕ್ಕಾಗಲ್ಲ ನಿಮಗೆ. ಒಂದು ಹಂತಕ್ಕೆ ಹೋದ್ಮೇಲೆ ನಿಮಗೆ ಟೈಮ್ ಸಿಗೋಲ್ಲ ನಿಮ್ಮ ಬಗ್ಗೆ. ಈ ರೀತಿ ಆದಾಗ ವಿಶ್ವೇಶ್ವರ ಹೇಳಿದ್ದೇನು ತಪ್ಪಲ್ಲ ಅನ್ಸುತ್ತೆ. ನಾನು ಸಿಂಗ್ ಬಗ್ಗೆ ಹೇಳಿದ್ದೆನಲ್ಲ, ಆ ಮಟ್ಟಕ್ಕೆ ಹೋದಾಗ ಐ ಹ್ಯಾವ್ ನೋ ಆಪ್ಷನ್ಸ್, ಐದರ್ ಟು ಸ್ಟೇ ದೇರ್ ಆರ್ ಟು ಗೆಟ್ ಔಟ್. ಇರ್ಬೋದು ಅಥವಾ ಬಿಟ್ಟು ಹೋಗ್ಬೇಕು, ಎರಡೇ ಕೆಲಸ ನನಗೆ. ಅದು ಇರೋಕ್ಕಾಗಲ್ಲ, ನನ್ನ ಮೌಲ್ಯಕ್ಕೆ ಒಪ್ಪೋದಿಲ್ಲ ಅಂದಾಗ ಐ ಹ್ಯಾವ್ ನೋ ಆಪ್ಷನ್. ಅದಕ್ಕೆ ಹೇಳ್ತಾರೆ, ಐದರ್ ಯು ಕಾಂಪ್ರಮೈಸ್ ಯುವರ್ ವ್ಯಾಲ್ಯೂಸ್ ಆರ್ ಕಾಂಪ್ರಮೈಸ್ ವಿತ್ ದಿ ಆರ್ಗನೈಸೇಷನ್, ಐದರ್ ಯು ಲೀವ್ ಯುವರ್ ವ್ಯಾಲ್ಯೂಸ್ ಆರ್ ಲೀವ್ ದಿ ಆರ್ಗನೈಸೇಷನ್. ಹೇಳ್ತಾರೆ, ಟ್ರಾಜಿಡಿ ಈಸ್ ಮೋಸ್ಟ್ ಪೀಪಲ್ ಲೀವ್ ದ ವ್ಯಾಲ್ಯೂಸ್ ಅಂತ. ನಿಮ್ಮ ಮೌಲ್ಯಗಳನ್ನಾದರೂ ಬಿಡಬೇಕು ಅಥವಾ ಕೆಲಸವನ್ನಾದರೂ ಬಿಡಬೇಕು. ಆದರೆ ವಿಶ್ವೇಶ್ವರಯ್ಯನವರ ಪ್ರಸಂಗದಲ್ಲಿ ಚಿಂತೆ ಕೂಡ ಮಾಡೋ ಅವಕಾಶ ಇಲ್ಲ. ಅವ್ರು ಹೇಳಿದರು, ಮೈ ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್, ಬಿಟ್ಬಿಟ್ರು. ಇಷ್ಟು ಸಿಸ್ಟಮ್ಯಾಟಿಕ್ ವ್ಯಕ್ತಿ ಆದರೂ ಕೂಡ ನಿರಾಡಂಬರ ವ್ಯಕ್ತಿ ಅಂತ, ಆಡಂಬರ ಇರಲಿಲ್ಲ. ಅವ್ರು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ತಮ್ಮ ಬಂಧುಗಳಿಗೊಬ್ರು ಹೇಳ್ತಾ ಇದ್ರಂತೆ, ನಿನ್ನ ಕಾರಲ್ಲಿ ಹೋದರೂ ಕೂಡ ಹ್ಯಾಕ್ ಕೂತ್ಕೋಬೇಕು ಕಾರಲ್ಲಿ, ಇನ್ನು ಕಲಿಬೇಕಾದದ್ದು ನಾವೆಲ್ಲ. ನಾವು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡ್ರೆ ವಿಕ್ರಮಾದಿತ್ಯನ ಸಿಂಹಾಸನ ಮೇಲೆ ಕೂತ್ಕೊಂಡಂಗೆ ಕೂತ್ಕೊಂಡಿರ್ತೇವೆ. ಇವ್ರು ಹೇಳ್ತಾರೆ, ಬಂಧುಗಳಿಗೆ ನಿಂದೇ ಕಾರಲ್ಲಿ ಕೂತ್ಕೋಬೇಕು ಹೇಗೆ ಅಂತ ಕಲಿಸ್ಕೊಡ್ತಾರೆ. ಕಾರಲ್ಲಿ ಹೇಗೆ ಕುಳಿತುಕೊಳ್ಳಬೇಕೆಂಬುದನ್ನು ವಿಶ್ವೇಶ್ವರನು ಉಪದೇಶ ಮಾಡಿದರು. ಕಾರು ನಿನ್ನದಾದರೂ ನೀನು ಅದಕ್ಕೆ ಒಡೆಯನೆಂಬುದನ್ನು ತೋರಿಸಿಕೊಳ್ಳತಕ್ಕದ್ದಲ್ಲ. ಮುಂದಿನ ಪೀಠದ ಅಂಚಿಗೆ ಮೈ ಅಂಟಿಸಿಕೊಂಡಿರಬೇಕು. ತೀರ ಸಡಿಲವಾಗಿ ಕುಳಿತುಕೊಳ್ಳಬಾರದು. ಕಾಲುಗಳನ್ನು ಹರಡಿಕೊಳ್ಳಬಾರದು. ಮತ್ತಾರ ಕಾರಿನಲ್ಲಿಯೋ ಎರವಲು ಬಂದಿರುವಾಗ ಒಂದೆರಡು ವರ್ಷ ನಿರ್ಬಂಧದಲ್ಲಿ ಕುಳಿತಿರುವಂತೆ ಮೈ ಸಣ್ಣದು ಮಾಡಿಕೊಂಡು ಕೊಂಚ ಓರಿಯಾಗಿ ಕುಳಿತುಕೊಂಡಿರಬೇಕು. ಹೊರಗೆ ನೋಡೋರಿಗೆ ಏನು ದರ್ಬಾರಿ ಒಂದು ಅಂತ ಅನ್ನೋ ಹಾಗೆ ಆಗಬಾರ್ದು. ಇನ್ನೊಂದು ದಿನ ಬಂಧುವಿಗೆ ಹೇಳಿದರು, ಡ್ರೈವರಿಗೆ ಒಳ್ಳೆ ಬಟ್ಟೆ ಕೊಡಿಸು, ಆಳುಗಳ ಬಟ್ಟೆ ಬರೆಯಿಂದ ಯಜಮಾನರ ಯೋಗ್ಯತೆ ಗೊತ್ತಾಗುತ್ತದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಸಾಮಾನ್ಯವಾಗಿ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತಿರ್ತೀವಿ. ಹೇಳ್ತಾರೆ, ಡ್ರೈವರ್ಗೆ ಒಳ್ಳೆ ಬಟ್ಟೆ ಕೊಡಿಸು, ಅವರಿಂದ ನಿಮ್ಮ ಯೋಗ್ಯತೆ ಗೊತ್ತಾಗ್ತದೆ ಅಂತ.

0: ಹಾಯ್, ಯಾನಿಗನ್ ರಕ್ಷಿತ್ ಶೆಟ್ಟಿ. ನೀವು ಕೇಳಂದುಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಒಂದು ಘಟನೆ, ಅದ್ಭುತ ಘಟನೆ ಬರೀತಾರೆ ಮುಂದೆ, ಅವ್ರು ಹೇಗಿದ್ರು ಅಂತ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ. ಪಿ ಎಸ್ ಶಿವಸ್ವಾಮಿ ಅಯ್ಯರ್ ಅಂತ ಬಹಳ ದೊಡ್ಡವರು, ಮಹಾವಿದ್ವಾಂಸರವರು, ಸಂಸ್ಕೃತದಲ್ಲೂ ಹಾಗೆ, ನ್ಯಾಯಶಾಸ್ತ್ರದಲ್ಲೂ ಹಾಗೇನೆ, ಮುಂದೆ ಮದ್ರಾಸ್ದಲ್ಲಿ ಬಹಳಷ್ಟು ವರ್ಷ ಮಂತ್ರಿಯಾಗಿ ಮುಂದೆ ಗವರ್ನರು ಆಗಿದ್ದರು ಸ್ವಲ್ಪ ದಿವಸ ಅವರು, ಶಿವಸ್ವಾಮಿ ಅಯ್ಯರ್. ಅವರು ಒಂದು ಸಲ ಬಂದಿದ್ದರಂತೆ ವಿಶ್ವೇಶ್ವರ ಹತ್ರ, ಅವ್ರು ಬಹಳ ಸ್ನೇಹಿತರು. ಒಂದು ಸಲ ಇಬ್ಬರು ಉಪಹಾರ ಆದಮೇಲೆ, ಉಪಹಾರ ಕೂತ್ಕೋಬೇಕು, ಟನ್ ಟೇಬಲು ಆ ಕಡೆ ಶಿವಸ್ವಾಮಿ ಅಯ್ಯರ್ ಅವರು, ಈ ಕಡೆ ವಿಶ್ವೇಶ್ವರಯ್ಯನವರು ಕೂತ್ಕೊಂಡ್ರಂತೆ. ಬಹಳ ತಮಾಷೆ ಆದ ಘಟನೆ ಇದು. ಶಿವಸ್ವಾಮಿ ಅಯ್ಯರವರು ಸೂಟ್ ಹಾಕ್ಕೊಂಡು ಟಾಯ್ ಕಟ್ಕೊಂಡು, ಮುಂದೆ ಟಾಯ್ ಪಿನ್ ಅಂತ ಇರ್ತಿತ್ತು ಮೊದಲೊಂದು, ಟಾಯ್ ಕ್ಲಿಪ್ ಅಲ್ಲ, ಕ್ಲಿಪ್ ನಂತರ ಬಂದದ್ದು. ಪಿನ್ ಅಂದರೆ ಒಂದು ಗುಂಡು ಸೂಜಿ ಥರ ಇರೋದು, ಅದನ್ನು ಸಿಕ್ಸ್ಕೊಳ್ಳೋದು ಹೀಗೆ, ಟಾಯ್ ಹಾರಬಾರ್ದು ಅಂತ, ಶರ್ಟಿಗೂ ಅದಕ್ಕೆ ಟಾಯ್ಗೂ ಸೇರಿಸಿ ಸಿಕ್ಸ್ಕೊಳ್ಳೋದು, ಅದಕ್ಕೊಂದು ಮೇಲೆ ಅಲಂಕಾರವಾಗಿ ಏನೋ ಒಂದು ಡಿಸೈನ್ ಇರೋದ ಮೇಲೆ, ಆ ಥರದ ಒಂದು ಪಿನ್ ಹಾಕ್ಕೊಂಡು ಕೂತ್ಕೊಂಡಿದ್ರಂತೆ ಅವರು, ಆ ಥರದ ಪಿನ್ ಹಾಕ್ಕೊಳ್ಳೋರು. ಆಮೇಲೆ ವಿಶ್ವೇಶ್ವರ ನಿವೃತ್ತರಾಗಿದ್ದರಂತೆ, ಆಗಲೇ ಉಪಹಾರ ಕೂತ್ಕೊಂಡಾಗ ಶುರು ಆಗೋ ಹೊತ್ತಿಗೆ ವಿಶ್ವೇಶ್ವರ ಎದ್ದರು ತಮ್ಮ ಜಾಗದಿಂದ, ಎದ್ದು ಹೋಗ್ಬಿಟ್ಟು, ಕ್ಷಮಿಸಿ ಒಂದು ನಿಮಿಷ ಅಯ್ಯರವರೇ ಅಂತ ಹೋಗಿ ಅವ್ರ ಕೋಟನ್ನೆಲ್ಲ ಹಿಂಗೆ ಜಾಡಿಸ್ದಂಗೆ, ಕೋಟ್ ಮೇಲೆ ಧೂಳು ಜಾಡಿಸ್ದಂಗೆ ಮಾಡಿ ಆ ಟಾಯ್ ಮೇಲೆ ಕೈ ಆಡಿಸಿ ಬಂದ್ರಂತೆ. ಅಯ್ಯರಿಗೆ ಗೊತ್ತಾಗಲಿಲ್ಲ ಏನು ಮಾಡಿದ್ರಿ ಇವರು ಅಂತ. ಅವ್ರು ಹೋಗಿ ವಾಪಸ್ ಕೂತ್ಕೊಂಡ್ರಲ್ಲ, ಏನಾಗಿರಬೇಕು ಅಂತ ನೋಡ್ಕೊಂಡ್ರಂತೆ ಇವರು. ಏನಾಗಿತ್ತು ಅಂತಂದರೆ, ಅಲ್ಲಿ ಆ ಅಲಂಕಾರದ ಮೇಲಿದ್ದ ಚಿನ್ನದ ಸೂಜಿಯನ್ನು, ಅದು ಚಿನ್ನದ ಸೂಜಿ ಹಾಕ್ಕೊಂಡಿದ್ರು ಅವರು ಟಾಯ್ ಪಿನ್ಗೆ, ಚಿನ್ನದ ಸೂಜಿ ಮೇಲೆ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ವಜ್ರದ ಹರಳಿತ್ತಂತೆ, ಅದು ಹಾಕ್ಕೊಂಡಿದ್ರಂತೆ. ವಿಶ್ವೇಶ್ವರಯ್ಯನವರು ಅದನ್ನು ಕೆಳಕ್ಕೆ ತಳ್ಳಿದ್ರಂತೆ, ಅದನ್ನು ತಳ್ಳಿಬಿಟ್ಟಿದ್ರಂತೆ. ಆಮೇಲೆ ಶಿವಸ್ವಾಮಿ ಅಯ್ಯರಿಗೆ ಏನು ಮಾಡಿದರು, ಮತ್ತೆ ಸ್ವಲ್ಪ ಮೇಲೆ ಎತ್ಕೊಂಡ್ರು ಅದನ್ನು ಅವರು, ಈ ಟಾಯ್ ಪಿನ್ನನ್ನು ಅವ್ರು ಹಿಂಗೆ ಒಳಗೆ ಒತ್ತಿದ್ರು ವಿಶ್ವೇಶ್ವರಯ್ಯನವರು, ಇದು ಮತ್ತೆ ಮೇಲೆ ಎತ್ಕೊಂಡ್ರು ಅದನ್ನು. 2-3 ಸೆಕೆಂಡ್ ಕಳೆದ ಬಳಿಕ ವಿಶ್ವೇಶ್ವರಯ್ಯನವರು ಮತ್ತೆ ಎದ್ದು ಬಂದು ಅಲಂಕಾರವನ್ನು ಕೆಳಕ್ಕೆ ಅದುಮಿದ್ರು, ಅಯ್ಯರ್ ಮತ್ತೆ ಮೇಲಕ್ಕೆ ಎತ್ತಿಕೊಂಡ್ರು. ಇದು 2-3 ಬಾರಿ ನಡೆದ ಮೇಲೆ ಇಬ್ಬರೂ ನಗುತ್ತಾ ಕಾರ್ಯಕ್ಕೆ ಸಂಬಂಧಪಟ್ಟ ನೀತಿಯನ್ನು ಕುರಿತು ವಾಗ್ವಾದಕ್ಕೆ ಆರಂಭಿಸಿದರು. ಅದಕ್ಕೆ ವಿಶ್ವೇಶ್ವರ ಹೇಳ್ತಾರೆ, ನೋಡಿ, ಈ ಕಂಠಾಲಂಕಾರದ ಸೂಜಿಯನ್ನು ಮೇಲಕ್ಕೆ ತೋರ್ಪಡಿಸುವುದು ಪದ್ಧತಿಯಲ್ಲ, ತೋರಿಸ್ಬಾರ್ದು ಅದನ್ನು ಅಲಂಕಾರದ್ದು ಅಂತ. ಅವರು ಅಯ್ಯರ್ ಹೇಳೋದು, ಇತರರಿಗೆ ತೋರ್ಪಡಿಸುವುದು ಪದ್ಧತಿ ಅಲ್ಲದಿದ್ದರೆ ಸೂಜಿಯನ್ನು ಏಕೆ ಸಿಕ್ಕಿಸಿಕೊಳ್ಳಬೇಕು, ತೋರಿಸ್ಬಾರ್ದು ಅಂದ್ರೆ ವಜ್ರದೇಕ್ ಹಾಕ್ಕೋಬೇಕು, ಯಾವುದೋ ಗುಂಪಿನ ಹಾಕ್ಕೋಬೋದಲ್ಲ, ತೋರಿಸ್ಬೇಕಂತ ಇರೋದು ಅಂತ ಅವರು. ಅದಕ್ಕೆ ಇವರು, ನಮ್ಮಲ್ಲಿರುವ ಒಳ್ಳೆ ಪದಾರ್ಥವನ್ನು ಇತರರಿಗೆ ತೋರಿಸಿದರೆ ಜಂಬವೆಂದಾಗೋದಿಲ್ಲವೇ ಅಂತಿವರು. ಅದಕ್ಕೆ ಅವರು, ಇತರರು ಸಂತೋಷ ಪಡಬೇಕಂತಲ್ಲವೇ ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡು ಸಿಂಗರಿಸೋದು, ನನ್ನ ನೆಕ್ಟಾಯು ಸೂಜು ನನಗೆ ಕಾಣಿಸುತ್ತದೆಯೇ, ನೀವಲ್ವೇ ನೋಡೋದು. ಇಬ್ಬರು ಘಟಾನುಘಟಿಗಳು, ಇವರು ಇಬ್ಬರು ವಿದ್ವಾಂಸರು ಜಗಳಾಡ್ತಿದ್ರು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ, ಹಾಕ್ಕೊಳ್ಳೋದು ನಿಮಗೋಸ್ಕರಪ್ಪ, ನನಗೋಸ್ಕರ ಹಾಕೋತೀನ, ನಾವು ಅಲಂಕಾರ ಮಾಡ್ಕೊಳ್ಳೋದು ಮತ್ತೊಬ್ಬರಿಗೋಸ್ಕರ. ಇಲ್ಲದೆ ಹೋದ್ರೆ ಎಲ್ಲರೂ ಅಲಂಕಾರ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೋತಾ ಇದ್ರು, ಹೊರಗಡೆಗೆ ಬರ್ತಾ ಇದ್ರು ಅಯ್ಯರದು. ಜಂಬ ತಪ್ಪೆನ್ನುವುದು ಮಾತ್ರವಲ್ಲ, ವಿಶ್ವೇಶ್ವರ ಮನಸ್ಸು ನೋಡಿ ಹೇಗಿದೆ, ಜಂಬ ತಪ್ಪೆನ್ನುವುದು ಮಾತ್ರವಲ್ಲ, ಜಂಬವೊಂದು ಇತರರು ಯಾವುದನ್ನು ಭಾವಿಸಿಯಾರೋ ಅದನ್ನು ಕೂಡ ಬಿಡಬೇಕೆಂಬುದು ವಿಶ್ವೇಶ್ವರ ಮಾತು. ನೀವು ಹಾಕೋಬೋದಪ್ಪ, ನೀವು ಹಾಕ್ಕೊಂಡದ್ದು ನೋಡಿ ಯಜಂಬದಿಂದ ಹಾಕ್ಕೋತಾನೆ ಅಂತ ಮತ್ತೊಬ್ರಿಗೆ ಅನಿಸುತ್ತೆ ಅಂತ ಅನಿಸಿದ್ರು ಕೂಡ ಹಾಕ್ಕೋಬಾರ್ದು ನೀವು ಅದನ್ನು ಅಂತ ವಿಶ್ವೇಶ್ವರ ಸ್ಟೈಲ್. ಅದು ಅವ್ರ ಮನಸ್ಸು ಗೊತ್ತಾಗೋದು ಒಂದು ಅದ್ಭುತ ವಿಷಯದಲ್ಲಿ ಗೊತ್ತಾಗತ್ತೆ ಹೇಗಾಯಿತು ಅಂತ. ಚೀಫ್ ಇಂಜಿನಿಯರ್ ಆಗಿದ್ದಾಗ ವಿ.ಪಿ. ಮಾಧವರಾಯರ್ ಪಾಟಣ್ ಕಾಲೇಜ್ ಅಂತ ಇತ್ತು, ಪಾಟಣ್ ಕಾಲೇಜಲ್ಲಿ ಇರ್ತಾ ಇದ್ರು ವಿಶ್ವೇಶ್ವರಯ್ಯನವರು. ದಿವಾನರಾದ್ಮೇಲೆ ಬಾಲಬ್ರೂಯಿಗೆ ಬಂದರು, ನಮ್ಮ ಬಾಲಬ್ರೂಯಿ ಇದೆಯಲ್ಲ ಅಲ್ಲಿ ಇರ್ತಾ ಇದ್ರು ಸುಮಾರು ದಿವಸ. ಅಧಿಕಾರದಿಂದ ನಿವೃತ್ತರಾದ್ಮೇಲೆ ಈ ಗಾಲ್ಫ್ ಗ್ರೌಂಡ್ ಬಳಿ ಅಪ್ಲೈನ್ಸ್ ಬಂಗ್ಲೆ ಅಂತಿದೆ, ಅಪ್ಲೈನ್ ಬಂಗ್ಲೋ ಅಂತ, ಅಲ್ಲಿ ಇರ್ತಾ ಇದ್ರು ಅವರು. ಒಂದು ದಿವಸ ಡಿವಿಜನ್ ಕರೆದು ಹೇಳಿದ್ರಂತೆ, ನಾನು ಮನೆ ಬಿಡಬೇಕಾಗತ್ತೆ, ಬೇರೆ ಮನೆ ನೋಡಬೇಕು ಅಂದ್ರಂತೆ. ಡಿವಿಜಿಗೆ ಅಂತ ಯಾಕೆ ಬಿಡ್ತೀರಿ, ಒಳ್ಳೆ ಮನೆ ಇದು, ತುಂಬ ಚೆನ್ನಾಗಿದೆ, ಅದೆಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಡಿವಿಜಿ, ಈ ಮನೆ ತಮಗೆ ತುಂಬ ಅನುಕೂಲವಾಗಿದೆ, ಇದರಲ್ಲಿ ಮುಖ್ಯವಾಗಿ ಪಶ್ಚಿಮದ ಕಡೆಗೆ ದೊಡ್ಡ ಕನ್ನಡಿಯ ಕಿಟಕಿ ಇದೆ, ಸುಮಾರು 7 ಅಡಿ ಉದ್ದ, 5-6 ಅಡಿ ಆಗಲ್ಲ, ಅದರಲ್ಲಿ ಮಧ್ಯಾಹ್ನವೂ ಸಂಜೆಯೂ ಬೆಳಕು ಚೆನ್ನಾಗಿ ಬರುತ್ತದೆ, ಬಿಸಿಲಿನ ಹಬೆ ಇಲ್ಲ, ವರಾಂಡ ದಕ್ಷಿಣಾಭಿಮುಖವಾಗಿರೋದ್ರಿಂದ ಗಾಳಿ ಚೆನ್ನಾಗಿ ಬರುತ್ತದೆ, ಕೆಲಸ ಮಾಡಲು ಸೊಗಸಾಗಿದೆ, ಬಿಡಬೇಡಿ ಅಂತ ಡಿವಿಜಿ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಿದ್ರಂತೆ, ಇಲ್ಲ ಇಲ್ಲ, ಈ ಮನೆಯ ವಾಯಿದೆ ಮುಗಿಯಿತು, ಎಗ್ರಿಮೆಂಟ್ ಇನ್ನೊಂದು ತಿಂಗಳು ಮುಗಿದು ಹೋಗ್ತದೆ, ಅದನ್ನು ಪುನಃ ಹೆಚ್ಚೆಂದು ಹೆಚ್ಚು ಮಾಡಲು ನನಗೆ ಕೇಳಲು ಇಷ್ಟವಿಲ್ಲ. ಮನೆ ಮಾಲೀಕರು ಬಂದು ಈ ಜಾಗ ತಮಗೆ ಬೇಕಾಗಿದೆ ಎಂದು ಹೇಳಿದಾಗ ಮನೆ ಬಿಡಬೇಕಾದದ್ದು ನನ್ನ ಕರ್ತವ್ಯ, ಇನ್ನೂ 1-2 ತಿಂಗಳು ಇರಬೇಕಾದ್ರೆ ಮೊದಲೇ ಇದು ಬಿಡಬೇಕು ಅಂತ ವಿಚಾರ ಮಾಡಿದ್ದು. ಹೀಗೆ ಮಾತನಾಡುತ್ತಾ ಅವ್ರಿಗೊಂದು ಆಫರ್ ಬಂದಿದೆ ಈಗಾಗಲೇ ವಿಶ್ವೇಶ್ವರಯ್ಯನವರಿಗೆ, ಸರ್ಕಾರದವರು ಹೇಳುತ್ತಾರೆ ಬಾಲಬ್ರೂಯಿ ಬಂಗ್ಲೆಗೆ ನೀವು ಹೋಗಬಹುದು ಎಂದು, ನೀನು ಏನು ಹೇಳ್ತೀ ಅಂತ ಕೇಳಿದ್ರಂತೆ ಡಿವಿಜಿಗೆ. ಇವು ಸಂತೋಷ ಆಯಿತು. ಓ, ಅದು ಒಳ್ಳೆಯ ಯೋಚನೆಯೇ, ಹಿಂದೆ ನೀವಿದ್ದ ಸ್ಥಳವಲ್ಲವೇ, ಅಲ್ಲೇ ಇದ್ರಲ್ಲ ಇವರು ದಿವಾನರಾಗಿದ್ದಾಗ, ನಿಮಗೆ ಚೆನ್ನಾಗಿ ರೂಢಿಯಾದ ಸ್ಥಳ, ಹೋಗಿ ಅಂದ್ರಂತೆ ಅವರು. ಅದಕ್ಕೆ ಅವರು ಉತ್ತರ ನೋಡಿ, ವಿಶೇಷನೇ ಉತ್ತರ ಎಷ್ಟು ಚೆನ್ನಾಗಿದೆ. ನಾನು 150 ರೂಪಾಯಿಗಿಂತ ಹೆಚ್ಚು ಬಾಡಿಗೆ ಕೊಡಲಾರೆ. ಬಾಲಬ್ರೂಯಿ ದೊಡ್ಡ ಜಾಗ. ಈ ವಿಷಯದಲ್ಲಿ ಒಂದು ಮಾತು ಹೇಳಬೇಕು ನಿಮಗೆ, ನಾನೊಂದು ಇನ್ಫಾರ್ಮೇಷನ್ ತೊಗೊಂಬಂದಿದ್ದೇನೆ. ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಹೀ ಮೇಂಟೈನ್ಡ್ ಎನ್ ಅಕೌಂಟ್ ವಿತ್ ದ ಬ್ಯಾಂಕ್ ಆಫ್ ಮೈಸೂರ್, ವಿಚ್ ಈಸ್ ನೌ ಕಾಲ್ಡ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅಂತ ಪ್ರಿಂಟೆಡ್ ತೊಗೊಂಬಂದಿದ್ದೀನಿ. ಹೀ ಹ್ಯಾಡ್ ರುಪೀಸ್ 990 ಆನ್ ಮಾರ್ಚ್ 27, 1918. ಅವ್ರ ಬ್ಯಾಲೆನ್ಸಲ್ಲಿ ದುಡ್ಡಿರೋದು 990 ರೂಪಾಯಿ. ಅಷ್ಟು ಸಂಬಳ ಪಡ್ಕೊಂಡಂಥ ಮನುಷ್ಯ ಯಾರ್ಯಾರಿಗೋ ಕೊಟ್ಟುಬಿಟ್ರು ಅಂತ ದುಡ್ಡು ಇಟ್ಕೊಳ್ಳಿಲ್ಲ. ಇನ್ನೊಂದು ಬಹುಮುಖ್ಯ ವಿಷಯ, ಭಾಳ ಜನಕ್ಕೆ ಗೊತ್ತಿಲ್ಲದೆ ಹೋಗ್ಬೋದು, ಅದು ಗೊತ್ತಾಗ ತಮಗದು ಇಲ್ಲಿ ಗೊತ್ತಿರೋರಿಗಾದರೂ ಗೊತ್ತಾಗಲಿ ಅಂತ ವಿಷಯ ಅಂತ ತೊಗೊಂಡು ಬಂದಿದ್ದೇನೆ. ಅದನ್ನು ಭಾಳ ಜನಕ್ಕೆ ಗೊತ್ತಿಲ್ಲ. ಅದನ್ನು ಆ ವಿಷಯ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಅವರು ಭದ್ರಾವತಿ ಫ್ಯಾಕ್ಟ್ರಿಗೆ ಅವರು ಚೇರ್ಮನ್ ಆಗಿದ್ದಾರಲ್ಲ, ಕಳಿಸಿದಾಗ ಆಟ್ ದ್ಯಾಟ್ ಟೈಮ್ ಇಟ್ಸ್ ಎ ಗೌರ್ಮೆಂಟ್ ರಿಪೋರ್ಟ್ನ ಬರ್ಕೊಂಬಂದಿದ್ದು. ಆಟ್ ದ್ಯಾಟ್ ಟೈಮ್ ದಿ ಗೌರ್ಮೆಂಟ್ ಹ್ಯಾಡ್ ನಾಟ್ ಡಿಸೈಡೆಡ್ ದ ಸ್ಯಾಲ್ರಿ. ವಿಶ್ವೇಶ್ವರನ ಸಂಬಳ ಎಷ್ಟು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಲಿಲ್ಲ. ಇಟ್ ಟುಕ್ ಸಮ್ ಇಯರ್ಸ್ ಟು ಡೂ ಸೋ. ಏನು ತೊಂದರೆ ಇಲ್ಲ, ಅಷ್ಟು ವರ್ಷ ತೊಗೊಂಡ್ರೆ ಸರ್ಕಾರದ ಸಂಬಳ ಎಷ್ಟು ಕೊಡಬೇಕು ಅಂತ. ದ ಗೌರ್ಮೆಂಟ್ ಓಡ್ ಹಿಮ್ ಮೋರ್ ದ್ಯಾನ್ 100,000 ರುಪೀಸ್. 100,000 ರೂಪಾಯಿಗಿಂತ ಹೆಚ್ಚಿಗೆ ಕೊಡಬೇಕಾಗಿ ಬಂತು ಗೌರ್ಮೆಂಟ್, ಸಂಬಳ ಉಳ್ಕೊಂಡಿತ್ತು. ಬಟ್ ಹಿ ಡಿಡ್ ನಾಟ್ ಟಚ್ ಎ ರುಪಿ ಈವನ್, 1 ರೂಪಾಯಿ ಕೂಡ ತೊಗೊಳ್ಳಿಲ್ಲಂತೆ. 100,000 ಮೇಲೆ ಬರಬೇಕಾದದ್ದು, ಸಂಬಳ ಫಿಕ್ಸೇ ಮಾಡಲಿಲ್ಲ. ಫಿಕ್ಸ್ ಆದಾಗ 100,000 ರೂಪಾಯಿ ಬರಬೇಕಾಗಿತ್ತಲ್ಲ ಅರಿಯರ್ಸ್ ಅಂತ, 1 ರೂಪಾಯಿ ತೊಗೊಳ್ಳಿಲ್ಲಂತೆ. ಹೀ ಟೋಲ್ಡ್ ದ ಗೌರ್ಮೆಂಟ್ ಸ್ಟಾರ್ಟ್ ಅನ್ ಇನ್ಸ್ಟಿಟ್ಯೂಷನ್ ವೇರ್ ಬಾಯ್ಸ್ ಕ್ಯಾನ್ ಲರ್ನ್ ಸಮ್ ಪ್ರೊಫೆಷನ್. ಯಾವುದಾದ್ರು ವೃತ್ತಿ ಕಲಿಯುವಂಥ ಕಾಲೇಜ್ ಮಕ್ಕಳಿಗೆ ಮಾಡಿ ಹಣದಿಂದ ಅಂತ ಹೇಳಿದ್ರಂತೆ. ಆಗ 100,000 ರೂಪಾಯಿ ಬೇಕಾದಷ್ಟು ದೊಡ್ಡ ಅಮೌಂಟ್ ಅದು, ಬೇಕಾದ ಸಂಸ್ಥೆ ಮಾಡ್ಬೋದು. ದ ಇನ್ಸ್ಟಿಟ್ಯೂಟ್ ವಾಸ್ ಅಬೌಟ್ ಟು ಸ್ಟಾರ್ಟ್ ವರ್ಕ್. ಇನ್ಸ್ಟಿಟ್ಯೂಷನ್ ಶುರು ಆಗಿ ಕೆಲಸ ಶುರು ಮಾಡೋ ಟೈಮ್ ಬಂದಾಗ ದ ಗೌರ್ಮೆಂಟ್ ವಾಂಟೆಡ್ ಟು ನೇಮ್ ಇಟ್ ಆಫ್ಟರ್ ವಿಶ್ವೇಶ್ವರಯ್ಯ. ಸರ್ಕಾರ ಅದನ್ನು ವಿಶ್ವೇಶ್ವರ ಹೆಸರು ಇಡಬೇಕು ಅಂತ ಅಂದ್ಕೊಂಡಾಗ ಅವ್ರು ಹೇಳಿದ್ರಂತೆ, ಬಟ್ ಹೀ ಸೆಟ್ ನೇಮ್ ಇಟ್ ಆಫ್ಟರ್ ದ ಮಹಾರಾಜ ಆಫ್ ಮೈಸೂರ್. ನನ್ನ ಹೆಸರು ಇಡಬೇಡಿ, ಮೈಸೂರು ಮಹಾರಾಜರ ಹೆಸರು ಇಡಿ ಅಂತ ಹೇಳಿದ್ದಕ್ಕೆ, ದಿಸ್ ಈಸ್ ಹೌ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ವಾಸ್ ಬಾರ್ನ್.

0: रेडियो सारंग 107.8 FM।
1: ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟಿಗೆ ಮೂಲಧನ ಕೊಟ್ಟದ್ದು ವಿಶ್ವೇಶ್ವರಯ್ಯನವರು. ಅವ್ರ ಹೆಸರು ಇಡಬೇಕು ಅಂದರೆ ಬೇಡ ಅದನ್ನ ಹೆಸರು ಇಡಿ ಅಂದ್ರಂತೆ. 100,000 ರೂಪಾಯಿ. ತಮಗೊಂದು ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಹೇಳಿದರೆ ನಮ್ಮ ಇದನ್ನು ಕಟ್ಟಬೇಕಂದಾಗ, ಕೆಆರ್ ಸಾಗರ್ ಡ್ಯಾಮ್ ಕಟ್ಟಬೇಕು ಅಂದಾಗ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರಂತೆ, ಅಮೌಂಟ್ ಎಷ್ಟಾಗುತ್ತೆ ಅಂತ. ಅಂದರೆ ನಿಮ್ಗೆ ಐಡಿಯಾ ಸಿಗ್ತದೆ ಈ ಅಮೌಂಟ್ ಎಷ್ಟು ದೊಡ್ಡದು ಅಂತ. ಹೀ ಪ್ಲ್ಯಾನ್ಡ್ ದ ಕೆ ಆರ್ ಎಸ್ ಡ್ಯಾಮ್. ದ ಕಾಸ್ಟ್ ವಾಸ್ ಎಸ್ಟಿಮೇಟೆಡ್, ಇಟ್ ಕೇಮ್ ಟು 25,300 rupees. ಡ್ಯಾಮ್ ಕಟ್ಟೋದಕ್ಕೆ ಎಸ್ಟಿಮೇಟ್ ಮಾಡಿದ್ದು 25,300 rupees ಆಗಿನ ಕಾಲಕ್ಕೆ. ಅದನ್ನು 4 times ಅಮೌಂಟ್ ಇವರಿಗೆ ಬಂದಾಗ ಅದನ್ನು ಇನ್ಸ್ಟಿಟ್ಯೂಟಿಗೆ ಕೊಟ್ಬಿಟ್ರು. ಆದರೆ ಅದನ್ನು ಅಬ್ಜೆಕ್ಷನ್ ಮಾಡಿದ್ರಂತೆ, ಏನಿಷ್ಟು 25,300 rupees ಹಾಕ್ಬಿಡೋದೆ, ವೇಸ್ಟ್ ಆಗಲ್ವಾ ನಿಮಗೆ ಅಂತ ಜನ ತಕರಾರು ತೆಗೆದ್ರಂತೆ, ಹಣ ಮೋಸ ಆಯಿತು ಅಂತ ತೆಗೆದ್ರಂತೆ. ಆಮೇಲೆ ಫೌಂಡೇಶನ್, ಅವಾಗ ಸರ್ಕಾರ ಗೌರ್ಮೆಂಟ್ಸ್ ಮೈಸೂರು ಸರ್ಕಾರ ಹೇಳಿದ್ದು 80 feet ಮಾತ್ರ ಇಡೀ ಹೈಟು, ಡ್ಯಾಮ್ ಹೈಟ್ 80 feet ಮಾತ್ರ ಇರಬೇಕು, ಜಾಸ್ತಿ ಇಡಬೇಡಿ ಅಂತ ಹೇಳಿದ್ರಂತೆ. ಸೆಂಟ್ರಲ್ ಗೌರ್ಮೆಂಟ್ನಿಂದ ಬಂತು. ಆದರೆ ಎಷ್ಟು ದೂರದರ್ಶಿತ್ವ ಅಂದರೆ ಇದಕ್ಕಂತಾರೆ ವಿಶ್ವೇಶ್ವರಯ್ಯನವ್ರದ್ದು. ಅವರು ಫೌಂಡೇಶನ್ ಎಷ್ಟು ಮಾಡಿದ್ರು ಅಂತ, ಫೌಂಡೇಶನ್ನು 130 feet ಆಗುವಷ್ಟು ಇಟ್ಟಿದ್ದಾರೆ, 130 feet ಆಗುವಷ್ಟು. ಅವಾಗಂದ್ರೆ ದುಂದು ವೆಚ್ಚ ಆಯಿತು, ಹಣ ಖರ್ಚಾಗಿ ಹೋಯಿತು, 25,000 rupees ಡ್ಯಾಮಿಗೆ ಕಟ್ ಮಾಡೋದು ಇದೆಯಾ ಏನಾದರೂ ಅಂತ ಹೇಳ್ತಿದ್ರಂತೆ. ಅಂದರೆ ಎಷ್ಟು ದೂರದರ್ಶಿತ್ವ ಅಂದರೆ, ಮುಂದೆ ಡ್ಯಾಮ್ ಮುಗಿಯೋ ಹೊತ್ತಿಗೆ ಇವರು ಸೆಂಟ್ರಲ್ ಗೌರ್ಮೆಂಟನ್ನು ಒಪ್ಪಿಸಿಬಿಟ್ಟು 126 feet ಆಗೋಂಗೆ ಪರ್ಮಿಷನ್ ತಂದುಬಿಟ್ರು. 130 feet ಆಗೋ ಧೈರ್ಯ ಇಟ್ಕೊಂಡೇ ಫೌಂಡೇಶನ್ ಮಾಡಿದ್ದು. ನೋಡಿ, ಮತ್ತೊಬ್ಬರಾಗಿದ್ದರೆ 80 feet ಫೌಂಡೇಶನ್ ಹಾಕಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ, ಫೌಂಡೇಶನ್ ಚೇಂಜ್ ಮಾಡೋಕ್ಕಾಗತ್ತಾ? ಇದು ಲೆಕ್ಕ. ಮತ್ತು ಇನ್ನೊಂದು ಅಪರೂಪದ ವಿಷಯ ನನಗೆ ತಿಳಿದು ಬಂದದ್ದು, ಭಾಳ ವಿಚಿತ್ರವಾದಂಥ ವಿಷಯ ನನ್ನ ಗಮನಕ್ಕೆ ಬಂದದ್ದು, ಅದು ಹೇಳಿಬಿಡಬೇಕು ಅನಿಸುತ್ತೆ ನನಗೆ. ವಿಶ್ವೇಶ್ವರಯ್ಯನವರು ಅಲ್ಲಿ ಡ್ಯಾಮ್ ಕಟ್ಸಿದ್ರಲ್ಲ, KRS ಕಟ್ಟೋಕೆ ಹೋದಾಗ ಒಂದು ವಿಚಿತ್ರವಾದ ವಿಷಯ ನನ್ನ ಕಣ್ಣಿಗೆ ಬಿದ್ದಿದೆ, ಅದನ್ನು ಹೇಳೋಕೆ ಇಷ್ಟಪಡ್ತೇನೆ. ವರ್ಕ್ಮೆನ್ ಕ್ಲೀರಿಂಗ್ ದ ಗ್ರೌಂಡ್ ಫಾರ್ ಲೇಯಿಂಗ್ ದ ಫೌಂಡೇಶನ್ ಆಫ್ ದ ಡ್ಯಾಮ್. ಫೌಂಡೇಶನ್ ಹಾಕಬೇಕಾದ್ರೆ ನೆಲ ಕಗಿತಾ ಇದ್ರಲ್ಲ ಜನ, ಅವರಿಗೆ ಒಂದು ಹಳೆ ಕಲ್ಲು ಸಿಕ್ತಂತೆ, ಕಲ್ಲು ಚಪ್ಪಡಿ, ಅದ್ರ ಮೇಲೆ ಒಂದು ಏನೋ ಕೆತ್ತನೆ ಇತ್ತು. ದೇ ಅನ್ಕವರ್ಡ್ ಎ ಸ್ಟೋನ್ ಸ್ಲ್ಯಾಬ್ ಡೇಟೆಡ್ 1794. 1794 ಆದಂಥ ಒಂದು ಕಲ್ಲು ಸಿಕ್ಕಿದೆ ಬರೆದಿದ್ದು. ಅದ್ರ ಮೇಲೆ ಏನು ಬರೆದಿದ್ದಾರೆ ಅಂದರೆ, ದರ್ ಇಸ್ ಅ ಪರ್ಷಿಯನ್ ಇನ್ಸ್ಕ್ರಿಪ್ಷನ್ ಆನ್ ಇಟ್ ರೆಡ್, ಇನ್ ದ ನೇಮ್ ಆಫ್ ಗಾಡ್ ದ ಕಂಪ್ಯಾಷನೇಟ್ ದ ಮರ್ಸಿಫುಲ್ ಹಜರತ್ ಟಿಪ್ಪು ಸುಲ್ತಾನ್ ದ ಶ್ಯಾಡೋ ಆಫ್ ಗಾಡ್ ದ ಲಾರ್ಡ್ ಬಿಸ್ಟೋರ್ ಆಫ್ ಗಿಫ್ಟ್ಸ್ ಲೇಡ್ ದ ಫೌಂಡೇಶನ್ ಫಾರ್ ಎ ಡ್ಯಾಮ್ ಅಕ್ರಾಸ್ ದ ರಿವರ್ ಕಾವೇರಿ ಟು ದ ವೆಸ್ಟ್ ಆಫ್ ದಿ ಕ್ಯಾಪಿಟಲ್. ಅದೇ ಜಾಗದಲ್ಲಿ 1794 ಟಿಪ್ಪು ಸುಲ್ತಾನ್ ಮಾಡಿಸಿದ್ದ ಅಂತ. ಮುಂದೆ ಅವನು ಕೊನೆ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ, ದ ಸ್ಟಾರ್ಟ್ ಈಸ್ ಫ್ರಾಮ್ ಮೀ ಬಟ್ ಇಟ್ಸ್ ಕಂಪ್ಲೀಷನ್ ರೆಸ್ಟ್ ವಿತ್ ಗಾಡ್ ಅಂತ. ದ ಸ್ಟಾರ್ಟ್ ಈಸ್ ವಿತ್ ಮೀ ಬಟ್ ಇಟ್ಸ್ ಕಂಪ್ಲೀಷನ್ ರೆಸ್ಟ್ ವಿತ್ ಗಾಡ್. ಅದು ಬಹುಶಃ ಕೊನೆಗೆ ವಿಶ್ವೇಶ್ವರ ಕೈಯಲ್ಲಿ ಆಗೋದಿತ್ತು. ಅದು ನನಗೆ ಆಶ್ಚರ್ಯ ಅನಿಸುತ್ತೆ, ಅಷ್ಟು 100,000 rupees ಬರೋದನ್ನು ಕೊಟ್ಟಂಥ ಮನುಷ್ಯ. ಇಲ್ಲಿ ಹೇಳ್ತಾರೆ ಬಾಲಬ್ರೂಯಿ ಖಾಲಿಯಾಗಿದೆ, 150 rupees ಹೆಚ್ಚು ಕೊಡಲಾರೆ, ಬಾಲಬ್ರೂಯಿ ದೊಡ್ಡ ಜಾಗ ಅಂತ ಹೇಳಿದ್ರಂತೆ. ಅದಕ್ಕೆ DVG ಸಮಾಧಾನ ಮಾಡ್ತಾರೆ, ನೀವ್ಯಾಗೆ ತಲೆ ಕೆಡಿಸ್ಕೋತೀರಿ, ಬಾಲಬ್ರೂಯಿ ಹೇಗೂ ಖಾಲಿಯಾಗಿದೆ, ಯಾರೂ ಅದಕ್ಕೆ ಬಾಡಿಗೆ ಕೊಡುತ್ತಿಲ್ಲ, ನೀವು ಅಲ್ಲಿದ್ದು 150 rupees ಕೊಟ್ಟರೆ ಅಲ್ಲಿ ತೋಟವನ್ನು ಬೆಳೆಸುವ ಖರ್ಚು, ಕಟ್ಟಡದ ದುರಸ್ತಿ ಖರ್ಚು ಸರ್ಕಾರಕ್ಕೆ ಹುಟ್ಟುವಳಿಯಾಗುತ್ತದೆ, ಅದಿಲ್ಲದಿದ್ದರೆ ಅದು ಹೋಗುತ್ತದಲ್ಲ. 150 ಕಮ್ಮಿ ಇರ್ಬೋದೇನೋ ಬಾಲಬ್ರೂಯಿಗೆ, ಅಷ್ಟಾದರೂ ಬರುತ್ತಲ್ಲ, ಏನೂ ಬರ್ತಾ ಇಲ್ಲ ಈಗ ಅಂತ ಅವ್ರು ಹೇಳಿದ್ದಕ್ಕೆ ಉತ್ತರ ಓನ್ಲಿ ವಿಶ್ವೇಶ್ವರಯ್ಯನಂಥವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ ಸ್ವಾಮಿ. ಉತ್ತರ ಕೊಡ್ತಾರೆ, ಆ ಜಾಗಕ್ಕೆ ಹೆಚ್ಚು ಬಾಡಿಗೆ ಯುಕ್ತವಾಗಿದೆ, ನಾನು ಅಷ್ಟು ಕೊಡಲಾರೆ, ಸಿಕ್ಕರೆ ಹೋಗ್ಬಿಡೋಣ ಚಾನ್ಸು,

0: ಹಾಯ್, ನಾನ್ ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವ್ ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಒಂದು ಸಲ ಅವ್ರು DVG ಮನೆಗೆ ಬಂದ್ಬಿಟ್ರಂತೆ, ಸಾಯಂಕಾಲ 7 ಗಂಟೆಗೆ ಬಂದ್ಬಿಟ್ರಂತೆ ಮನೆಗೆ. ಅನಿರೀಕ್ಷಿತವಾದದ್ದು 1946-47. ಆಶ್ಚರ್ಯ ಆಯಿತು, ಸಂತೋಷ ಆಯ್ತಂತೆ. ಅದು ಅವ್ರ ಮಾತಲ್ಲಿ ನೋಡಿ ಹೇಗಿದೆ, ನನಗೆ ಹೇಳತೀರದ ಸಂತೋಷ. ಮನೆಯೊಳಕ್ಕೆ ಕರೆದುಕೊಂಡು ಬಂದು ಇದ್ದ ತರಕಲು ಕುರ್ಚಿಯಲ್ಲಿ ಕೂಡಿಸಿದ್ದಾಯಿತು. 10-15 ನಿಮಿಷ ಮಾತಾಡ್ತಾ ಆದಮೇಲೆ ಅವ್ರು ಹೊರಟರು, ಹೋದರು. ಮುಂದೆ ಒಂದು ತಿಂಗಳಾದ ಬಳಿಕ ಇನ್ನೊಮ್ಮೆ ಹಾಗೆ ಆಯಿತು. ಒಂದು ಮನೆಗೆ ಹೋದಾಗ ಹೇಳಿದ್ರಂತೆ, ನಿಮ್ಮ ಮನೆಗೆ ಬರಬೇಕಂತಿದ್ದೀನಿ ನಾನು ಅಂತ ಹೇಳಿದ್ರಂತೆ DVG. ನಿಮ್ಮ ಮನೆಗೆ ಬರಬೇಕಂತಿದ್ದೀನಿ. ಅದಕ್ಕೆ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಎರಡು ದೊಡ್ಡವರು ಸೇರಿಕೊಂಡ್ರೆ ಏನಾಗ್ತದೆ ಅಂತ. ಅದಕ್ಕೆ ಎರಡು ಚಂದನ ತಿಕ್ಕಿದ್ರು ಕೂಡ ನಮಗೆ ಬರೋದು ವಾಸನೆ, ಸುಗಂಧ ವಾಸನೆ ಬರ್ತದೆ ನಮಗೆ. ನೋಡಿ ಹೇಗಿದೆ, ನಾನು ಕೃತಜ್ಞತೆಯನ್ನು ತಿಳಿಸಿ ಅವರಷ್ಟು ಶ್ರಮ ಪಡಬೇಕಾದದ್ದಿಲ್ಲವೆಂದು ಹೇಳಿದ ಹೊತ್ತಿಗೆ ನಾನೇ ಅವರ ಮನೆಗೆ ಹೋಗುವನೆಂದು ಭಿನ್ನಯಿಸಿದೆ. ಅವರು ಹೇಳಿದರು, ಹೀಗುಂಟೆ ಮನೆಗೆ ಬರುವವರನ್ನು ಬೇಡವೆನ್ನುತ್ತಾರೆಯೇ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರ ಹೇಗಿದೆ ನೋಡಿ, ಕೊಂಚ ತಾಳ್ಮೆಯಿಂದ ಲಾಲಿಸಬೇಕು. ತಾವು ನನ್ನ ಮನೆಗೆ ಬರುವುದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದನ್ನು ನಾನು ಕಾಣೆ. ತಾವು ಕಾಲಿಟ್ಟ ಕಡೆಗೆ ಈ ಮಾತಿನಲ್ಲಿ DVG ವಿಶ್ವೇಶ್ವರ ಬಗ್ಗೆ ಎಷ್ಟು ಗೌರವ ಪ್ರೀತಿ ಆದರ ತುಂಬಿಕೊಂಡಿತ್ತು ಅಂತ ಗೊತ್ತಾಗತ್ತೆ. ತಾವು ಕಾಲಿಟ್ಟ ಕಡೆಗೆ ಪರಿಶುದ್ಧವಾಗುತ್ತದೆ, ಅದರೊಡನೆ ಸಮಸ್ತ ಶುಭ ಸಂಪತ್ತು ಹರಿದು ಬರುತ್ತದೆ. ಆದರೆ ನನ್ನ ಕಾರಣ ಬೇರೆ ಇದೆ ಸ್ವಾಮಿ. ತಾವು ಬಂದು ಅಲ್ಲ ಮರುಕುಲು ಖರ್ಚಿಯಲ್ಲಿ ಕುರ್ಚಿ, ಹರುಕುಲು ಚಾಪೆ, ಕೊಳಕು ಚಿಂದಿಗಳನ್ನು ನೋಡಿ ಮನಸ್ಸಲ್ಲೇ ನೊಂದುಕೊಳ್ಳುತ್ತೀರಿ. ನಾನು ಅದನ್ನು ಚೆನ್ನಾಗಿ ಬಲ್ಲೆ. ನನ್ನನ್ನು ಒಳ್ಳೆಯ ಸಂಪಾದನೆಯ ಜಾಗಗಳಿಗೆ ನಿಯಾಮಕ ಮಾಡಬೇಕೆಂದು ತಾವು 3-4 ಸಲ ಪ್ರಯತ್ನ ಮಾಡೋಣವಾಯಿತು. ನಾನು ಮೂರ್ಖತನದಿಂದ ಒಪ್ಪಿಕೊಳ್ಳದೆ ಹೋದೆ. ಅದೆಲ್ಲ ತಮಗೆ ಜ್ಞಾಪಕಕ್ಕೆ ಬಂದು ಮತ್ತೆ ತಾವು ವ್ಯಥೆ ಪಡುವುದಾಗುತ್ತದೆ. ಅದಕ್ಕೆ ಅವಕಾಶವಾಗಬಾರದು ಎಂಬುದು ನನ್ನ ತಾತ್ಪರ್ಯ ಅಂತ ಹೇಳಿದ್ರಂತೆ. ಹೌದು ಹೌದು, ನೀನು ಮೂರ್ಖ, ಆಬ್ಸ್ಟಿನೇಟ್ ಎಂದು ಹೇಳಿ ನಕ್ಕು ಬಿಟ್ಟರು ವಿಶ್ವೇಶ್ವರಯ್ಯನವರು. ಇಬ್ಬರು ಯಾರು ದೊಡ್ಡವರು ನೋಡಿ, ಎಷ್ಟಿದೆ ಇಬ್ಬರದು ಸಾಧ್ಯತೆ. ಇದನ್ನು ನೆನೆಸ್ಕೊಂಡು ಇವತ್ತು ನಾವು ಒಂದು ರೀತಿಯಿಂದ ನನಗನ್ಸೋ ಮಟ್ಟಿಗೆ ಮನಸ್ಸು ತೃಪ್ತಿ ಆದದ್ದು ಅಂದರೆ ಅವರ ಪುಣ್ಯತಿಥಿ 14 ಏಪ್ರಿಲ್. ಅದನ್ನು ನೆನೆಸ್ಕೊಂಡು ಇವತ್ತು ಸಣ್ಣದೊಂದು ವರ್ಷ ನುಡಿ ನಮನ ಆಯಿತು ಈ ಕಾಲದಿಂದ ಅಂತ ಅಂದ್ಕೊಂಡು ಈ ಮಾತನ್ನು ನಿಲ್ಲಿಸಿ ನಾಳೆಗೆ ಮತ್ತೆ ಬೆಳೆಸೋಣ. ನಮಸ್ಕಾರ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಮಾಧ್ಯಮ ಸುದ್ದಿ ಆರಂಭಿಸಲು ಸ್ವಲ್ಪ ಅಡಚಣೆಯಾಗಿದೆ. ಈಗ ಮಾಧ್ಯಮ ಸುದ್ದಿ, ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೊ. ಸುದ್ದಿಯ ಮುಖ್ಯಾಂಶಗಳು: ಮರಳು ಅಕ್ರಮ ಸಾಗಾಟಕ್ಕೆ ಗೂಂಡಾ ಕಾಯ್ದೆ ಸರ್ಕಾರ, ಪೊಲೀಸ್ ಮುಖ್ಯಸ್ಥ ಆದೇಶ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ 10 ವರ್ಷ ಜೈಲು ಮಸೂದೆ. ರಾಜ್ಯದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಸಂಗ್ರಹಣೆ ಮತ್ತು ಸಾಗಣೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಮುಂದಾಗಿರುವ ಗೃಹ ಇಲಾಖೆ ಅಕ್ರಮ ಮರಳು ಸಾಗಾಣಿಕೆದಾರರ ವಿರುದ್ಧ ಗೂಂಡಾ ಕಾಯ್ದೆ ಸಹಿತ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಸುತ್ತೋಲೆಯನ್ನು ಹೊರಡಿಸಿದ್ದು, ಯಾವುದೇ ಪೊಲೀಸ್ ಘಟಕವು ತನ್ನ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಹಾಗೂ ಸಾಗಣೆಯನ್ನು ತಡೆಯುವಲ್ಲಿ ವಿಫಲವಾದರೆ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೇಶಾದ್ಯಂತ ವಿದ್ಯಾರ್ಥಿಗಳ ಬೃಹತ್ ಹೋರಾಟದ ಫಲವೆಂಬಂತೆ 2 ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆಗೆ ತಿದ್ದುಪಡಿ ತರುವ ಮಸೂದೆಯನ್ನು ಕೇಂದ್ರ ಸರ್ಕಾರ ನಿನ್ನೆ ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ. ತಪ್ಪಿತಸ್ಥರಿಗೆ 10 ವರ್ಷಗಳವರೆಗೆ ಜೈಲು ಹಾಗೂ 50 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವ ಪ್ರಸ್ತಾಪವಿರುವಂಥ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ವಿಪಕ್ಷಗಳ ಗದ್ದಲ ಘೋಷಣೆಗಳ ನಡುವೆ ನಿನ್ನೆ ಸಚಿವ ಜಿತೇಂದ್ರ ಸಿಂಗ್ ಮಂಡಿಸಿದ್ದಾರೆ. ಮುಂದಿನ ಸುದ್ದಿ: ಆಹಾರ ಸುರಕ್ಷೆ 84 ಹುದ್ದೆ ನೇಮಕಕ್ಕೆ ಸರ್ಕಾರ ಅನುಮೋದನೆ. ಆಹಾರ ಸುರಕ್ಷೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಹಾರ ಸುರಕ್ಷೆ ವಿಭಾಗದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಒಟ್ಟು 84 ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEM ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇರ ನೇಮಕಾತಿ ಮಾಡಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಈ ಸಂಬಂಧ ಸರ್ಕಾರ ಜುಲೈ 27 ಆದೇಶ ಹೊರಡಿಸಿದೆ. ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವ ಭಾರತೀಯರಲ್ಲಿ 2023-25 ಅವಧಿಯಲ್ಲಿ 800 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಇದರಲ್ಲಿ ಶೇಕಡ 55 ಸಾವುಗಳು ಕೊಲ್ಲಿ ರಾಷ್ಟ್ರಗಳಲ್ಲಿ ಸಂಭವಿಸಿದೆ. ವಾರಕ್ಕೆ ಸರಾಸರಿ 3 ಮೃತಪಟ್ಟಂತಾಗುತ್ತದೆ ಎಂದು ವಿದೇಶಾಂಗ ಇಲಾಖೆ ಬಿಡುಗಡೆ ಮಾಡಿರುವ ದತ್ತಾಂಶದಿಂದ ತಿಳಿದುಬಂದಿದೆ. ಇತ್ತ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದ್ದರೆ, ಅತ್ತ ರಾಜ್ಯಪಾಲರು ರಜೆಯಲ್ಲಿ ತವರೂರಿಗೆ ಮರಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಹಸಿರು ನಿಶಾನೆ ತೋರಿದರೂ ಪ್ರಮಾಣ ವಚನ ಸ್ವೀಕಾರಕ್ಕಾಗಿ ಶುಕ್ರವಾರದವರೆಗೆ ಕಾಯಬೇಕಾಗಿದೆ. ಮಂಗಳವಾರ ಅಂದರೆ ಇಂದು ಮಧ್ಯಾಹ್ನದ ನಂತರ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮಧ್ಯಪ್ರದೇಶದ ಇಂದೋರಿಗೆ ತೆರಳಲಿದ್ದು, ಗುರುವಾರ ರಾತ್ರಿ ಬೆಂಗಳೂರಿಗೆ ಮರಳುವ ಸಾಧ್ಯತೆಗಳಿವೆ. ದೇಶದ ಮೊದಲ ಕೈಗಡಿಯಾರ ಉತ್ಪಾದಕ ಸಂಸ್ಥೆಯಾಗಿ ಉನ್ನತಿಗೇರಿದರೂ ಅನಂತರ ಅವನತಿಯತ್ತ ಮುಖ ಮಾಡಿದ್ದ ಬೆಂಗಳೂರಿನಲ್ಲಿರುವ ಕೇಂದ್ರ ಸರ್ಕಾರ ಸ್ವಾಮ್ಯದ ಹಿಂದೂಸ್ತಾನ್ ಮಿಷಿನ್ ಟೂಲ್ಸ್ HMT ಮತ್ತೆ ವೈಭವದತ್ತ ಮರಳುವ ಮುನ್ಸೂಚನೆ ನೀಡಿದೆ. ಸಂಸ್ಥೆಯ ವಾಚ್ ಉತ್ಪಾದನೆ ನಿಧಾನವಾಗಿ ಚೇತರಿಕೆ ಕಾಣುತ್ತಾ ಈ ವರ್ಷದ ತ್ರೈಮಾಸಿಕದಲ್ಲಿ ಶೇಕಡ 52 ಹೆಚ್ಚಳ ಕಂಡಿದೆ. CJPಯ ನೀಟ್ ಪ್ರತಿಭಟನೆ ಯಶಸ್ವಿಯಾದ ಬೆನ್ನಲ್ಲೇ ರಿಸರ್ವೇಷನ್ ಹಟಾವು, ಮೀಸಲಾತಿ ತೊಲಗಿಸಿ ಆಂದೋಲನ ಎಂಬ ಆನ್ಲೈನ್ ಅಭಿಯಾನ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸದ್ದು ಮಾಡ್ತಾ ಇದೆ.

ಬಿಹಾರದ ಸಿವನ್ನಲ್ಲಿ ಇತ್ತೀಚೆಗೆ ನಡೆದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು AK-47 ರೈಫಲ್ನಿಂದ ಗುಂಡು ಹಾರಿಸಿರುವ ವಿಡಿಯೊಂದು ವೈರಲ್ ಆಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಜಿಲ್ಲಾ ಗುಪ್ತಚರ ಘಟಕದಲ್ಲಿ ಕಾರ್ಯನಿರ್ವಹಿಸುವ ಕಾನ್ಸ್ಟೇಬಲ್ ಒಬ್ಬರು AK-47 ರೈಫಲ್ ಬಳಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರ ಅವರನ್ನು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ. ರಾಜ್ಯದಲ್ಲಿ ಸಕ್ರಿಯವಾಗಿರುವ ಮಾದಕ ದ್ರವ್ಯ ಜಾಲದ ಬೇರುಗಳನ್ನು ಕಿತ್ತೊಗೆಯಲು ಗೃಹ ಇಲಾಖೆಯ ಕಠಿಣ ಕ್ರಮಗಳಿಗೆ ಮುಂದಾಗಿದೆ. ಇದರ ಭಾಗವಾಗಿ ಡ್ರಗ್ಸ್ ಮಾರಾಟಗಾರರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಮತ್ತು ಇಂಥ ಅಪರಾಧಿಗಳ ವಿರುದ್ಧ ಕಾಪಾ ಕೇರಳ ಗೂಂಡ ಕಾಯ್ದೆ ಹೇರಲಾಗುವುದು ಎಂದು ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಎಚ್ಚರಿಕೆ ನೀಡಿದ್ದಾರೆ. ಶೈಕ್ಷಣಿಕ ವರ್ಷ ವ್ಯತ್ಯಾಸವಿದ್ದರೂ MBA MCA ವಿದ್ಯಾರ್ಥಿಗಳಿಂದ ಹೆಚ್ಚುವರಿ ಹಾಸ್ಟೆಲ್ ಶುಲ್ಕ ವಸೂಲಿ, SC ST ವಿದ್ಯಾರ್ಥಿಗಳಿಂದ ಹೆಚ್ಚುವರಿ ಪರೀಕ್ಷಾ ಶುಲ್ಕ ಪಡೆಯುತ್ತಾ ಇದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ಗಳನ್ನು ಹಿಡಿದುಕೊಳ್ಳುವ ಕೆಲಸವನ್ನು ವಿವಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆಂದು ಆರೋಪಿಸಿ ಮಂಗಳೂರು ವಿವಿ ವಿದ್ಯಾರ್ಥಿಗಳು ವಿವಿಯ ಆಡಳಿತ ಸೌಧದ ಎದುರು ನಿನ್ನೆ ಪ್ರತಿಭಟನೆ ನಡೆಸಿದರು. ನಗರದ ಹೊರವಳಿದ ಬೈಕಂಪಾಡಿಯ ಮೀನುಕಳೆಯ ಬಳಿ 12 ವರ್ಷಗಳ ಹಿಂದೆ ಮೀನುಗಾರರ ಮುಖಂಡ ಗಂಗಾಧರ ಪಾಂಗಳ 55 ವರ್ಷ ಅವರನ್ನು ವಾಹನ ಡಿಕ್ಕಿ ಹೊಡೆಸಿ ಕೊಲೆ ಮಾಡಿದ ಪ್ರಕರಣದ 4 ಆರೋಪಿಗಳಿಗೆ ಮಂಗಳೂರು 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ವಿಶೇಷ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಕೇಳುಗರೆ, ರೇಡಿಯೋ ಸಾರಂಗದಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಉತ್ತಮ ಮಳೆಯಾಗಿದೆ. ಮಂಗಳೂರು, ಸುರತ್ಕಲ್, ಮುಲ್ಕಿ, ಕಿನ್ನಿಗೋಳಿ, ಉಳ್ಳಾಲ, ತೊಕ್ಕೊಟ್ಟು, ತಲಪಾಡಿ, ಮುಡಿಪು, ಬಂಟ್ವಾಳ, ಪುತ್ತೂರು, ವಿಟ್ಲ, ಪೆರುವಾಯಿ, ಉಪ್ಪಿನಂಗಡಿ ಭಾಗಗಳಲ್ಲಿ ಉತ್ತಮ ಮಳೆಯಾಗಿದೆ. ಮೂಡುಬಿದಿರೆ, ಬೆಳ್ತಂಗಡಿ, ಸುಳ್ಯ, ಕಡಬ ತಾಲೂಕು ವ್ಯಾಪ್ತಿಯಲ್ಲಿ ಸಾಧಾರಣ ಮಳೆಯಾಗಿದೆ. ನಿನ್ನೆ ಬೆಳಗ್ಗೆ 8:30 ಅಂತ್ಯಗೊಂಡ ಇಂದಿನ 24 ಗಂಟೆಯಲ್ಲಿ ಜಿಲ್ಲೆಯಲ್ಲಿ 23.5 mm ಮಳೆಯಾಗಿದೆ. 23 ವಿದ್ಯುತ್ ಕಂಬಗಳು, 1.15 kmವಿದ್ಯುತ್ ತಂತಿಗೆ ಹಾನಿಯಾಗಿದೆ. ಮಂಗಳೂರಿನಲ್ಲಿ ನಿನ್ನೆ ಗರಿಷ್ಠ 29.6 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 23.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಡಾಕ್ಟರ್ ವಿನಾಯಕ್ ಹೆಬ್ಬಾರ್. ಈ ಕಾರ್ಯಕ್ರಮದಲ್ಲಿ ಹಾರ್ಟ್ ಅಟ್ಯಾಕ್, ಈ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕಾವ್ಯವಳು 10, ಈ ಕಾರ್ಯಕ್ರಮದ 3ನೇ ಭಾಗದ ಪ್ರಸಾರ. 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ನಿರಂಜನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಎನ್ ಮೋಹನ್ ಅವರ ಮಾತುಗಳನ್ನು ಕೇಳುವಿರಿ. 10:00 ತಾಳೋ ಉಮ್ಮಳೋ, ಕಲಾವಿದ ಕೀತ್ ಪುಟ್ಟಾಳೋ ಉರ್ವ ಇವರ ಜೊತೆ ನೇರ ಮಾತುಕತೆ. 11:00 ಯಕ್ಷಗಾನ ಅಂಕದ ಬೋಳ್ಯ ಭಾಗ 2. 11:30 ತುಳು ಕಾರ್ಯಕ್ರಮ, ಆಟಿದ ಗಮ್ಮತ್ತು, ಈ ಬಗ್ಗೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳ್ಳಿ ಅವರಿಂದ ಮಾತುಗಳನ್ನು ಕೇಳುವಿರಿ. 12:00 ತುಳು ಹಾಡುಗಳು, 12:30 ಬಾವಲಹರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ವಾರ್ತೆಗಳು, 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದ ಪ್ರಸಾರ, 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ, 8:30 ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ಒಬ್ಬರು ಪ್ರಶ್ನೆ ಮಾಡಿದ್ರು, ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಆಗ್ತಾ ಇದೆ ಅಂತ. ಆಕ್ಚುಲಿ ಈ ಪ್ರಶ್ನೆಯೇ ತಪ್ಪಾಗಿದೆ. ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಆಗ್ತಿದೆ ಅಂತ. ಇಲ್ಲ, ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದ್ರೆ ಅವರ ಒಳಗಡೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ, ಹೊರಗಡೆಯಿಂದ ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅಂತ ಅರ್ಥ ಅಷ್ಟೇ. ಜೊತೆಗೆ ಈ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಅಥವಾ ಸ್ಕ್ಯಾನಿಂಗೆಲ್ಲ ನಿಲುಕದೆ ಇರುವಂಥ ಹಲವಾರು ವಿಷಯಗಳು ನಮ್ಮ ದೇಹದೊಳಗಿವೆ. ಹಾಗಾಗಿ ನಾವು ಈ ರಿಪೋರ್ಟ್ಸ್ ಎಲ್ಲ ಚೆನ್ನಾಗುಂಟು, ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ನಂದು ಬಿ ಪಿ ಸರಿ ಇದೆ, ಶುಗರ್ ಸರಿ ಇದೆ, ಹಾಗಾಗಿ ನಾನು ಆರೋಗ್ಯವಂತ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇಲ್ಲಿ ನಾನು ಇವತ್ತು ಹೇಳಲಿಕ್ಕೆ ಕೊಟ್ಟಿರುವಂಥ ವಿಷಯ ಸಂಪೂರ್ಣ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಯಾಕೆಂದರೆ ಮಾಡರ್ನ್ ಸೈನ್ಸಲ್ಲಿ ಇದಕ್ಕೆ ಬೇಕಾದ ಎಕ್ಸ್ಪ್ಲನೇಷನನ್ನು ಹಲವಾರು ಎಕ್ಸ್ಪರ್ಟ್ಸ್ ನಿಮಗೆ ಆಲ್ರೆಡಿ ಕೊಟ್ಟಿರ್ತಾರೆ, ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯಗಳು ತುಂಬ ಇವೆ. ಆದರೆ ಆಯುರ್ವೇದ ಏನು ಹೇಳುತ್ತೆ, ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ, ಇದರ ಡೀಟೇಲ್ಸ್ ನಾನು ಇವತ್ತು ನಾನು ನಿಮಗೆ ಕೊಡ್ತೇನೆ. ಎಷ್ಟೋ ಬಾರಿ ನಿಮಗೆ ಅನಿಸ್ಬೋದು ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಇತ್ತೀಚೆಗೆ ಆಗ್ತಾ ಇರೋದು ಆಯುರ್ವೇದದಲ್ಲಿ ಹೃದಯದ ಬಗ್ಗೆ, ಅದರ ಫಂಕ್ಷನ್ಸ್ ಬಗ್ಗೆ ಎಲ್ಲ ಇರ್ಬೋದಾ ಅಂತ. ಖಂಡಿತ ಇದೆ. ಆಯುರ್ವೇದದ ಮೊದಲ ಸಂಹಿತೆ ಚರಕ ಸಂಹಿತೆಯಲ್ಲಿ ಕೂಡ, ನಮಗೆ ಇವತ್ತು ಲಭ್ಯ ಇರುವ ಸಂಹಿತೆಗಳಲ್ಲಿ ಅತ್ಯಂತ ಹಳೆಯದು ಚರಕ ಸಂಹಿತೆಯಲ್ಲಿ ಕೂಡ ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಮಗೆ ಹೃದಯಕ್ಕೆ ಸಂಬಂಧಪಟ್ಟಾಗ ಸಿಗತ್ತೆ. ಹೃದಯ ಅನ್ನೋ ಶಬ್ದದಲ್ಲೇ ಅದರಲ್ಲಿರುವ ಸೈನ್ಸ್ ಅರ್ಥ ಆಗುತ್ತೆ. ಹೃ ಅಂತಂದ್ರೆ ಕೊಡುವಂಥದ್ದು, ದ ಅಂತಂದ್ರೆ ತೆಗೆದುಕೊಳ್ಳುವಂಥದ್ದು, ಯ ಅಂದರೆ ಬ್ಯಾಲೆನ್ಸ್ ಮಾಡುವಂಥದ್ದು ಅಂತ. ಜೊತೆಗೆ ನಮಗೆ ಆಧುನಿಕ ವಿಜ್ಞಾನದಲ್ಲಿ 250 ವರ್ಷಗಳ ಹಿಂದೆ ವಿಲಿಯಂ ಹಾರ್ವೆ ಅನ್ನುವ ವಿಜ್ಞಾನಿ ರಕ್ತದ ಪರಿಚಲನೆಯ ಬಗ್ಗೆ ಹೇಳ್ತಾನೆ. ಆದರೆ 4,000-5,000 ವರ್ಷಗಳ ಹಿಂದೆಯೇ ಆಯುರ್ವೇದದಲ್ಲಿ ಈ ರಕ್ತ ಸಂಚಾರದ ಬಗ್ಗೆ, ಹೃದಯದ ಫಂಕ್ಷನ್ಸ್ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ಹಾಗಾಗಿ ಇದು ಎಲ್ಲಿ ಸಂಪೂರ್ಣ ಸೈನ್ಸ್ ಅಲ್ವೇನು ಅನ್ನುವ ಭಾವನೆ ಬೇಡ. ಎಸ್, ಅವರು ಕೇಳಿದ ಹಾಗೆ ಈ ಥರ ಸಮಸ್ಯೆ ಆಗಲಿಕ್ಕೆ ಕಾರಣಗಳನ್ನು ನಾವಿವತ್ತು ನೋಡುವ. ಮಾಧವ ನಿಧಾನ ಅನ್ನುವ ಗ್ರಂಥದಲ್ಲಿ ಎಲ್ಲ ರೋಗಗಳಿಗೆ ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೃದ್ರೋಗ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಈ ಥರ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣಗಳನ್ನು ಹೇಳುವಾಗ ಒಂದೆರಡು ಲೈನ್ನ ಶ್ಲೋಕ ಹೇಳ್ತಾರೆ. ಅದನ್ನು ನಾನು ನಿಮ್ಮ ಜೊತೆಗೆ ಅದರ ಅರ್ಥವನ್ನು ಹೇಳ್ತೇನೆ, ಆವಾಗ ನಿಮಗೆ ಸ್ಪಷ್ಟ ಆಗುತ್ತೆ ಯಾಕೆ ಈ ರೀತಿ ಹಾರ್ಟ್ ಅಟ್ಯಾಕ್ ಚಿಕ್ಕ ಚಿಕ್ಕ ವಯಸ್ಸಿಗೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ನಾವೆಲ್ಲ ಈ ಥರದ ಕಾರಣಗಳಿಂದ ದೂರ ಆದಷ್ಟು ದೂರ ಇರಬೇಕು, ಇಲ್ಲ ಅಂದರೆ ನಮಗೆ ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಖಂಡಿತ ಬರ್ತವೆ. ಅತ್ಯುಷ್ಣ ಗುರು ತಿಕ್ತ ಕಷಾಯ ಶ್ರಮ ಅಭಿಘಾತ ಅಧ್ಯಶನ ಪ್ರಸಂಗೈಹಿ, ಇದು ಮೊದಲನೇ ಲೈನ್. ಅತ್ಯುಷ್ಣ ಗುರು ಅಂದರೆ ಅತಿಯಾಗಿ ಉಷ್ಣ ಅಂದರೆ ಅದರ ನೇಚರ್ ತುಂಬ ಉಷ್ಣ ಗುಣ ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡಾಗ, ಅತಿಯಾಗಿ ಹೆವಿ ಫುಡನ್ನು ತೆಗೆದುಕೊಂಡಾಗ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಲ್ಲಿ, ಅಂದರೆ ತುಂಬ ಫ್ರೈಡ್ ಐಟಮ್ಸ್ ಅಂತ ತಿನ್ನೋದು ಅಥವಾ ಊಟ ಮಾಡುವಾಗ ಹೊಟ್ಟೆ ತುಂಬ ಊಟ ಮಾಡೋದು, ಈ ರೀತಿ ಮಾಡಿದಾಗ ಆಗ ಮುಂದೆ ಫ್ಯೂಚರಲ್ಲಿ ಸ್ರೋತಸ್ಸುಗಳು ಚಾನೆಲ್ಸ್ಗಳು ಬ್ಲಾಕ್ ಆಗಿ ಹೃದ್ರೋಗ ಬರುತ್ತೆ ಅಂತ ಆಯುರ್ವೇದ ಇದನ್ನು ಹೇಳುತ್ತೆ. ಮತ್ತು ಅತಿ ತಿಕ್ತ ಅತಿ ಕಷಾಯ ಅಂತ ಆಹಾರದ ಬಗ್ಗೆ ಹೇಳುವಾಗ, ಅತಿ ಉಷ್ಣ, ಅತಿ ಗುರು, ಅತಿ ತಿಕ್ತ, ಅತಿ ಕಷಾಯ ಅಂದರೆ ತುಂಬ ಒಗರು ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡರೆ, ತುಂಬ ಕಹಿ ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡರೆ ಆವಾಗ ಕೂಡ ಹೃದಯ ವೀಕ್ ಆಗಿ ಈ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಹಾಗಂತ ನಾವು ಈ ಕಹಿ ಇರುವಂಥದ್ದು ಒಗರು ಇರುವಂಥದ್ದು ತಿನ್ನಲೇಬಾರ್ದು, ಹಾಗಲಕಾಯಿ ತಿನ್ನೋದಿಲ್ಲ, ಖಂಡಿತ ಹಾಗಲ್ಲ. ಎಲ್ಲ ಟೇಸ್ಟನ್ನು ನಾವು ತೆಗೆದುಕೊಳ್ಳಲೇಬೇಕು. ಆದರೆ ಯಾವುದಾದ್ರೂ ಈ ಥರದ್ದನ್ನು ಅತಿಯಾಗಿ ತೆಗೆದುಕೊಂಡಾಗ ಹೃದಯ ಹಾಳಾಗತ್ತೆ ಅಂತ. ಶ್ರಮ ಅಂದರೆ ಅತಿಯಾಗಿ ಕೆಲಸ ಮಾಡೋದು, ಇಡೀ ದಿನ ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ಅತಿ ಶ್ರಮ ಅಂತ. ಇಲ್ಲಿ ನಾವು ಕೆಲಸ ಮಾಡಬೇಕು, ಆದರೆ ಅತಿಯಾಗಿ ಇದು ಮಾಡಿದಾಗ ಆವಾಗ ದೇಹ ದಣಿತದೆ, ಹಾರ್ಟು ಕೂಡ ವೀಕ್ ಆಗ್ತದೆ. ಅಭಿಘಾತ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಪೆಟ್ಟು ಬಿದ್ದಾಗ ಅದರಿಂದನೂ ಆಗತ್ತೆ. ಆಮೇಲೆ ಅಧ್ಯಶನ ಅಂದರೆ ಮಾಡಿರುವ ಊಟ ಜೀರ್ಣವಾಗುವ ಮೊದಲು ಮತ್ತೆ ಊಟ ಮಾಡಿದರೆ ಆಗ ಅದು ಆಮ ಆಗತ್ತೆ. ಆಮ ಅಂದರೆ ವಿಷ, ಆ ವಿಷವೇ ಮುಂದೆ ಚಾನೆಲ್ಸನ್ನು ಬ್ಲಾಕ್ ಮಾಡುತ್ತೆ ಅಂತ. ಪ್ರಸಂಗೈಹಿ ಅಂದರೆ ಅತಿಯಾಗಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವವನಿಗೂ ಕೂಡ ಹೃದ್ರೋಗ ಸಮಸ್ಯೆ ಬರ್ತದೆ. ಸಂಚಿಂತನೈಹಿ ವೇಗ ವಿಧಾರಣೈಹಿ ಅಂದರೆ ಅತಿಯಾಗಿ ಚಿಂತೆ ಮಾಡುವವನು, ಮಾನಸಿಕವಾಗಿ ಕ್ಷೋಭೆಯಲ್ಲೇ ಇರುವಂಥವನು. ವೇಗ ವಿಧಾರಣೈಹಿ ಅಂದರೆ ನಮಗೆ ಹಸಿವು, ನಿದ್ದೆ, ಬಾಯಾರಿಕೆ, ಮಲ ಮೂತ್ರ ವಿಸರ್ಜನೆ, ಈ ಥರದ ಎಲ್ಲರ 13 ರೀತಿಯ ವೇಗಗಳು, ಒಂದು ಸೀನು ಕೆಮ್ಮಿನಿಂದ ಹಿಡಿದು ಅಪಾನವಾಯುವನ್ನು ಹೊರಗೆ ಕಳಿಸೋದ್ರಿಂದ ಹಿಡಿದು ಈ ಎಲ್ಲ ನ್ಯಾಚುರಲ್ ಅರ್ಜಸ್ ಅಥವಾ ನಮ್ಮ ದೇಹ ಬಯಸುವಂಥದ್ದಿರುತ್ತೆ ಅಥವಾ ಅದನ್ನು ಬೇಡ ಅಂತ ಕೊಡುವಂಥದ್ದಿರುತ್ತೆ, ಅದನ್ನು ತಡಿಬಾರ್ದು. ಹಸಿವೆ ಆದ ತಕ್ಷಣ ಊಟ ಮಾಡಬೇಕು, ಬಾಯಾರಿಕೆ ಆದ ತಕ್ಷಣ ನೀರು ಕುಡಿಬೇಕು, ಮೋಷನ್ ಯೂರಿಂದ ಫೀಲಿಂಗ್ ಬಂದ ತಕ್ಷಣ ಅದನ್ನು ಪಾಸ್ ಮಾಡಲಿಕ್ಕೆ ಹೋಗಬೇಕು. ಅದಿಲ್ಲ ಅಂತಂದರೆ ಮುಂದೊಂದು ದಿನ ಅದು ವಾತ ದುಷ್ಟಿಗೆ ಕಾರಣ ಆಗಿ ವಾಯು ಮೇಲ್ಮುಖ ಆಗಿ ಅಥವಾ ಆ ವಾಯು ಇಂದ ಬ್ಲಾಕೇಜಸ್ ಉಂಟಾಗಿ ನಮಗೆ ಖಂಡಿತ ಸಮಸ್ಯೆ ಆಗತ್ತೆ ಅಂತ. ಇವು ಈ ಥರದ ಕಾರಣಗಳಿಂದ ನಮಗೆ ಹೃದ್ರೋಗ ಬರುತ್ತೆ ಅಂತ ಮಾಧವ ನಿಧಾನ ಸಂಹಿತೆಯಲ್ಲಿ ಹೇಳ್ತಾರೆ. ಇದರ ಜೊತೆಗೆ ಅದರಲ್ಲಿ 5 ವಿಧ ಅಂತೇಳಿ ಆ 5 ವಿಧಗಳಿಗೆ ಸಪರೇಟ್ ಕಾರಣಗಳನ್ನು ಕೂಡ ಹೇಳ್ತಾರೆ. ಅದರ ಅಷ್ಟೊಂದು ಡೀಪ್ ಆಗಿ ಇವತ್ತು ನಾವು ಹೋಗೋದು ಬೇಡ. ಚರಕ ಸಂಹಿತೆಯಲ್ಲಿ ಕೂಡ ಇದೇ ರೀತಿಯ ಎಕ್ಸ್ಪ್ಲನೇಷನ್ ಬರುತ್ತೆ, ಆದರೆ 1-2-3 ಅಂಶಗಳನ್ನು ಅಲ್ಲಿ ಎಕ್ಸ್ಟ್ರಾ ಸೇರಿಸ್ತಾರೆ. ಅಂದರೆ ಅತಿಯಾಗಿ ವ್ಯಾಯಾಮ ಮಾಡುವವನು, ಮೊದಲನೇ ಶಬ್ದವೇ ವ್ಯಾಯಾಮ ಅಂತ ಬರುತ್ತೆ, ಅತಿಯಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡುವವನಿಗೆ ಸಮಸ್ಯೆ ಉಂಟಾಗುತ್ತೆ. ಚಿಂತಾ ಭಯ ತ್ರಾಸ ಅಂತ ಹೇಳ್ತಾರೆ, ಅಂದರೆ ಚಿಂತೆ ಸಿಕ್ಕಾಪಟ್ಟೆ ಮಾಡಿಕೊಂಡ್ರೆ, ಅತಿಯಾಗಿ ಪದೇ ಪದೇ ಭಯಕ್ಕೊಳಗಾಗ್ತಾ ಇದ್ರೆ. ನಾವಿವತ್ತು ನಮಗೆ ಯಾವುದೋ ಪ್ರಾಣಿಯ ಭಯ ಇಲ್ಲದೇ ಇರ್ಬೋದು, ಆದರೆ ನಮಗೆ ಗೊತ್ತಿಲ್ಲದೆ ನಾವು ಹಲವಾರು ರೀತಿಯ ವಿಷಯಗಳಲ್ಲಿ ಭಯ ಪಟ್ಕೊಳ್ತಿರ್ತೇವೆ. ಅಯ್ಯೋ ನನ್ನ ಸಾಲ ತೀರಿಸಲಿಕ್ಕಾಗದೆ ಹೋದರೆ, ಅಥವಾ ನನಗೆ ಇನ್ನೊಂದು 2 ವರ್ಷದ ಹೊತ್ತಿಗೆ ಮನೆ ಕಟ್ಟಲಿಕ್ಕಾಗದೆ ಹೋದರೆ, ಈ ರೀತಿ ನನಗೆ ಹಣ ಮಾಡಲಿಕ್ಕಾಗದೆ ಹೋದರೆ, ನನ್ನ ಕೆಲಸ ಮುಗಿಸ್ಲಿಕ್ಕಾಗದೆ ಹೋದರೆ, ಈ ರೀತಿ ಭಯ ನಮಗೆ ಪ್ರತಿ ಕ್ಷಣವೂ ಆಗ್ತಾ ಇರುತ್ತೆ. ಹಾಗಾಗಿ ಈ ಕಾರಣದಿಂದಾಗಿ ನಮಗೆ ಗೊತ್ತಿಲ್ಲದೇ ನಮ್ಮ ಹಾರ್ಟ್ ಹಾಳಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಈ ಭಯ ತ್ರಾಸ, ತ್ರಾಸ ಅಂದರೆ ಪ್ಯಾನಿಕ್ ಆಗೋದು, ಪದೇ ಪದೇ ಪ್ಯಾನಿಕ್ ಆಗ್ತಿರೋರಿಗೂ ಕೂಡ ಈ ಥರ ಸಮಸ್ಯೆಗಳಾಗ್ತವೆ. ಆಮ ಅಂತಂದರೆ ನಾವು ತೆಗೆದುಕೊಂಡಿರುವಂಥ ಫುಡ್ ಸರಿಯಾಗಿ ಡೈಜೆಸ್ಟ್ ಆಗದೇ ಟಾಕ್ಸಿಸಿಟಿ ಹೆಚ್ಚಾಗೋದು ಬಾಡಿಯಲ್ಲಿ, ಈ ಥರದ್ದು ಆಗಬಾರ್ದು. ಈ ಥರದ್ದು ಆದಾಗ ಹೃದ್ರೋಗ ಬರುತ್ತೆ ಅಂತ ಚರಕ ಸಂಹಿತೆಯಲ್ಲಿ ಕೂಡ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ, ಬಹುತೇಕ ವೆರಿ ಇಂಪಾರ್ಟೆಂಟ್ ಅನ್ಸೋದನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ. ನಿಮಗೀಗ ಒಂದು ಕ್ವೆಶ್ಚನ್ ಬರ್ತದೆ, ಏನಂದರೆ ಈ ಥರದ ತಪ್ಪುಗಳನ್ನು ಎಲ್ಲರೂ ಮಾಡ್ತಾರಲ್ಲ, ಅವನು ಆ ಲೆಕ್ಕದಲ್ಲಿ ಅವನು ಬೆಟರ್ ಇದ್ದ, ಇನ್ನೊಬ್ಬ ಅವನ ತಮ್ಮ ಇನ್ನೂ ಜಾಸ್ತಿ ತಪ್ಪು ಮಾಡ್ತಾನೆ, ಅವನಿಗೆ ಯಾಕೆ ಸಮಸ್ಯೆ ಆಗಲಿಲ್ಲ, ಅವನಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅಂತ. ಎಸ್, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಾಡಿ ನೇಚರ್ ಇರುತ್ತೆ ಒಂದು. ಇನ್ನೊಂದೇನು ಅಂತಂದರೆ ಒಂದು ತಪ್ಪಿನಿಂದಾಗಿ ಒಬ್ಬನಿಗೆ ಒಂದು ರೀತಿ ಸಮಸ್ಯೆ ಆದರೆ ಇನ್ನೊಬ್ಬನಿಗೆ ಇನ್ನೊಂದು ರೀತಿ ಆಗ್ಬೋದು. ಈಗ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆದರೆ ಇನ್ನೊಬ್ಬನಿಗೆ ಲಿವರ್ ಸಮಸ್ಯೆ ಆಗ್ಬೋದು, ಇನ್ನೊಬ್ಬರಿಗೆ ಬ್ರೈನ್ ಸಮಸ್ಯೆ ಆಗ್ಬೋದು, ಮತ್ತೊಬ್ಬನಿಗೆ ಚರ್ಮದಲ್ಲಿ ಸಮಸ್ಯೆ ಆಗ್ಬೋದು, ಕಿಡ್ನಿ ಹಾಳಾಗ್ಬೋದು. ಹೀಗೆ ಒಬ್ಬೊಬ್ಬರಿಗೆ ಒಂದು ರೀತಿ, ಎಲ್ಲಿ ಯಾವ ಆರ್ಗನ್ ವೀಕ್ ಇದೆಯೋ ಅಲ್ಲಿ ಆ ಸಮಸ್ಯೆ ಉಂಟಾಗತ್ತೆ. ಹಾಗಾಗಿ ನಾವು ಸಿಂಪಲ್ಲಾಗಿ ಅವನು ಕೂಡ ಇದೇ ಥರ ತಪ್ಪು ಮಾಡ್ತಿದ್ದ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇವನಿಗೆ ಆಗಲಿಲ್ಲ, ಹಾಗಾಗಿ ಆ ತಪ್ಪು ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಲ್ಲ, ಖಂಡಿತ ಹೀಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೇನು ಅಂತಂದರೆ, ಕೆಲವೊಬ್ಬರಿಗೆ ತಕ್ಷಣಕ್ಕೆ ಆ ತಪ್ಪಿನ ರಿಯಾಕ್ಷನ್ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವೊಬ್ಬರಿಗೆ ಹಾಗಲ್ಲ, ದೀರ್ಘಾವಧಿಯವರೆಗೆ ಏನೂ ಅನಿಸೋದೇ ಇಲ್ಲ, ಇಲ್ಲ ನನಗೆ ಏನು ತಿಂದರೂ ನಾನು ಡೈಜೆಸ್ಟ್ ಮಾಡ್ಕೊಳ್ತೇನೆ, ನಾನು ಎಷ್ಟು ನಿದ್ದೆಗೆಟ್ಟರೂ ಏನೂ ಆಗೋದಿಲ್ಲ, ನನಗೆ ಚೆನ್ನಾಗಿ ಎಲ್ಲ ಆರಾಮಾಗಿರ್ತೇನೆ, ನಿನಗೆ ಪದೇ ಪದೇ ಅಸಿಡಿಟಿ ಆಗೋದು, ಹಾಗಾಗೋದು, ಹೀಗಾಗೋದು ಅಂತ ಕೆಲವೊಬ್ಬರು ಹೇಳ್ತಾರೆ. ಆದರೆ ಅವರಿಗೆ ಆ ಚಿಕ್ಕ ಪುಟ್ಟ ಅಸಿಡಿಟಿಯ ಸಮಸ್ಯೆಯೋ ಮೈಕೈ ನೋವಿನ ಸಮಸ್ಯೆಯೋ ಬರದೇ ಇರಬಹುದು, ಆದರೆ ಮುಂದೊಂದು ದಿನ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು, ಇನ್ನಿನ ಸಮಸ್ಯೆಗಳಾಗ್ಬೋದು. ಹಾಗಾಗಿ ನಾವು ಆ ರೀತಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇಷ್ಟೆಲ್ಲ ಕಾರಣಗಳನ್ನು ನಾವು ತಿಳ್ಕೊಂಡಾಯಿತು, ಇದಕ್ಕೆ ಪರಿಹಾರ ಏನು? ಮೊದಲನೆಯ ಪರಿಹಾರ ಈ ಎಲ್ಲ ಕಾರಣಗಳನ್ನು ಬಿಡೋದು, ಮತ್ತು ಸ್ರೋತಸ್ ಕ್ಲೀನಾಗಿ ಅದರಲ್ಲಿ ಧಾತುಗಳು ಸುಲಭವಾಗಿ ಹರಿಯತರ, ಸ್ರೋತಸ್ ಅಂದರೆ ಆಯುರ್ವೇದದಲ್ಲಿ ಚಾನೆಲ್ಸ್ ಅಂತ ಅರ್ಥ. ಸೊ ಚಾನೆಲ್ಸಲ್ಲಿ ಬ್ಲಾಕೇಜ್ ಬರದೇ ಇರೋ ಥರ ನೋಡ್ಕೊಳ್ಬೇಕು. ಅದು ಹೇಗೆ? ನಮ್ಮ ಆಹಾರದಲ್ಲಿ ಸ್ವಲ್ಪ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು, ಅತಿಯಾಗಿ ತೆಗೆದುಕೊಳ್ಳೋದಲ್ಲ, ಅದನ್ನು ಕೂಡ ಸ್ವಲ್ಪ ಈ ದಾಳಿಂಬೆ ಹಣ್ಣು, ನೆಲ್ಲಿಕಾಯಿಯೋ, ಅಥವಾ ಆ ಅಡುಗೆಯಲ್ಲಿ ನಾವು ಬಳಕೆ ಮಾಡುವಂಥ ಹುಳಿ ಪದಾರ್ಥಗಳನ್ನು ಸ್ವಲ್ಪ ಹೆಚ್ಚು ಸೇವನೆ ಮಾಡೋದು, ಮತ್ತು ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳನ್ನು ನಾವು ಸರಿಯಾಗಿ ತೆಗೆದುಕೊಳ್ಳೋದ್ರಿಂದನೂ ಕೂಡ ಆವಾಗ ಆವಾಗ ವಮನ ವಿರೇಚನ ಈ ಥರದ್ದನ್ನು ಮಾಡಿಕೊಳ್ಳೋದ್ರಿಂದ ಕೂಡ ಸ್ರೋತಸ್ ಕ್ಲೀನ್ ಆಗಿರುತ್ತೆ. ನಾನು ಆಗ ಹೇಳಿದೆ ಅತಿಯಾದ ವ್ಯಾಯಾಮದಿಂದ ಹೃದ್ರೋಗ ಬರುತ್ತೆ ಅಂತ, ಅಂದರೆ ಅರ್ಥ ಆರಾಮಾಗಿ ತಿಂದು ಉಂಡು ಮನೆಯಲ್ಲಿ ಕುಳಿತುಕೊಳ್ಬೇಕು ಅಂತಲ್ಲ, ನಿತ್ಯವೂ ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಸರಿಯಾಗಿ ಅನುಸರಿಸುವವರಿಗೆ ಹೃದ್ರೋಗ ಸಮಸ್ಯೆಗಳು ಬರುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಜೊತೆಗೆ ಮನಸ್ಸು ತುಂಬ ಕ್ಲೀನಾಗಿ ಇರಬೇಕು, ಮನಸ್ಸಿನಲ್ಲಿ ಯಾವುದೇ ರೀತಿಯ ಈ ಕಲ್ಮಶಗಳಿರಬಾರ್ದು. ಇದನ್ನು ಚರಕ ಸಂಹಿತೆಯ ಸೂತ್ರಸ್ಥಾನದ 30ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಹೃದಯ ಓಜಸ್ ಮತ್ತು ಧಮನಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಧಮನಿಗಳು ಅಂದರೆ ಸೋತಸ್ಗಳು ಅವುಗಳು ಚೆನ್ನಾಗಿರೋ ಥರ ಆಹಾರವನ್ನು ತೆಗೆದುಕೊಳ್ಬೇಕು, ಹೃದಯ ಚೆನ್ನಾಗಿರೋ ಥರ ಮನಸ್ಥಿತಿ ಇರಬೇಕು, ಓಜಸ್ಸಿಗೆ ಅಂದರೆ ಧಾತುಗಳ ಸಾರ, ಸಪ್ತ ಧಾತುಗಳ ಸಾರ ಓಜಸ್

ಚೆನ್ನಾಗಿರಬೇಕು. ಹಾಗಾಗಿ ಆಹಾರ, ನಮ್ಮ ದಿನಚರಿ ಜೊತೆಗೆ ನಮ್ಮ ಮನಸ್ಸು, ಇದು ಮೂರೂ ಚೆನ್ನಾಗಿದ್ದರೆ ಹೃದಯಕ್ಕೆ ಏನೂ ಆಗೋದಿಲ್ಲ. ಹಾರ್ಟ್ ಎಷ್ಟು ವರ್ಷ ಆದರೂ ಗಟ್ಟಿಯಾಗಿರುತ್ತೆ. ಕೇವಲ ನೀವು ರಿಪೋರ್ಟ್ಸ್ ನೋಡಿಕೊಂಡು ಅಥವಾ ಬಿ ಪಿ ನೋಡಿಕೊಂಡು ಇದನ್ನು ಹಾರ್ಟಿಗೆ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ಆದರೆ ಅವು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಡಾಕ್ಟರ್ ಹೇಳಿದ ಹಾಗೆ ಬಿ ಪಿ, ಶುಗರ್ ಮತ್ತು ನಿಮ್ಮ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಇದೆಲ್ಲ ಚೆನ್ನಾಗಿ ಸರಿಯಾಗಿ ಇರೋ ಥರ ನೋಡಿಕೊಳ್ಳಿ. ಧನ್ಯವಾದ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: கேட்டுண்டுள்ளார் இது ரேடி சாரங் 107.8 FM. ரங்க ரங்கரோ ஜீவன இண்டத்தோ பேரி விசேஷ காரியக்கிரமத்துக்கு எல்லாருக்கும் கல்புணறிஞ்சு ஸ்வாகத. ஸ்ரோத்ருங்களே, இப்பறத்துக்கு பேரி அத்தியன பீட்ட சம்ஸ்தர தரப்புல நடந்தோ பேரி நாலாச்சரண இதரோ காரியக்கிரமத்தில் முண்டியதாயோ கர்நாடக ஜானபத விஸ்வவித்யாநிலையத்தோ நிவத்த உபகுலபதி டாக்டர் கே சின்னப்பகோட அயல்டே பலக்கங்க கேட்டு பருவ.
2: ನಾನು ಸ್ವಲ್ಪ ವಿಷಾದದಿಂದ ನಿಂತಿದ್ದೇನೆ ನಿಮ್ಮ ಮುಂದೆ. ಸ್ವಲ್ಪ ಬೇಸರ, ದುಃಖ ಏನು ಅಂದರೆ ನನಗೆ ಬ್ಯಾರಿ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲಲ್ಲ ಅಂತ. 68, 69, 70 ವರ್ಷ ಹತ್ರ ಆಗ್ತಾ ಬಂತು, ನನ್ನ ಸುತ್ತಮುತ್ತ ಇರುವ ಒಂದು ಭಾಷೆಯಲ್ಲಿ, ಕನ್ನಡದಲ್ಲಿ ಮಾತಾಡ್ತೇವೆ, ಬೇರೆ ಭಾಷೆಯಲ್ಲಿ ಮಾತಾಡ್ತೇವೆ, ಇಂಗ್ಲೀಷಲ್ಲಿ ಮಾತಾಡ್ತೇವೆ, ಯಾಕೆ ಒಂದು 60-70 ವರ್ಷ ಇದ್ದ ಸಮುದಾಯಗಳ ಜೊತೆಗೇ ಇದ್ದ ಒಬ್ಬ ವ್ಯಕ್ತಿಗೆ ಯಾಕೆ ಒಂದು ಭಾಷೆಯನ್ನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಅವಕಾಶಗಳು ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ ನಾನು ಹೇಳ್ತಾ ಇದ್ದಾಗ ಹೇಳಿದೆ ಅವರಿಗೆ, ನೀವು ಯಾರು ಕನ್ನಡದಲ್ಲಿ ಮಾತಾಡಬೇಡಿ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿದ್ದು, ಬ್ಯಾರಿ ದಿನಾಚರಣೆ, ನಮಗೆ ಅರ್ಥ ಆಗಾದ್ರೂ ತೊಂದರೆ ಇಲ್ಲ, ಕೂತ್ಕೊಳ್ಳಿ ಸ್ವಲ್ಪ ಕೇಳಿ, ಅರ್ಥ ಆಗದಿದ್ದರು ಅಂತ ಈ ಮನೋಭಾವ ಬೇಕು ನಮಗೆ. ಬಂದವರು ಆ ಭಾಷೆ ಬಾರದಿದ್ದರೂ ಕೂಡ ಆ ಭಾಷೆಯನ್ನು ಕೇಳಲಿ ಅಂತ. ಹಾಗೆ ನಾನು ಅವರು ಹೇಳಿದ್ದಾರೆ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿ, ಅರ್ಥ ಆಗ್ತದೆ, ಮಾತಾಡಲಿಕ್ಕಾಗಲ್ಲ. ಅಂದರೆ ಏನಾಯಿತು, ಭಾಷೆಯ ಒಂದು ಶಕ್ತಿಯಷ್ಟೇ ನನಗೆ ಗೊತ್ತಿರೋದು, ಭಾಷೆ ನನಗೆ ಅರ್ಥ ಆಗ್ತದೆ, ಆದರೆ ಆ ಭಾಷೆಯಲ್ಲಿ ಮಾತನಾಡಲಿಕ್ಕಾಗಲ್ಲ. ನನ್ನ ವಿದ್ಯಾರ್ಥಿಗಳಿಗೆ ನೋಡಿ, ಎಲ್ಲರಿಗೂ ತರಗತಿ ಅದು ಇಂಗ್ಲೀಷಲ್ಲಿ ಮಾಡಿ ಅರ್ಥ ಆಗ್ತದೆ, ಇಂಗ್ಲೀಷಲ್ಲಿ ಮಾತಾಡಿ ಅಂದರೆ ಮಾತಾಡಲಿಕ್ಕಾಗಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ, ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ನೀನು ಹೇಳು ಅಂತಂದರೆ ಹೇಳಲಿಕ್ಕೆ ಮಾತಾಡಲಿಕ್ಕಾಗಲ್ಲ ಭಾಷೆಯಲ್ಲಿ. ಅಂದರೆ ಇದು ಒಂದು ಶಿಕ್ಷಣದ, ಅದರ ಬಗ್ಗೆ ಹೆಚ್ಚು ವಿಸ್ತಾರಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ತಮಾಷೆಗೆ ಶುರು ಮಾಡುವ. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಇತ್ತು, ಸಣ್ಣ ಮಗು ಮತ್ತು ತಾಯಿ, ನೋಡಿರ್ಬೋದು, ನೀವು ಕೇಳಿರ್ಬೋದು, ನೋಡಿರ್ಬೋದು. ಅಲ್ಲಿ ತಾಯಿ ಕೇಳ್ತಾಳೆ ಮಗುವಿಗೆ, ಆಯ್ತಲ್ಲ ಓದಿಯಲ್ಲ, ಆಯ್ತಾ ನಿನಗೆ ಅಂತ. ಆ ಮಗು, ಆಯಿತು ನಾನೆಲ್ಲ ಓದಿ ಆಯಿತು, ಎಲ್ಲ ಆಯಿತು ಅಂತ. ಹಾಗೆ ನನಗೆ ಪ್ರಶ್ನೆ ಕೇಳ್ತೇನೆ ಅಂತ ತಾಯಿ ಆ ಮಗುವಿಗೆ, ಸಣ್ಣ ಮಗು ಭಾಳ ಇನ್ನೋಸೆಂಟ್ ಬೇಬಿ, ಒಂದು ಪ್ರಶ್ನೆ ಕೇಳ್ತಾಳೆ, ಕಾವೇರಿ ಯಾವ ಸಂಧಿ, ವ್ಯಾಕರಣದಲ್ಲಿ ಸಂಧಿ ಸಮಾಸ ಎಲ್ಲ ಬರ್ತಾ ನೋಡಿ, ಕಾವೇರಿ ಯಾವ ಸಂಧಿ ಅಂತ. ಆಗ ಮಗು ಉತ್ತರ ಕೊಡ್ತದೆ, ಎಷ್ಟು ಚಂದ ಕಾವ್ಯದಾಗೆ ನನಗೆ ಕಂಡಿತ್ತು, ತಮಿಳುನಾಡಿಗೆ ಅದು ಆಗಮ ಸಂಧಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ. ಯಾಕೆ ನೀರು ಹೋಗುದು ನೋಡಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ, ದೆಹಲಿಯ ಸುಪ್ರೀಂ ಕೋರ್ಟಿಗೆ ಅದು ಆದೇಶ ಸಂಧಿ. ಅವರು ಆದೇಶ ಕೊಡ್ತಾ ಇದ್ದಾರೆ, ನಮಗೆ ನೀರು ಹೋಗ್ತಾ ಉಂಟು, ಅಲ್ಲಿ ನೀರು ಬರ್ತಾ ಉಂಟು, ಅಲ್ಲಿ ಆದೇಶ ಕೊಡ್ತಾ ಇದ್ದಾರೆ. ಎಷ್ಟು ಚಂದ ಇದೆ ನೋಡಿ ಭಾಷೆ, ಒಂದು ಭಾಷೆ ಎಷ್ಟು ಚಂದ. ನೀವು ಸಂಧಿ ಮರೆತು ಬಿಡಿ, ವ್ಯಾಕರಣ ಮರೆತು ಬಿಡಿ, ಕಾವೇರಿ ಅಂದರೆ ಒಂದು ಯಾವ ಸಂಧಿ, ಕಾವು ಏರಿ ನಾವು ಅದು ಬಿಡಿ. ಆ ಮಗು ಕೊಡುವ ಮೂರು ವಾಕ್ಯಗಳಲ್ಲಿ ಒಂದು ಭಾಷೆಯ ಒಂದು ಕಾವ್ಯಾತ್ಮಕತೆ, ಭಾಷೆಯನ್ನು ಹೇಗೆ ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಬಳಸಬಹುದು ಒಂದು, ಇದು ಸಣ್ಣ ಉದಾಹರಣೆ ನಾನು ಕೊಡೋದು. ಹುಬ್ಬಳ್ಳಿಗೆ ಹೋಗಿ, ಉತ್ತರ ಕರ್ನಾಟಕಕ್ಕೆ ಹೋಗಿ, ಅವ ಸೈಕಲ್ ತುಳಿಯೋಕೆ ಹತ್ಯಾನ, ಎಂತು ಸೈಕಲ್ ತುಳಿಯೋಕೆ ಹತ್ಯಾನ, ಮರ ಇಳಿಯೋಕೆ ಹತ್ಯಾನ, ಮತ್ತೆ ಮರ ಅಂದರೆ ಇಳಿಯೋದಕ್ಕೆ ಮರ ಹತ್ತಿದ್ದಾನೆ ಅಂತ, ಅವ ಮರ ಇಳಿಯೋಕೆ ಹತ್ಯಾನ. ಉತ್ತರ ಕರ್ನಾಟಕ ಚಂದ ಉಂಟು ನೋಡಿ ಆ ಭಾಷೆದು. ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂದರೆ ಸೈಕಲ್ ತುಳಿತಾ ಇದ್ದಾನೆ ಹೊರಟಿದ್ದ ಅಂತ. ನೀವು ಧಾರವಾಡಕ್ಕೆ ನಾನು ಆಚೆ ಕಡೆ ಹೋದಾಗ ಒಂದು ಹೀಗೆ ನೋಡಿದೆ, ಒಂದು ಬೋರ್ಡ್ ಇತ್ತಲ್ಲಿ, ನೋಡ್ತಾನೆ ಕಾರಾಕೇರ ಸೆಂಟರ ಅಂತ ಉಂಟು. ನಾನೆಂಥ ಕಾರದ ಅಂಗಡಿ ಇದು ಅಂತ ಹೀಗೆ ನೋಡಿದೆ, ಕಾರಾಕೇರ ಸೆಂಟರ ಅಂತ. ಅದು ನಿಜವಾಗಿ ಇಂಗ್ಲೀಷಿನ ಕಾರ್ ಕೇರ್ ಸೆಂಟರ್. ಕಾರ್ ಕೇರ್ ಸೆಂಟರ್ ಅನ್ನ ಕಾರ ಕೇರ ಸೆಂಟರ. ಒಂದು ಭಾಷೆಯನ್ನ ಇದು ನೋಡಿದರೆ ಅದನ್ನು ಹೇಗೆ ಬಗ್ಗಿಸಿಕೊಳ್ತಾರೆ ಒಂದು ಭಾಷೆಯನ್ನ ಅಂತ. ಇದೆಲ್ಲೊಂದು ಬೇರೆ ಬೇರೆ ನಮಗೆ ಅರ್ಥ ಆಗಲಿ ಆಗದಿರಲಿ ಅಪರಿಚಿತ ವಲಯದ ಒಂದು ಭಾಷೆಯನ್ನು ನಾವು ಬಹಳ ಕುತೂಹಲದಿಂದ ನೋಡಬೇಕಾದ ಸಂಗತಿಗಳನ್ನು ಹೇಳ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಒಂದು ಎರಡು ಮೂರು ವಾಕ್ಯಗಳನ್ನು ಹೇಳ್ತೇನೆ ನಾನು. ಮೊದಲನೆಯ ವಾಕ್ಯ ನನ್ನ ಇವತ್ತಿನ ಮಾತಿನ ಸಾರಾಂಶ ಇದು. ಮೊದಲನೆಯ ಮಾತು, ಯಾವನೇ ಆಗಲಿ ಯಾರೇ ಒಬ್ಬ ವ್ಯಕ್ತಿ ತನ್ನ ಭಾಷೆಯನ್ನು ಪ್ರೀತಿಸುವವನು ಮತ್ತೊಂದು ಭಾಷೆಯನ್ನು ದ್ವೇಷಿಸಬಾರದು. ತನ್ನ ಭಾಷೆಯನ್ನು ನಂದು ತುಳು ಮಾತು. ನಾವು ಕನ್ನಡ ಮಾತಾಡ್ತೇವೆ, ಬೇರೆ ಭಾಷೆಯೇ ಮಾತಾಡ್ತೇವೆ ಸಾಂದರ್ಭಿಕ ಬೇರೆ ಬೇರೆ ಕಾರಣಗಳಿಗಾಗಿ. ನನ್ನ ಮೊದಲ ಪ್ರಯಾರಿಟಿ ಯಾವುದು? ತುಳು. ತುಳು ನನ್ನ ಮೊದಲ ಪ್ರಯಾರಿಟಿ, ಅಂದರೆ ಆದ್ಯತೆ. ಅದು ನನ್ನ ಕುಟುಂಬದ, ನನ್ನ ಸಮುದಾಯದ ಭಾಷೆ. ಅದು ಒಂದು ಕುಟುಂಬದ ಸಂಬಂಧದ ಒಳಗಡೆ ಇರುವ ಪ್ರೀತಿಯ ಒಂದು ಭಾಗ ಅದು. ಅದನ್ನು ಹೆಚ್ಚು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ ನನಗೆ. ಹಾಗಾಗಿ ನನ್ನ ಮೊದಲನೆಯ ವಾಕ್ಯ ನಾವು ನೆನಪಿಟ್ಟುಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ ನಾವು ಯಾರೇ ಆಗಲಿ ನಮ್ಮ ಭಾಷೆಯನ್ನು ಪ್ರೀತಿಸುವವರು ಮತ್ತೊಂದು ಭಾಷೆಯನ್ನು ದ್ವೇಷಿಸುವುದಿಲ್ಲ, ದ್ವೇಷಿಸಬಾರದು. ಇದು ಒಂದನೆಯ ಮಾತು. ಎರಡನೆಯ ಮಾತು, ನಮ್ಮ ಭಾಷೆ ನಮ್ಮ ದೇವರು ನಮ್ಮ ಆಚರಣೆಗಳು ಒಟ್ಟಾರೆ ನಮ್ಮ ಸಂಸ್ಕೃತಿ ಇದೆಯಲ್ಲ, ಸಂಸ್ಕೃತಿಗಳು ಕಲ್ಚರ್ಸ್ ನಿಂತುಕೊಳ್ಳುವ, ಇದು ಜನರನ್ನು ಜೋಡಿಸ್ತದೆಯೇ ಹೊರತು ಜನರನ್ನು ಬೇರ್ಪಡಿಸುವುದಿಲ್ಲ, ಬೇರ್ಪಡಿಸಬಾರದು. ಭಾಷೆ ಜಾತಿ ಧರ್ಮ ದೇವರು ಇವುಗಳು ಯಾವುದೂ ಕೂಡ ಮನುಷ್ಯರನ್ನು ಸೇರಿಸಬೇಕೆ ಜೋಡಿಸಬೇಕೇ ಹೊರತು ಜನಗಳನ್ನು ಪರಸ್ಪರ ಪ್ರೀತಿಸುವ ಹಾಗೆ ಮಾಡಬೇಕೇ ಹೊರತು ಆ ಭಾಷೆಗಳು ದ್ವೇಷಿಸುವುದಕ್ಕಿರುವುದು ಅಲ್ಲವೇ ಇಲ್ಲ. ನೀವು ಮೂಲಭೂತವಾಗಿ ನೋಡಿ, ಯಾವ ಭಾಷೆ ದ್ವೇಷಿಸುತ್ತ ಕಲಿಸ್ತದೆ, ಯಾವ ಧರ್ಮ ದ್ವೇಷಿಸುತ್ತಕ್ಕೆ ಹೇಳ್ತದೆ ಹೇಳಿ? ಯಾವ 100 ಬಾರಿ 1000 ಬಾರಿ ಕೇಳಿದ್ದೇವೆ, ಧರ್ಮ ದೇವರು ಎಲ್ಲ ಮನುಷ್ಯನ ಒಳಿತಿಗಾಗಿಯೇ ಇರುವುದು, ಮನುಷ್ಯರನ್ನು ಪ್ರೀತಿಸುವಂತಲೇ ಹೇಳುವುದು. ಜಗತ್ತಿನ ಯಾವ ಧರ್ಮ ದೇವರು ನನಗೆ ಗೊತ್ತಿದ್ದಾಗೆ ಮತ್ತೊಬ್ಬರನ್ನು ಕೊಲ್ಲು ಅಂತ ಹೇಳುವುದಿಲ್ಲ, ಹೇಳುವುದರಲ್ಲಿ ಧರ್ಮವಲ್ಲ ದೇವರೂ ಅಲ್ಲ. ಅದು ಇಷ್ಟು ಕ್ಲಿಯರ್ ಕಟ್ ಸ್ಫಟಿಕದಷ್ಟು ಸಹ ನಮಗೆ ಗೊತ್ತಿದೆ. ಭಾಷೆಯ ಕಾರಣಕ್ಕೆ ದ್ವೇಷಿಸಬೇಕಾಗಿಲ್ಲ, ಜಾತಿಯ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ, ಧರ್ಮದ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ ಅಂತ ಸ್ಫಟಿಕದಷ್ಟು ನಾವು ಹೇಳ್ತೇವಲ್ಲ ಅಷ್ಟು ಕ್ಲಿಯರ್ ಇದೆ ಅದು. ಆದರೆ ಇದು ಗೊತ್ತಿದ್ದು ಕೂಡ ನಾವು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ, ಅದು ಜೋಡಿಸ್ತದೆ ಅಂತ ಹೇಳಿಯೂ ಕೂಡ ನಮ್ಮಲ್ಲಿ ಕೆಲವೊಮ್ಮೆ ನೋಡಿ, ಒಂದು ಭಾಷಾ ಸಮುದಾಯ ಇನ್ನೊಂದು ಭಾಷಾ ಸಮುದಾಯದ ಮೇಲೆ ಬಹಳಕೆಟ್ಟ ಬೆಳವಣಿಗೆ ಅದು. ನಾನು ತೀವ್ರವಾಗಿ ವಿರೋಧಿಸುವ ಅಂಶ ಅದು. ಬಹಳ ಡೆಮೋಕ್ರೆಟಿಕ್ ಒಂದು ಭಾಷೆ, ಬಹಳ ಪ್ರಜಾಸತ್ತಾತ್ಮಕವಾಗಿರ್ತದೆ ಒಂದು ಭಾಷೆ, ಇಟ್ಸ್ ಎ ವೆರಿ ಡೆಮೋಕ್ರೆಟಿಕ್ ಲ್ಯಾಂಗ್ವೇಜ್. ಅದನ್ನು ನಾವು ಕಟ್ಟಿದ್ದು ಹೇಳ್ತಾರೆ ನೋಡಿ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ನೀವು ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಭಾಷೆ ಇದು ಕಲ್ಪಿಸು, ಬರೇ ಕಲ್ಪಿಸೋಕೆ ಅಸಾಧ್ಯ. ಭಾಷೆ ಒಂದು ಇಲ್ಲದೆ ಇರ್ತಾ ಇದ್ರೆ, ಭಾಷೆ ಒಂದು ಇಲ್ಲದ ಸ್ಥಿತಿಯೊಂದನ್ನು ಕಲ್ಪಿಸಿಕೊಳ್ಳಿ ನೀವು. ಈ ಕರೆಕ್ಟ್ ಇಮೋಜ್, ಯಾಕಂದ್ರೆ ನಮಗೆ ಭಾಷೆ ಇರುವುದರಿಂದ ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನಾವು ಭಾಷೆ ಒಂದು ಬೆಳಕು, ಭಾಷೆ ಒಂದು ಜ್ಞಾನ, ಭಾಷೆ ಒಂದು ಬದುಕು. ಇಂಥ ಭಾಷೆಯನ್ನು ಇಟ್ಟುಕೊಂಡು ಇಲ್ಲೊಂದು ಪದ ಬಳಸ್ತೇನೆ ನಾನು. ನಮ್ಮಲ್ಲಿ ಎರಡು ಪದ ಇದೆ, ಒಂದು ಭಿನ್ನತೆ ಮತ್ತೊಂದು ವಿರೋಧ ಅಂತ. ಭಿನ್ನತೆ ವಿರೋಧ, ಒಂದು ಡೈವರ್ಸಿಟಿ, ಭಿನ್ನ ಭಿನ್ನ ಭಿನ್ನ ಭಿನ್ನ ಹೇಳ್ತೇವೆ ನಾವು. ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ, ಅನೇಕ ಜೀವನ ಕ್ರಮಗಳಿವೆ, ಎಲ್ಲ ಹಲವು, ಬಹುತ್ವ. ಇದು ನಾವು ಗೌರವಿಸಬೇಕಾದ, ಕಾಪಾಡಿಕೊಳ್ಳಬೇಕಾದ ಆದ್ಯತೆ ಇದು. ಈ ಬಹುತ್ವ ಎನ್ನುವುದಿದೆಯಲ್ಲ, ಇದು ಒಂದು ಶಕ್ತಿ, ಇಸ್ ಎ ಸ್ಟ್ರೆಂಗ್ತ್, ಅದು ವೀಕ್ನೆಸ್ ಅಲ್ಲ. ಅದು ಬಹುಭಾಷೆಗಳು ನಮ್ಮ ದೇಶದ ಶಕ್ತಿ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ನೀವು ಕಲ್ಪಿಸಿಕೊಳ್ಳಿ, ಇವತ್ತೊಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟು ಜನ ಬ್ಯಾರಿ ಭಾಷೆಯಲ್ಲಿ ಮಾತಾಡ್ತಾರೆ, ವೇದಿಕೆ ಮೇಲೆ ಮಾತಾಡ್ತಾರೆ, ಹಾಡ್ತಾರೆ. ಬಹುಭಾಷಾ ಕವಯಿತ್ರಿ ಇದ್ದಾರೆ ಇಲ್ಲಿ, ಲೇಖಕಿ ಇದ್ದಾರೆ ಇಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾರೆ. ಅಂತಂದರೆ ಬಹುಭಾಷೆಗಳನ್ನು ಪ್ರೀತಿಸುವ ಮನಸ್ಸಿದ್ದರೆ ಮಾತ್ರ ಇದು ಸಾಧ್ಯ. ಬಹುಭಾಷೆಗಳನ್ನು ಪ್ರೀತಿಸುವಂತಹ ಇದ್ದರೆ ಅದು ಮಾತ್ರ ಬಹುಭಾಷೆಗಳು. ಹಾಗಾಗಿ ನಾವು ಏನು ಬೇರೆ ಬೇರೆ ಭಾಷೆಗಳು ಇರುವ ಒಂದು ಒಂದು ಸಂದರ್ಭದಲ್ಲಿ ನಾನು ಇದನ್ನು ಹೇಳ್ತಿದ್ದೆ, ಭಿನ್ನತೆ ಮತ್ತು ವಿರೋಧ ಅಂತ. ವೈವಿಧ್ಯ ಇನ್ನೊಂದು ವಿರೋಧ, ಭಿನ್ನತೆ ಬೇರೆ, ಭಿನ್ನವಾಗಿ ಆಲೋಚನೆ ಮಾಡೋದು ಬೇರೆ, ವಿರೋಧ ಬೇರೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ನನಗಿಂತ ಒಬ್ಬ ಭಿನ್ನವಾಗಿ ಹೇಳಿದರೆ ಅವನು ನನಗೆ ವಿರೋಧಿ ಅಂತ ಹೇಳುವುದು, ಅದು ಡೆಮಾಕ್ರೆಟಿನ ಅಂತಸತ್ವಕ್ಕೆ ವಿರುದ್ಧ. ಅದು ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡುವ ಒಂದು ವಿಚಾರ ವೈಚಾರಿಕ ಚಿಂತನ ವಿನ್ಯಾಸ ಇರುವುದರಿಂದಲೇ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರುವುದು. ಇಲ್ಲರೆ ಒಬ್ಬ ಆಲೋಚನೆ ಮಾಡಿದರೆ ಸಾಕಾಗುವುದಿಲ್ವ? ಬೇರೆ ಬೇರೆಯವರು ಆಲೋಚನೆ ಮಾಡೋದು ಬೇಡ ಅಂತಾರೆ, ಒಬ್ಬರು ಮಾತಾಡಿ ಸಾಕು. ಹಾಗಲ್ಲ, ಬೇರೆ ಬೇರೆಯವರ ಧ್ವನಿಗಳಿರ್ತವೆ, ಧ್ವನಿಗಳಿಂದ ಆಲೋಚನೆಗಳಿರ್ತವೆ, ಥಾಟ್ಸ್. ಭಾಷೆ ಅಂದರೆ ಬರೀ ಶಬ್ದ ಅಲ್ಲ ಇವರೇ, ಭಾಷೆ ಅನ್ನೋದು ಆಲೋಚನೆಯ ಕ್ರಮ, ಇಟ್ಸ್ ಎ ಥಾಟ್ ಪ್ರೋಸೆಸ್. ಒಂದು ಆಲೋಚನೆಯನ್ನು ಮಂಡಿಸುವ ಕ್ರಮ ಅದು ಭಾಷೆ ಅಂದರೆ. ಅದು ಪದಗಳ ಸುಮ್ಮನೆ ಜಂಪ್ ಇದಲ್ಲ, ಅದು ಅದರ ಹಿಂದೆ ಒಂದು ಆಲೋಚನೆ. ಅದನ್ನು ನಾನೀಗ ಇಲ್ಲಿ ವಿವರಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಭಾಷೆ ಅಂದರೆ ಕೇವಲ ಪದಗಳ ಒಂದು ಬಳಕೆ ಅಲ್ಲ, ಅದು ಅದರ ಹಿಂದೆ ಒಂದು ಆಲೋಚನಾ ಕ್ರಮ ಇದೆ. ಒಂದೊಂದು ಭಾಷೆ ಹಿಂದೆ ಕೂಡ ಒಂದು ಲೋಕದೃಷ್ಟಿ ಒಂದು ಪದ ಉಂಟು, ವರ್ಲ್ಡ್ ವ್ಯೂ ಅಂತ ಹೇಳ್ತೇವೆ ನಾವು ಸಂಸ್ಕೃತಿ ಅಧ್ಯಯನದಲ್ಲಿ. ಒಂದು ವರ್ಲ್ಡ್ ವ್ಯೂ ಉಂಟು, ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಎನ್ನುವಲ್ಲಿಂದ ಈ ಲೋಕದ ಎಲ್ಲ ಜೀವರಾಶಿಗಳು ಹೇಗೆ ಉತ್ಪನ್ನಗೊಂಡು ಎನ್ನುವಲ್ಲಿವರೆಗೆ ಪ್ರತಿ ಸಮುದಾಯಗಳು ಕೂಡ ಅವರದ್ದೇ ಆದ ಆಲೋಚನಾ ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅದು, ಅದಿರಲಿ. ಹಾಗಾಗಿ ನೋಡಿ, ನಮ್ಮಲ್ಲಿ ನೋಡಿ, ನಾನು ಹೇಳಿದ್ದನ್ನೇ ಎಲ್ಲರೂ ಒಪ್ಪುವುದಾದರೆ ಮತ್ತೆ ಅದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ನಾವು ನೀನು ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ ಆದರೆ ಗೌರವಿಸ್ತೇನೆ, ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ ಆದರೆ ನಿನ್ನ ವಿಚಾರವನ್ನು ನಾನು ಇದು ಬಹಳ ಮುಖ್ಯ. ಇಲ್ಲ, ನಿನ್ನ ವಿಚಾರ ಒಪ್ಪುವುದಿಲ್ಲ ಹಾಗೆ ನನಗೆ ನೀನು ವಿರೋಧಿ, ಇದು ಬೇರೆ, ಇದು ಡೇಂಜರಸ್ ಸ್ಟೆಪ್. ಇದು ಅಲ್ಲಿ ಏನಾಗುತ್ತದೆ, ಹಿಂಸೆ ಆರಂಭ ಆಗುತ್ತೆ, ಆಕ್ರಮಣ ಆರಂಭ ಆಗುತ್ತೆ, ದೌರ್ಜನ್ಯ ಆರಂಭ ಆಗುತ್ತೆ. ನೀವು ಬೇರೆ ಬೇರೆ ಮಾತುಗಳನ್ನು ಧ್ವನಿಗಳನ್ನು ಸಹಿಸಿಕೊಂಡ್ರೆ ಆಗೇನಾಗುತ್ತೆ, ಸಹನೆ, ಸಂಸ್ಕೃತಿಗಳ ಸಮನ್ವಯ, ಸಂಘರ್ಷ ಇರ್ತದೆ, ಕಾನ್ಫ್ಲಿಕ್ಟ್ ಇಲ್ಲದೆ ಇರ್ತದೆ ಬದುಕಿನಲ್ಲಿ, ಕಾನ್ಫ್ಲಿಕ್ಟ್ ಇರ್ತದೆ, ಆಮೇಲೆ ಒಂದು ಸಮನ್ವಯಕ್ಕೆ ನಾವು ಬರ್ತೇವೆ, ಒಂದು ಸಾಮರಸ್ಯದ ಬದುಕಿಗೆ ನಾವು ಬರ್ತೇವೆ. ಅದು ನಾವು ವಾಸ್ತವಿಕವಾಗಿ ಭಾಷಾ ದಿನಾಚರಣೆಯ ಮೂಲಕ ನಾವು ನಮ್ಮ ಭಾಷೆಯನ್ನು ಪ್ರೀತಿಸುವ, ಇತರ ಭಾಷೆಗಳನ್ನು ಕೂಡ ಗೌರವಿಸುವ ಮತ್ತು ಸಾಧ್ಯ ಆದರೆ, ಅದಕ್ಕೆ ನಾನು ಹೇಳಿದ್ದು ಅಯ್ಯೋ ನನಗೆ ನಿಮ್ಮ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಬೇಜಾರಾಗ್ತದೆ ಅಂತ. ಕೇರಳದಲ್ಲಿ ಕಾಸರಗೋಡಿನಲ್ಲಿ ಕೆಲವು ಕಾರ್ಯಕ್ರಮಕ್ಕೆ ಹೋದೆ ನಾನು, ಅಲ್ಲಿ ಗಮನಿಸಿರ್ಬೋದು, ಅಲ್ಲಿಗೊಂದು ಹೊಸ ಟ್ರೆಂಡ್ ಬಂದಿದೆ. ಅಲ್ಲಿ ಅಂದರೆ ಕನ್ನಡದವ್ರು ಹೋಗ್ತಾರೆ, ತುಳುವವರು ಹೋಗ್ತಾರೆ, ಹವ್ಯಕದವರು ಹೋಗ್ತಾರೆ, ಮಲಯಾಳಿಗಳು ಎಲ್ಲರೂ ಹೋಗ್ತಿರ್ತಾರೆ. ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದಲ್ಲ ನಿಮಗೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡಿ, ಮೂರು ನಾಲ್ಕು ಭಾಷೆಗಳಲ್ಲಿ ಕಾರ್ಯಕ್ರಮಗಳು. ಒಂದೇ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾನು ಹೋದರೆ ನಾನು ನೀವು ತುಳುವಲ್ಲಿ ಮಾತಾಡಿ ಅಥವಾ ಕನ್ನಡದಲ್ಲಿ ಮಾತಾಡಿ, ಬೇಕಾದರೆ ಸ್ವಲ್ಪ ಇಂಗ್ಲೀಷಲ್ಲಿ ಬೇಕಾದ್ರೆ ಹೇಳಿ ಅರ್ಥ ಆಗುವ ದೃಷ್ಟಿಯಿಂದ ಅಥವಾ ಕನ್ನಡದಲ್ಲಿ ಹೇಳಿ ಅಂತ. ಎಷ್ಟು ಸಂತೋಷ ಆಗ್ತದೆ ಗೊತ್ತುಂಟ ಕೇಳಲಿಕ್ಕೆ, ಒಂದು ವೇದಿಕೆಯಲ್ಲಿ ಮೂರು ನಾಲ್ಕು ಭಾಷೆಗಳಲ್ಲಿ ಒಟ್ಟು ನಿಂತು, ಇದು ವಿದೇಶಗಳಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅವರು ಕೇಳ್ತಾರೆ, ನೀವು ವೆರ್ ಆರ್ ಯು ಫ್ರಮ್ ಹೋದಾಗ ಕೇಳ್ತಾರೆ, ನಾನು ಜರ್ಮನಿಗೆ ಹೀಗೆ ಹೋದಾಗ ಎಲ್ಲ ಕೇಳ್ತಾರೆ, ಫಿನ್ಲ್ಯಾಂಡಿಗೆಲ್ಲ ಹೋದಾಗ ಕೇಳ್ತಾರೆ, ಜಪಾನಿಗೆಲ್ಲ ಹೋದಾಗ ವೆರ್ ಆರ್ ಯು ಫ್ರಮ್, ನಾನು ಹೀಗೆ ಇಲ್ಲಿಗೆ ಬಂದದ್ದು, ಹೌ ಮೆನಿ ಲ್ಯಾಂಗ್ವೇಜಸ್, ನೀವು ಎಷ್ಟು ಭಾಷೆಯನ್ನು ಮಾತಾಡ್ತೀರಿ ಅಂತ. ನಾನು ಹೇಳೋದು ಒಂದು ಎರಡು ಮೂರು ನಾಲ್ಕು ಭಾಷೆಗಳು ಸಹಜವಾಗಿ ನಮ್ಮ ಮಕ್ಕಳಿಗೆ ಬರ್ತದೆ. ಈಸ್ ಇಟ್ ಸೋ? ಒಂದು ಮಗು ಹುಟ್ಟಿದ ಒಂದು ಪರಿಸರದಿಂದಲೇ ಮೂರು ನಾಲ್ಕು ಭಾಷೆಗಳನ್ನು ಕಲಿತುಕೊಳ್ಳುವ ಅವಕಾಶ ಇರುವ ಸಂದರ್ಭಗಳನ್ನು, ಅಂಥ ಒಂದು ಸನ್ನಿವೇಶಗಳನ್ನು ನಾವು ಉಳಿಸಿಕೊಳ್ಳಬೇಕೇ ಹೊರತು ಅದನ್ನು ನಾಶ ಮಾಡುವುದಲ್ಲ, ಭಿನ್ನತೆಯನ್ನು ವಿರೋಧಿಸುವುದಲ್ಲ, ದ್ವೇಷಿಸುವುದಲ್ಲ. ಹಾಗಾಗಿ ಭಾಷೆ ನಮಗೆ ಕಲಿಸಬೇಕಾದದ್ದು ಸಹನೆಯನ್ನು, ಭಾಷೆ ನಮಗೆ ಕಲಿಸಬೇಕಾದದ್ದು ಪ್ರೀತಿಸುವುದನ್ನು, ಒಟ್ಟಿಗೆ ಬದುಕುವುದನ್ನು. ಭಾಷೆ ಒಂದು ಭಿನ್ನ ಭಾಷೆಯೇ ಹೊರತು ಅದು ಒಂದು ಭಾಷೆಗೆ ಮತ್ತೊಂದು ಭಾಷೆಗೆ ವಿರೋಧ ಅಲ್ಲ. ಇದು ನಾವು ನೆನ್ಪಿಟ್ಟುಕೊಳ್ಬೇಕಾದ ಬಹಳ ಮುಖ್ಯವಾದ. ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇರೋದು, ಯಾವ ಭಾಷೆಯಲ್ಲಿ ಬೇಕಾದರೂ ಮಾತಾಡಿ, ಕೇಳುವ ನಾವು ಅರ್ಥ ಆಗುವಷ್ಟು ಅರ್ಥ ಆಗ್ತದೆ. ಕನಿಷ್ಠ ಒಂದು ಆಯ್ತಪ್ಪ, ನೀವು ಕ್ಲಾಸಿಕಲ್ ಮ್ಯೂಸಿಕ್ಗೆ ನಮ್ಮಲ್ಲಿ ನಾವು ಹೇಳುವ ಒಂದು ಕ್ಲಾಸಿಕಲ್ ಮ್ಯೂಸಿಕ್ಗೆ ಹೋಗ್ತೀರಿ ನೀವು, ಎಷ್ಟು ಜನಕ್ಕೆ ರಾಗ ತಾಳ ಗೊತ್ತುಂಟು? ಕೇಳುವುದಿಲ್ಲ, ಸುಮ್ಮನೆ ತಲೆಗೆಯುವುದು. ಕೇಳು, ಭರತನಾಟ್ಯಕ್ಕೆ ಹೋಗ್ತಾರೆ, ಎಂಥ ಮುದ್ರೆಗಳು ಅರ್ಥ ಆಗ್ತದಾ ಯಾರಿಗೆ? ಆದರೆ ನೋಡ್ತೇವೆ ಕೇಳ್ತೇವೆ ಅಂದರೆ, ಒಂದು ಭಾಷೆ ಅಥವಾ ಒಂದು ಕಲೆ ಸಂವಹನ ಆಗುವುದಕ್ಕೆ ಅದರ ಸಂಜ್ಞೆಗಳು ಪರಿಭಾಷೆಗಳು ಗೊತ್ತು ಬೇಕಾಗುವುದಿಲ್ಲ. ದಯವಿಟ್ಟು ಗಮನಿಸಿ, ಒಂದು ಭಾಷೆ ನಿಮಗೆ ಸಂವಹನ ಆಗಬೇಕಾದರೆ ಅದರ ಪೂರ್ತಿ ನಿಮಗೆ ಅದರ ವ್ಯಾಕರಣ ಗೊತ್ತಿರಬೇಕು ಅಂತಿಲ್ಲ. ಪದಗಳು ನೀವು ನಂಬುತ್ತಿರೋ ಇಲ್ಲೋ, ಒಂದು ಭಾಷೆಯಲ್ಲಿ ಮಾತನಾಡುವುದಕ್ಕೆ 300-400 ಶಬ್ದಗಳು ಸಾಕಂತೆ. ಕೇವಲ ನಾವು ಒಂದು 300-400 ಭಾಷೆಗಳು ಮ್ಯಾಕ್ಸಿಮಮ್, ಒಂದು 500 ಹೆಚ್ಚಂದರೆ ಅಷ್ಟು ಭಾಷೆ ಪದಗಳು ಗೊತ್ತಿದ್ರೆ ಆ ಭಾಷೆಯಲ್ಲಿ ಮಾತಾಡಲಿಕ್ಕಾಗ್ತದೆ ಅಂತಂದೆ. ಅದು ನಾನು ಹೇಳ್ತಿರೋದು, ನಾನು ಮುಖ್ಯವಾಗಿ ನನ್ನ ಎಳೆಯ ಮನಸ್ಸುಗಳಿಗೆ ಹೇಳುವಂಥದ್ದು, ಭಾಷೆಯ ಕಾರಣಕ್ಕೆ ಧರ್ಮದ ಕಾರಣಕ್ಕೆ, ದೇವರ ಕಾರಣಕ್ಕೆ ನಾವು ಹತ್ತಿರ ಬರಬೇಕು ನಮ್ಮನ್ನೋದು, ಅದರ ಸ್ಪಿರಿಟ್, ಅದರ ಶಕ್ತಿ ಇರುವುದೇ ಅದು ಅಂತ ಹೇಳುವಂಥದ್ದು ಒಂದು ಮುಖ್ಯವಾದ ಭಾಗ. ಮೂರನೆಯ ಮಾತು ನಾನು ಹೇಳುವಂಥದ್ದು, ಒಂದು ಸರಳ ಪ್ರಶ್ನೆ ಕೇಳ್ತೇನೆ ನಾನು. ನನ್ನದು ತುಳು, ನಿಮ್ಮದು ಬ್ಯಾರಿ ಭಾಷೆ. ನನ್ನ ತುಳುವನ್ನು ನಾನಲ್ಲದೆ ಮತ್ತೆ ಯಾರು ಕಾಪಾಡುವುದು? ಸರಳ ಪ್ರಶ್ನೆ ಇದು. ನಿಮ್ಮ ನಾನು ನಿಮ್ಮ, ಈಗ ನಾನು ನಿಮ್ಮ ಅಂತೇಳಿ ಅರ್ಥದಲ್ಲಿ, ನಿಮ್ಮ ಬ್ಯಾರಿ ಭಾಷೆಯನ್ನು ನೀವಲ್ಲದೆ ಮತ್ತೆ ಯಾರು? ಅಮೇರಿಕಾದವ್ರು ಬರ್ತಾರಾ? ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸರಳ ಪ್ರಶ್ನೆ ಇದು. ನಿಮ್ಮ ಇಂಗ್ಲೀಷಿನವರು ಬಂದು, ಅಮೇರಿಕಾದವರು ಬಂದು, ಯುರೋಪಿನವರು ಬಂದು, ಬೇರೆಯವರು ಬಂದು, ನಮ್ಮ ಭಾಷೆಯನ್ನು ನಾವು ಸಂರಕ್ಷಿಸಬೇಕು, ನಾವು ಪೋಷಿಸಬೇಕು ಎನ್ನುವುದು ಒಂದು ನೆಲೆ, ಅದರ ಮುಖ್ಯವಾದ ಭಾಗ. ಹಾಗಾದರೆ ಸರ್ಕಾರಕ್ಕೆ, ಆಡಳಿತಕ್ಕೊಂದು ಜವಾಬ್ದಾರಿ ಇಲ್ಲವೋ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಕಾಡೆಮಿಗಳು ಯಾಕೆ ಕೆಲಸ ಮಾಡಬೇಕು ಅಂತಂದರೆ, ಅದಕ್ಕೊಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂತ ಬೇಕು. ಯಾವಾಗಲೂ ಕೂಡ ವಿದ್ವಾಂಸರನ್ನು ಒಟ್ಟು ಸೇರಿಸಿ ಕೃತಿ ರಚನೆಗಳನ್ನು ಮಾಡಿಸುವಂಥದ್ದು, ಟ್ರಾನ್ಸ್ಲೇಷನ್ಸ್ ಮಾಡಿಸುವಂಥದ್ದು, ಅದು ಶೈಕ್ಷಣಿಕ ಅಕಾಡೆಮಿಕ್ ವರ್ಕ್. ಅದು ನಿಮ್ಮ ಭಾಷೆಯ ಶಕ್ತಿಯನ್ನು, ಸಾಹಿತ್ಯವನ್ನು ಬೇರೆಯ ಓದುಗರಿಗೆ, ಬೇರೆಯವರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು. ನಮಗೆ ಮಾಡಲಿಕ್ಕಾಗಲ್ಲ. ನಾವು ಮಾತಾಡ್ತೇವೆ, ನಾವು ಬಳಸ್ತೇವೆ, ವಿ ನೋ ಹೌ ಟು ಯೂಸ್ ಇಟ್, ನಿತ್ಯ ಬಳಸ್ತೇವೆ. ಆದರೆ ನಮಗೆ ಅದನ್ನು ಮತ್ತೊಬ್ಬ, ನಮ್ಮ ಭಾಷೆಯ ಐಡೆಂಟಿಟಿ ಅಥವಾ ನಮ್ಮ ಭಾಷೆಯ ಅನನ್ಯತೆಯನ್ನು ಬೇರೆಯವರಿಗೆ ತಿಳಿಸಬೇಕಾದರೆ ಅದಕ್ಕೆ ಸಾಂಸ್ಥಿಕ ಕೆಲಸ ಬೇಕು, ಅದಕ್ಕೆ ಅಕಾಡೆಮಿಗಳು ಬೇಕು, ಸರ್ಕಾರದ ಸಹಾಯ ಬೇಕು. ಅದನ್ನು ನಾನು ಹೇಳ್ತಿರೋದು ಕಲ್ಚರಲ್ ಲ್ಯಾಂಗ್ವೇಜ್ ಪಾಲಿಸಿ ಅಂತ. ನೋಡಿ, ಅದು ಲ್ಯಾಂಗ್ವೇಜ್ ಪಾಲಿಸಿ. ಅದು ನಮ್ಮ ಪಾಲಿಸಿ ಏನು? ನಾವು ಬಳಸುವುದು, ಮಾತನಾಡುವುದು, ಅದನ್ನು ಬೆಳೆಸುವುದು. ನಾವು ಮಾತನಾಡಬೇಕು, ಬೆಳೆಸಬೇಕು, ನಮ್ಮ ಕೆಲಸ ಅದು. ಅದಕ್ಕೆ ಕಾನೂನು ಮಾಡಿ ಪ್ರಯೋಜನ ಇಲ್ಲ. ಈ ಭಾಷೆಯ ಸಂರಕ್ಷಣೆ ಬೆಳೆಸುವುದು ಕಾನೂನಿನಿಂದ ಸಾಧ್ಯವೇ ಇಲ್ಲ. ನಾನು ಮಾತಾಡೋದಿಲ್ಲ ಅಂತ ಕೂತ್ರೆ ಎಂತ ಮಾಡ್ತೀರಿ? ಜೈಲಿಗೆ ಹಾಕ್ತೀರಾ? ನಾನು ಇಂಗ್ಲೀಷಲ್ಲೇ ಮಾತಾಡೋದು ಮನೆಯಲ್ಲಿ, ಎಂತ ಮಾಡ್ತೀರಿ? ಎಂತ ದುಡ್ಡು ನಿಮ್ಮಲ್ಲಿ ಕಾನೂನು ಎಂತದ್ದುಂಟು ಹೇಳಿ, ನನಗೆ ಸ್ವಾತಂತ್ರ್ಯ ಉಂಟು ಹೇಳ್ತಾನೆ. ಅಂದರೆ ದಿಸ್ ಎ ಮೋರಲ್ ರೆಸ್ಪಾನ್ಸಿಬಿಲಿಟಿ, ನೈತಿಕವಾದ ಒಂದು ಜವಾಬ್ದಾರಿ. ನನ್ನ ಭಾಷೆಯನ್ನು ನನ್ನ ಮನೆಯಲ್ಲಿ ನನ್ನ ಮಕ್ಕಳ ಜೊತೆ, ನನ್ನ ಸಮುದಾಯದ ಜೊತೆ ಸಾಧ್ಯವಾದಷ್ಟು ಸಮಾರಂಭಗಳಲ್ಲಿ ನನ್ನ ಭಾಷೆಯನ್ನು ಮಾತಾಡಿ ಅದರ ಚೆಲುವನ್ನು, ಸೊಬಗನ್ನು ಹೇಳುವಂಥದ್ದು ನನ್ನ ಎಲ್ಲರ ಕರ್ತವ್ಯ. ಅದು ಅದು ಸೋಷಿಯಲ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ ಹಾಗಾದರೆ ವಿದ್ವಾಂಸರ ಸರ್ಕಾರದ ಕೆಲಸ ಏನು ಅಂತಂದರೆ, ಸಣ್ಣ ಸಣ್ಣ ಭಾಷೆಗಳನ್ನು ನೋಡಿ, ಮೊನ್ನೆ ನೀವು ಪೇಪರ್ನಲ್ಲಿ ಓದಿರಬೇಕು, ಕುಂದಾಪುರದಲ್ಲಿ ಒಂದು ಬೆಳ್ಳಾರಿ ಭಾಷೆ ಅಂತ ಇತ್ತು, ಪೇಪರ್ನಲ್ಲಿ ಬಂತು ಬೆಳ್ಳಾರಿ ಭಾಷೆ. ಅದರ ಕೊನೆಯ ಅದರ ಬಳಕೆದಾರ ಅಥವಾ ಮಾತಾಡ್ತಿದ್ದವರು ಒಬ್ಬರಂತೆ, ಸಿದ್ದ ಬೆಳಾರ ಅಂತ. ಅವರು ತೀರಿ ಹೋದರು, ಪೇಪರ್ನಲ್ಲಿ ಬಂತು, ಉದಯವಾಣಿಯಲ್ಲಿ ಬಂತು, ಬೆಳ್ಳಾರಿ ಭಾಷೆಯ ಕೊನೆಯ ವಕ್ತೃ ಮಾತುಗಾರ ತೀರಿ ಹೋದರು ಅಂತ. ಎಲ್ಲ ಯಾರಿಲ್ಲ. ಹಾಗಾದರೆ ಬೆಳ್ಳಾರಿ ಸಮುದಾಯ ಉಂಟಂತೆ, ಒಂದು 600 ಜನ ಇದ್ದಾರಂತೆ. ಅವರೆಲ್ಲ ಬೇರೆ ಭಾಷೆ ಮಾತಾಡ್ತಾರೆ. ಕುಂದಾಗ ಬೆಳ್ಳಾರಿ ಭಾಷೆ ಬರುವುದಿಲ್ಲ. ಒಂದು ಭಾಷೆ ಸತ್ತೇ ಹೋಯಿತು. ನೋಡಿ, ಅದನ್ನು ಮತ್ತೆ ಸೃಷ್ಟಿ ಮಾಡಿ ನೋಡುವ, ತಿಳ್ಕೊಳ್ಳಿ. ನಾವಿಷ್ಟೆಲ್ಲ ಮಾತಾಡ್ತೇವೆ ಭಾಷೆಗಳ ಬಗ್ಗೆ, ಒಂದು ಭಾಷೆ ಸೃಷ್ಟಿ ಮಾಡಲಿಕ್ಕೆ ನಮಗಷ್ಟು ಸುಲಭ ಇಲ್ಲ. ಒಂದು ಭಾಷೆಯ ಸೃಷ್ಟಿಯ ಹಿಂದೆ ಎಂಥ ಬ್ರೈನ್, ಅದು ಬಿಡಿ, ಅದು ಇನ್ನೊಂದೇ ವಿಷಯ. ಅದು ಕೆಲಸ ಮಾಡಿದೆ ಅಂತ, ಮಾತನಾಡೋದು, ಸಂವಹನ ಮಾಡೋದು ಅಲ್ವಾ. ಎಷ್ಟು ಬೇರೆ ಬೇರೆಯವರು. ಒಂದು ಆನೆ ಅಂತ ಇದ್ದರೆ, ನಾವು ಆನೆ ಅಂತ ಕರೆದ್ರು, ಕೆಲವು ಹಾತು ಅಂತ ಕರೆದ್ರು, ಕೆಲವು ಎಲಿಫೆಂಟ್ ಅಂತ ಕರೆದ್ರು, ಒಂದೇ ಸಾಕಿರಲಿಲ್ಲ. ಅದು ಹೇಗೆ ಹಾಗೆ ಬಂತು? ಒಂದು ವೇಳೆ ನಮ್ಮ ಸಣ್ಣ ಮಗುವಿಗೆ, ನಮ್ಮ ಭಾಷೆ ಕಲಿಯುವ ಮಗುವಿಗೆ ಇರುವೆ ಬಂದಾಗಲೆಲ್ಲ ಆನೆ ಬಂತು, ಆನೆ ಬಂತು ಅಂತ ಹೇಳಿ, ಆ ಮಗು ಏನು ಮಾಡ್ತದೆ? ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳ್ತದೆ. ನೀವು ನಗಳು, ಆನೆ ಬಂದಾಗಲೆಲ್ಲ ಇರುವೆ ಬಂತು, ಇರುವೆ ಬಂತು ಅಂತೇಳಿ, ಅದು ಇರುವೆ ಬಂತು ಅಂತ ಹೇಳ್ತದೆ. ಅಲ್ಲೋ, ಸಣ್ಣ ಉದಾಹರಣೆ ಕೊಡೋದು ನಾನು. ಎಷ್ಟು ಪದಗಳು ಒಂದೊಂದು ಕಡೆಯಿಂದ ಸೃಷ್ಟಿಯಾಗಿದೆ. ಹಾಗಾಗಿ ಇದು ದೈವ ಸೃಷ್ಟಿ ಅಂತ ಒಂದು ತತ್ವವಾದ ಉಂಟು. ದೇವರದ್ದಲ್ಲ, ಮನುಷ್ಯರ ಸೃಷ್ಟಿ ಮಾಡೋದು ಎಂದು ಭಾಳ ಖಾತ್ರಿ ಇದು. ಈ ವಿವರಗಳನ್ನು ನೋಡಿದರೆ ನಾನು ಹೇಳಬೇಕಾದದ್ದು ಒಂದು ಸಾಂಸ್ಥಿಕ. ಹಾಗಾಗಿ ಅಕಾಡೆಮಿಗಳು, ಸರ್ಕಾರ ಸಣ್ಣ ಭಾಷೆಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಸರ್ಕಾರಕ್ಕೆ ಇರಬೇಕು, ಪಾಲಿಸಿಗಳು ಬೇಕು. ನನ್ನ ಲೆಕ್ಕದಲ್ಲಿ, ನನ್ನ ವೈಯಕ್ತಿಕ ಇದು, ಇದನ್ನು ನಾನು ವಿವಾದಕ್ಕೆ ಅಂತ ಮಂಡಿಸುವುದಲ್ಲ. ಕರ್ನಾಟಕದ ಒಳಗಡೆ ಕನ್ನಡ ಭಾಷೆಯ ಪೋಷಣೆಗೆ, ಸಂರಕ್ಷಣೆಗೆ ನೀವು ಏನು ಆರ್ಥಿಕ ಧನ ಸಹಾಯ ಕೊಡ್ತೀರೋ, ಕನಿಷ್ಠ ಅಷ್ಟನ್ನಾದರೂ ಅಥವಾ ಅದಕ್ಕಿಂತ ಹೆಚ್ಚೇ ಬೇರೆ ಭಾಷೆಗಳ ಸಮೃದ್ಧಿಗೆ ಕೊಡಬೇಕು ಅಂತ ಹೇಳುವ ನಾನು. ಕರ್ನಾಟಕದ ಒಳಗಡೆ, ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಎಂಥದ್ದು ಇನ್ನಂತೂ, ಕನ್ನಡ ಸಾಹಿತ್ಯ ಅಕಾಡೆಮಿ ಎಷ್ಟು ಉಂಟು ನಿಮಗೆ? ಬೇರೆ ಭಾಷೆಗೆ ಇರೋದೊಂದು ಬಾರಿ ಸಾಹಿತ್ಯ ಅಕಾಡೆಮಿ ಹೊಂದಿರುವಂಥದ್ದು. ಹಾಗಾಗಿ ಇದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನು ಸಾಂಸ್ಥಿಕವಾಗಿ ಬೆಳೆಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಇದು ಆ ಕೆಲಸ. ಹಾಗಾಗಿ ಈ ಮೂರು ಸಂಗತಿಗಳನ್ನು ಹೇಳಿದೆ ನಾನು. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಭಾಷೆಯನ್ನು ಪ್ರೀತಿಸುವ ನಾವು ಬೇರೆ ಭಾಷೆಯನ್ನು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ. ಭಾಷೆ, ಜಾತಿ, ಧರ್ಮ, ದೇವರು, ಇದರ ಬಹಳ ಬಹಳ ಪ್ರಾಥಮಿಕ ಬಹಳ ಮುಖ್ಯ ಉದ್ದೇಶ ಏನು? ಮನುಷ್ಯರನ್ನು ಜೋಡಿಸುವುದೇ ಹೊರತು ಬೇರ್ಪಡಿಸುವುದಲ್ಲ. ಒಟ್ಟಿಗೆ ತರಬೇಕೇ ಹೊರತು ಒಟ್ಟಿಗೆ ಇರುವ ಹಾಗೆ ಮಾಡುವುದೇ ಭಾಷೆಯ ಕೆಲಸ ಹೊರತು ಭಾಷೆ. ಅದಕ್ಕೆ ನಮ್ಮಲ್ಲಿ ಕನ್ಸ್ಟ್ರಕ್ಟೆಡ್ ಎನಿಮಿ ಇಂಗ್ಲೀಷಲ್ಲಿ ಪದ ಉಂಟು. ಅದೇನು ಗೊತ್ತುಂಟ? ನಿಜವಾಗಿ ಸತ್ಯ ನಂತರ ಹೇಳ್ತಾ ಇದ್ದೇನೆ. ನಮ್ಮ ಜನಗಳನ್ನು ನೋಡಿ, ಕ್ರೈಸ್ತರು, ಮುಸ್ಲಿಮರು, ಗೌಡರು, ಶೆಟ್ಟರು, ಪೂಜಾರಿಗಳು, ಒಂದು ಪಬ್ಲಿಕ್ ಲೈಫಲ್ಲಿ ತುಂಬನೇ ಎಲ್ಲಿ ಉಂಟು ಈ ಘರ್ಷಣೆ? ಎಲ್ಲಿ ಉಂಟು ತೋರಿಸಿ ನನಗೆ ನೀವು, ಎಲ್ಲಿ ಉಂಟು ಘರ್ಷಣೆ? ಎಲ್ಲಿ ಉಂಟು? ಒಂದೇ ಬಸ್ಸಲ್ಲಿ ಹೋಗ್ತೇವೆ, ಒಂದೇ ಅಂಗಡಿಗೆ ಹೋಗ್ತೇವೆ, ಶಾಪ್ ಹೋಗ್ತೇವೆ, ಒಂದು ಮೆಟ್ಟಿನ ಅಂಗಡಿ ಇದ್ರೆ ಎಲ್ಲರೂ ಹೋಗ್ತಾರೆ, ಬಟ್ಟೆ ಅಂಗಡಿಗೆ ಎಲ್ಲರೂ ಹೋಗ್ತಾರೆ. ಎಲ್ಲ ಪಬ್ಲಿಕ್ ಲೈಫ್ ನೋಡಿ ನೀವು. ಇದು ಇವರು ಹೋಗೋದು ಅದಕ್ಕೆ ನಾವು ಹೋಗುವುದಿಲ್ಲ, ಇದು ಇವರು ಉಂಟಾಗೆ ಇಲ್ಲ. ವಿ ಲಿವ್ ಟುಗೆದರ್. ನೀವು ನೋಡಿ ಸಾರ್ವಜನಿಕ ಬದುಕಿನಲ್ಲಿ ನಾವು ಇಷ್ಟಲಿರುವಾಗಲೂ ಕೂಡ ಇದನ್ನು ಏನು ಹೇಳುದು? ರಾಜಕಾರಣ ಅಂತಲ್ಲದೆ ಬೇರೆ ಪದ ಇಲ್ಲ ಇದಕ್ಕೆ. ಈಗ ನನ್ನ ಹತ್ರ ಬೇರೆ ಯಾವ ಶಬ್ದವೂ ನಿಮ್ಮ ಹತ್ರ ಇದ್ರೆ ಹೇಳಿ, ನನಗೆ ಗೊತ್ತಿಲ್ಲ. ಇದು ಕೇವಲ ರಾಜಕೀಯ ಆಟಕ್ಕಾಗಿಯೇ ಹೊರತು ನನಗೆ ಬೇರೆ ಏನೂ ಕಾಣುವುದಿಲ್ಲ. ಇದನ್ನು ನಾನು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ ಹೇಳುದು. ನಿಜವಾಗಿ ನಾವು ವೈರಿಗಳಲ್ಲ, ಶತ್ರುತ್ವವನ್ನು ಕಲ್ಪಿಸುವುದು. ಶತ್ರುಗಳಲ್ಲ ನಾವು. ತೋರಿಸಿ ನನಗೆ ಆಸ್ಪತ್ರೆಗಳು. ಎಲ್ಲರೂ ಹೋಗುವುದಿಲ್ಲ ಎಲ್ಲ ಕಡೆಗೆ. ಯಾವ ಡಾಕ್ಟ್ರದ್ದು ಕೇಳಿ, ನಮ್ಮ ಮಾತ್ರ ಎಲ್ಲರೂ ಬರ್ತಾರೆ. ಆದರೆ ಇತ್ತೀಚೆಗೆ ಕೆಟ್ಟ ಬೆಳವಣಿಗೆ ಆಗ್ತಿರೋದು ಅದು ಬೇರೆ, ಅದರ ವಿವರಕ್ಕೆ ನಾನು ಹೋಗ್ತಾ ಇಲ್ಲ. ಹೀಗೆ ಇಷ್ಟು ಪೀಸ್ಫುಲ್ ಆದ, ಇಷ್ಟು ಹಾರ್ಮೋನಿಯಸ್ ಆದ ಒಂದು ಸೊಸೈಟಿ ಇರುವಾಗ ಅದನ್ನು ಅದರ ಪಾಡಿಗೆ ಬಿಡಬೇಕೇ ಹೊರತು ಅದಕ್ಕೆ ಕೆಸರು ಅದನ್ನು ಮಾಡೋದು ಅಯ್ಯೋ ಅದನ್ನು ನೆನೆಸ್ಲಿಕ್ಕಾಗಲ್ಲ ನಮಗೆ. ಹಾಗಾಗಿ ನಮ್ಮ ಕೆಲಸ, ನಮ್ಮ ಕೆಲಸ ಭಾಷೆಯನ್ನು, ಸಂಸ್ಕೃತಿಯನ್ನು ಡಿಫೆಂಡ್ ಮಾಡೋದು. ನಮ್ಮ ಕೆಲಸದ ಮೂಲಕವೇ ನಾವು ಹೇಳಬೇಕು ಹೊರತು ನಾವು ಒಟ್ಟಿಗಿರ್ತೇವೆ ಅಂತ. ಇವತ್ತು ನಾವು ಒಂದು ಭಾಷಾ ಸಾಮರಸ್ಯ ಮಾಡಿದ್ದೇವೆ. ತುಳುವರು, ಕನ್ನಡದವರು, ಇಂಗ್ಲೀಷ್ನವರೆಲ್ಲ ಬಂದಿದ್ದಾರೆ. ನಮ್ಮಲ್ಲಿ ಭಿನ್ನ ಭಾಷೆ ವಿಷಯದಲ್ಲಿ ನಮ್ಮಲ್ಲಿ ಜಗಳ ಇಲ್ಲ. ಹಾಗಾಗಿ ನೀವು ಸುಮ್ಮನೆ ಭಾಷೆ ವಿಷಯದಲ್ಲಿ ಜಗಳ ಮಾಡಲಿಕ್ಕೆ ನಮ್ಮನ್ನು ಹೊರಡಿಸಬೇಡಿ ಅಂತ ಹೇಳಬೇಕು. ಯಾರಾದರೂ ಒಂದು ಆ ನಡುವೆ ತುಳು ಬಾತೇರ್ನೋಯೆ, ಬೆಂದೂಂಜಿ ಬಾತೇರ್ನೋಯೆ ಅಂತ ಹೇಳಿಕೊಂಡು ಯಾರಾದರೂ ತಂದರೆ ನಾವು ಇಮ್ಮಿಡಿಯೇಟ್ಲಿ ವಿ ಶುಡ್ ರಿಯಾಕ್ಟ್. ಇಲ್ಲ ಇಲ್ಲ, ವಿ ಲಿವ್ ಪೀಸ್ಫುಲಿ. ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಅಕಾಡೆಮಿಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಮಾಡಲೇಬೇಕು. ನಿಜವಾಗಿ ಆದರೆ ಅಕಾಡೆಮಿಗಳು ಮಾಡಬೇಕಾದ ಕೆಲಸ ಬಹಳ ದೊಡ್ಡದಿದೆ. ಟ್ರಾನ್ಸ್ಲೇಷನ್ನ ವಿಷಯ ನನಗೆ ಅಲ್ಲಿ ಮಾತಾಡ್ತಾ ಇಲ್ಲ. ಅನುವಾದದ ಮೂಲಕ ಒಂದು ಭಾಷೆಯನ್ನು ಹೇಗೆ ವಿಸ್ತರಿಸಬಹುದು ಅಂತ ನಮಗಿರುವ ಬಹಳ ದೊಡ್ಡ ಮಾರ್ಗ ಅಂದರೆ ಅನುವಾದಗಳು. ಬಹುಭಾಷಾ ಲೇಖಕಿದ್ದಾರೆ ಇಲ್ಲಿ. ಕನ್ನಡದಿಂದ, ಮಲಯಾಳದಿಂದ, ಬೇರೆ ಬೇರೆ ಭಾಷೆಗಳಿಂದ ಬ್ಯಾರಿ ಭಾಷೆಗೆ ತನ್ನಿ, ಬ್ಯಾರಿ ಭಾಷೆಯಿಂದ ಬೇರೆ ಭಾಷೆಗಳಿಗೆ ಕೊಡಿ, ಸಾಧ್ಯ ಆದವರು ಮಾಡಿ. ಅದನ್ನು ಆ ಥರದ ಕೆಲಸಗಳು ಆಗಬೇಕೇ ಹೊರತು ಆಗ ನಾವು ನಮ್ಮ ಭಾಷೆಯ ಶಕ್ತಿಯನ್ನು ತೋರಿಸಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಶ್ರೋತೃಗಳೇ, ಇದುವರೆಗೂ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟದ್ದು ಮುಂಡಿದಾಯು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಐಲ್ಡ ಪಲ್ಕಂಗ ಕೇಟೊಂಡು ಬಂದಾರೆ. ಇದೇ ಇಂಡತ್ತು ಬ್ಯಾರಿ ವಿಶೇಷ ಕಾರ್ಯಕ್ರಮ ಕೇಟೊಂಡಿಕ್ಕರು. ಇದು ರೇಡಿ ಸಾರಂಗ್ 107.8 FM ರಂಗ್ ರಂಗರು ಜೀವನ.

0: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ಪತ್ರಕರ್ತರಾದ ಜಿಎನ್ ಮೋಹನ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಒಂದು, ನಾನು ಮಂಗಳೂರಿಗೆ ಬಂದಾಗ 1900 ಅಂದಾಗೆ ನನಗೆ, ನಾನು 9 ವರ್ಷ ಮಂಗಳೂರಿನಲ್ಲಿದ್ದವನು. ಸೊ ಪ್ರಜಾವಾಣಿಯ ಮುಖ್ಯಸ್ಥನಾಗಿ ಮತ್ತು ETV ಚಾನೆಲ್ನ ಮುಖ್ಯಸ್ಥನಾಗಿ, ಹಾಗಾಗಿ ನನಗೆ ಮಂಗಳೂರಿಗೆ ಗ್ರೀನ್ ಕಾರ್ಡ್ ಇದೆ. ಸೊ ಆ ಗ್ರೀನ್ ಕಾರ್ಡ್ನ ಸವಲತ್ತನ್ನು ಯಾವಾಗಲೂ ಕೂಡ ಬಳಸ್ಕೊಳ್ತಾನೆ ಇರ್ತೀನಿ. 1992 ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ, ಸೊ ನನ್ನ ಗೆಳೆಯರೆಲ್ಲರೂ ಕೂಡ ಸಿಕ್ಕರು. ಸಿಕ್ಕ ಅವ್ರಿಗೇನಂತಂದರೆ, ತುಂಬ ಫಸ್ಟ್ ಕರ್ಕೊಂಡೋಗಿ ಇವರನ್ನು ಪಣಂಬೂರು ಬೀಚ್ ತೋರಿಸ್ಬೇಕು, ಸೋಮೇಶ್ವರದ ಕಡಲು ತೋರಿಸ್ಬೇಕು, ದೇವಸ್ಥಾನ ತೋರಿಸ್ಬೇಕು, ಕದ್ರಿ ಮತ್ತು ಮಂಗಳ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ತುಂಬ ಆಸೆ ಇತ್ತು. ಆದರೆ ನಾನು ತಕ್ಷಣ ಅವ್ರಿಗೆ ಹೇಳಿದೆ, ನಾನು ಇಲ್ಲಿ ನೋಡಬೇಕಾಗಿರೋದು ಒಂದು ಜೈಲು ಮತ್ತು ಇಲ್ಲಿನ ಕೋರ್ಟನ್ನು ಅಂತ. ತುಂಬ ಶಾಕ್ ಆಯಿತು ಅವರಿಗೆ. ಸೊ ಯಾಕೆ ಅಂತೇಳಿ ಅವರಿಗೆ ತುಂಬ ಕುತೂಹಲದಿಂದ ಕೇಳಿದರು. ಅದಕ್ಕೆ ಕಾರಣ ಇತ್ತು, ಯಾಕೆ ಅಂತಂದರೆ, ಸೊ ನಾವೆಲ್ಲರೂ ಕೂಡ ಒಂದು ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ಬಂದವರು. ನಾವೆಲ್ಲರೂ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳನ್ನು ಈ ಡೆಮೋಕ್ರಸಿ ಒಳಗೆ ಸಕ್ರಿಯ ಮಾಡೋದಕ್ಕೆ, ಅರ್ಥಪೂರ್ಣ ಮಾಡೋದಕ್ಕೆ ಹೋರಾಡಿದವರು ನಾವು. ಸೊ ಹಾಗಾಗಿ ನಮಗೆ ಯಾವತ್ತೂ ಕೂಡ ಫಸ್ಟ್ ನಮ್ಮ ಎದೆಗೆ ತಾಗ್ತಾ ಇದ್ದಂಥ ಪುಸ್ತಕವೇ ಚಿರಸ್ಮರಣೆ. ಯಾಕೆ ಅಂತಂದರೆ, ಆ ಚಿರಸ್ಮರಣೆಯಲ್ಲಿ ಒಬ್ಬ ಹಿಂದಿ ಮಾಸ್ತರ್ ಬರ್ತಾರೆ, ಮತ್ತು ಆಗಲೇ ಧರ್ಮ ಅವರು ಹೇಳಿದಾಗೆ ನೇಣುಗಂಬಕ್ಕೆ ಹೇಳಿದ ಆ 4 ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಆ 4 ಜನ ಸ್ಟೂಡೆಂಟ್ಸ್ಗಳನ್ನು ತಯಾರು ಮಾಡೋದು ಆ ಮೇಸ್ಟ್ರು. ಸೊ ಹಾಗಾಗಿ ವಿದ್ಯಾರ್ಥಿ ಚಳವಳಿಯಲ್ಲಿದ್ದ ನಾವು ಸಂಪೂರ್ಣವಾಗಿ ಭಿನ್ನವಾಗಿ, ನಾವು ಆ ಹೋರಾಟದ ಬಿಸಿ ಹೇಗಿರುತ್ತೆ, ಆ ಹೋರಾಟ ಅನ್ನೋದು ಹೇಗೆ ಬೆಂಕಿಯುಂಡೆ ಆಗಿರುತ್ತೆ, ಮತ್ತು ಆ ಹೋರಾಟದಿಂದ ನಾವು ಏನೇನೆಲ್ಲವನ್ನು ಕಲಿಯಬಹುದು ಅಂತೇಳಿ ಮೊದಲೇ ನಮಗೆ, ಬಹುಶಃ ಹೋರಾಟದಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ಚಿರಸ್ಮರಣೆ ಅನ್ನೋದು ತುಂಬ ಡಿಫರೆಂಟ್ ಆದಂಥ ಒಂದು ಭಾಗವೇ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಚಿರಸ್ಮರಣೆ ಅನ್ನೋದು ನಮಗೊಂದು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಸೊ ಏನಂತಂದರೆ, ಅದು ಮಂಗಳೂರು ಕರ್ಕೊಂಬರುತ್ತೆ, ಕಾಸರಗೋಡಿಗೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಶೇಷವಾದ ಆ ಗೂಗಲ್ ಮ್ಯಾಪ್ ಇದೆಯಲ್ಲ, ಅದು ಡೈರೆಕ್ಷನ್ಸನ್ನು ಬರೀ ಪ್ಲೇಸ್ಗಳಿಗೆ ತೋರಿಸೋದಿಲ್ಲ, ಅದು ನಮ್ಮ ಬದುಕಿಗೂ ತೋರಿಸುತ್ತೆ. ಹಾಗಾಗಿಯೇ ಚಿರಸ್ಮರಣೆ, ನಿರಂಜನ ಅಷ್ಟು ದೊಡ್ಡ ಸುದ್ದಿಯಾದರು ಅಂತೇಳಿ. ಚಿರಸ್ಮರಣೆ, ನಿರಂಜನ ಮತ್ತು ಕೈಯೂರು, ಇದು ಒಂಥರ ತ್ರಿವಳಿ ಇದ್ದಂಗೆ. ಸೊ ಟ್ರಿಪ್ಲೆಟ್ಸ್ ಇವರು. ಸೊ ಈ ಮೂರು ಅಂದರೆ ಒಂದಕ್ಕೊಂದು ಅಗಲಿ ಇರೋದಕ್ಕೆ ಸಾಧ್ಯ ಇಲ್ಲ.

0: ಕೊನೆಯ ಗಿರಾಕಿ ಮತ್ತು ಚಿರಸ್ಮರಣೆ ಎರಡೇ ಬರೆದಿದ್ದರೂ ಕೂಡ ಅಜರಾಮರಾಗ್ತಿದ್ರು ಅಂಥೇಳಿ. ಸೊ ಚಿರಸ್ಮರಣೆ ಆ ರೀತಿ ಒಂದು ಅಜರಾಮರವಾದಂತಹ ಒಂದು ಕೃತಿ ಯಾಕಾಯಿತು ಅಂತಂದರೆ, ಯಾವತ್ತು ಆ ಚಿರಸ್ಮರಣೆ ಶುರುವಾಯಿತೋ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ನೋವುಗಳು ಅದೇ ಜೀವಂತವಾಗಿದೆ, ಅಷ್ಟೇ ಜೀವಂತವಾಗಿದೆ. ಮತ್ತು ಪರಿಸ್ಥಿತಿಗಳು ಹಾಗೇ ಇದೆ, ಅದೇ ಜಮೀನ್ದಾರ ಪದ್ಧತಿ ಇದೆ, ಅದೇ ಆಳರಸರ ಪದ್ಧತಿ ಇದೆ, ಅದೇ ಸಾಮ್ರಾಜ್ಯಶಾಹಿ ಪದ್ಧತಿ ಇದೆ. ಹಾಗಾಗಿಯೇ ಸೊ ಚಿರಸ್ಮರಣೆ ಕೂಡ ಇವತ್ತು ಜೀವಂತವಾಗಿ ಅದು ಎಲ್ಲರಿಗೂ ಕೂಡ ತುಂಬ ರೆಲೆವೆಂಟ್ ಅನಿಸೋದಕ್ಕೆ ಶುರುವಾಗಿದೆ. ಸೊ ಚಿರಸ್ಮರಣೆಯ ಈ ಒಂದು ನಾನು ಬಂದಾಗ ನಿಜಕ್ಕೂ ಕೂಡ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಲಿಲ್ಲ. ನಾನು ಮೊದಲು ಹೋಗಿದ್ದೇನೆ ಇಲ್ಲಿ ಜೈಲಿಗೆ. ನಾನು ಜೈಲಿಗೆ ಹೋಗಿ ಈಗ ಕೆನರಾ ಕಾಲೇಜಿನ ಪಕ್ಕದಲ್ಲಿದೆಯಲ್ಲ ಅದು ಜೈಲು. ಸೊ ಯಾಕೆ ಆ ಜೈಲು ಮತ್ತು ಯಾಕೆ ಆ ಕೋರ್ಟ್ ಅಂತಂದರೆ, ಕಯ್ಯೂರಿನ ಆ ವಿಪ್ಲವ ಏನಾಯ್ತಲ್ಲ ಆಗಲೇ ಹೇಳ್ತಾ ದಂಗೆ, ಸೊ ಕಯ್ಯೂರಿನ ದಂಗೆ ಅಂತ ಮೆನ್ಷನ್ ಮಾಡಿದರು. ಕಯ್ಯೂರಿನ ದಂಗೆ ಅಂತೇಳಿ ಚರಿತ್ರೆಯ ಪುಟಗಳಲ್ಲಿ ಅದು ಮೆನ್ಷನ್ ಆಗಿದೆ ಅಂತೇಳಿ. ನೋಡಿ, ಯಾವತ್ತೂ ಅಷ್ಟೇ ನಮ್ಮ ಚರಿತ್ರೆಯ ಪುಸ್ತಕಗಳು ಬೇಟೆ ಆಡುವವನ ಕಣ್ಣುಗಳಿಂದಲೇ ಬರೆಯಲ್ಪಟ್ಟಿವೆ. ಯಾರು ಬೇಟೆ ಆಡ್ತಾನೆ ಅವನ ಕಣ್ಣುಗಳಲ್ಲಿ ಚರಿತ್ರೆಯನ್ನು ಬರೆಯಲಾಗಿದೆ, ಆದರೆ ಯಾರು ಬೇಟೆ ಆಡಿಸ್ಕೊಂಡ್ರಲ್ಲ ಅವರ ಕಣ್ಣುಗಳಿಂದ ಏನಾದರೂ ಚರಿತ್ರೆ ಬರೆಯೋದಕ್ಕೆ ಬಿಟ್ಟುಬಿಟ್ರೆ ಆ ಪ್ಲೇಸಿನ ಹೋರಾಟದ ಚರಿತ್ರೆಗಳೆಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಯಾಕೆ ಅಂತಂದರೆ, ನಮ್ಮ ಇತಿಹಾಸದ ಪುಸ್ತಕಗಳನ್ನು ಓದಿದರೆ ಆ ಇತಿಹಾಸದ ಪುಸ್ತಕಗಳಲ್ಲಿ ಎಲ್ಲದೂ ಕೂಡ ಯಾರು ಜನರು ಎದ್ದು ನಿಂತರೋ ಅದೆಲ್ಲವೂ ಕೂಡ ಬರೀ ದಂಗೆ ಆಗಿ ಮುಕ್ತಾಯ ಆಗುತ್ತೆ, ಆದರೆ ಉಳಿದಿದ್ದೆಲ್ಲ ಹೋರಾಟ ಆಗುತ್ತೆ. ಸೊ ಹಾಗಾಗಿ ನೀವು ಇದೇ ಕಯ್ಯೂರಿಗೆ ಮುಂಚೆ ಅಲ್ಲಿ ಮಾಪಿಳ್ಳೆ ದಂಗೆ ಅಂತಾಗುತ್ತೆ. ಸೊ ಮಾಪಿಳ್ಳೆನೂ ಕೂಡ ದಂಗೆ ಅಂತಲೇ ಕರೆಯಲ್ಪಡುತ್ತೆ. ಕಯ್ಯೂರನ್ನು ದಂಗೆ ಅಂತ ಕರೀತಾರೆ, ಆದರೆ ನೆನಪಿರಲಿ, ಸೊ ಕಯ್ಯೂರಿನಲ್ಲಿ ಆದಂತಹ ರೈತ ಚಳುವಳಿ ಇದೆಯಲ್ಲ, ಅದು ಎಷ್ಟು ವ್ಯಾಪಕವಾದ ಇದನ್ನು ತಕ್ಕೊಳ್ತು ಅಂತಂದರೆ, ಅದು ನಮ್ಮ ಕಾಸರಗೋಡಿನ ಗಡಿಯನ್ನು ಮೀರಿ, ದಕ್ಷಿಣ ಕನ್ನಡದ ಕನ್ನಡ ಜಿಲ್ಲೆ ಅಂತಿತ್ತು, ಕನ್ನಡ ಜಿಲ್ಲೆಯ ಗಡಿಯನ್ನು ಮೀರಿ, ಮತ್ತು ಅಷ್ಟೇ ಅಲ್ಲ ದೇಶದ ಗಡಿಯನ್ನು ಮೀರಿ, ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆದಂತಹ ಹೋರಾಟ ಕಯ್ಯೂರು ಹೋರಾಟ. ಯಾಕೆ ಅಂತಂದರೆ, ಇದು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರ್ತದೆ. ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಈ ಯಾಕೆಂದರೆ ಅವರು ಬ್ರಿಟಿಷರು ಈ ಒಂದು ಹೋರಾಟವನ್ನು ಆ ಜನ್ಮಿಗಳು ಅಂತ ಹೇಳ್ತಾರಲ್ಲ ಜಮೀನ್ದಾರರು, ಅವರನ್ನು ಹುಟ್ಟಾಕಿದ್ದವರು, ಮತ್ತು ಅಷ್ಟೇ ಅಲ್ಲ ಅವರನ್ನು ಸಪ್ರೆಸ್ ಮಾಡಿದ್ದವರು. ಹಾಗಾಗಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕಯ್ಯೂರು ಮೊದಲ ಬಾರಿಗೆ ದೊಡ್ಡ ಸುದ್ದಿ ಆಗ್ತದೆ. ಅಷ್ಟೇ ಅಲ್ಲ, ಅಲ್ಲಿ ನ್ಯಾಯಾಲಯ ಒಂದು ಪ್ರೈವಿ ಕೌನ್ಸಿಲ್ ಅಂತೇಳಿ ನೇಮಿಸ್ತಾರೆ. ಆ ಪ್ರೈವಿ ಕೌನ್ಸಿಲ್ ಇಲ್ಲಿ ಆದಂಥ ಎಲ್ಲ ತೀರ್ಮಾನಗಳನ್ನು ವಿಮರ್ಶೆ ಮಾಡಿ ಅಲ್ಲಿ ಮತ್ತೆ ತೀರ್ಪನ್ನು ಕೊಡುವ ರೀತಿಯಲ್ಲಿ ಒಂದು ಜಾಗತಿಕ ಒತ್ತಡ ಬರುತ್ತೆ ಕಯ್ಯೂರು. ಹಾಗಾಗಿ ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅದು ದಂಗೆ ಅಲ್ಲ, ಅದು ಮಹಾನ್ ಹೋರಾಟ. ಮತ್ತು ಕಯ್ಯೂರು ಅನ್ನೋದು ಕೇವಲ ಅದು ಕಾಸರಗೋಡಿನ ಒಂದು ಕುಗ್ರಾಮ ಅಲ್ಲ, ಅದೊಂದು ಜಾಗತಿಕವಾದಂತಹ ಎಚ್ಚರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಆ ಕಯ್ಯೂರಿನಲ್ಲಿ ಯಾರ್ಯಾರನ್ನು ಸುಮಾರು 60 ಜನ ರೈತರನ್ನು ಅರೆಸ್ಟ್ ಮಾಡ್ತಾರೆ, ಆ ಎಲ್ಲ ರೈತರನ್ನು ಕರ್ಕೊಂಡು ಬಂದು ಇಡೋದು ನಮ್ಮ ಮಂಗಳೂರಿನ ಜೈಲಿನಲ್ಲಿ. ಅವರ ಎಲ್ಲ ಒಂದು ವಿಚಾರಣೆ ಆಗೋದು ಮಂಗಳೂರಿನ ಕೋರ್ಟ್ನಲ್ಲಿ. ಸೊ ಈ ಎರಡೂ ಕೂಡ ಚಿರಸ್ಮರಣೆಯ ಮೂಲಕ ಒಂದು ಹೋರಾಟದ ಕಿಡಿಯನ್ನು ಕೈಗೆ ಎತ್ತುಕೊಂಡಂಥ ನನಗೆ ಅದು ತುಂಬ ಒಂದು ರೀತಿಯಲ್ಲಿ ವಿಸಿಟ್ ಮಾಡಲೇಬೇಕಾದಂತಹ ಕ್ಷೇತ್ರ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಕಯ್ಯೂರು ಅನ್ನೋದು ಯಾಕೆ ನಿರಂಜನರು ಆಗಲೇ ಹೇಳಿದ್ರು, ಅದು ಬಹುಶಃ ಕುಲ್ಕುಂದ ಅಂತ ಇತ್ತು ಅಂತ ಅನಿಸುತ್ತೆ ಅಲ್ವಾ ಸರ್? ಕುಲ್ಕುಂದ ಅಂತ ಇತ್ತು, ಕುಲ್ಕುಂದ ಅಂತ ಇದ್ದಿದ್ದದು. ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ಅದು ಕುಳ್ಕುಂದ ಆಯಿತು. ಕುಳ್ಕುಂದ ಆಗಿ ಸೊ ಆ ಸಮಯದಲ್ಲಿ ಸೊ ನಿರಂಜನರು ನೀಲೇಶ್ವರಕ್ಕೆ, ಅಂದರೆ ಅವರು ಇಲ್ಲಿ ಕಾಪುವಿನಲ್ಲಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಆನಂತರದಲ್ಲಿ ಸುಳ್ಯದಲ್ಲಿ ಮುಂದುವರಿಸ್ತಾರೆ. ಎಷ್ಟು ಬಡತನ ಇರುತ್ತೆ ಅಂತಂದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸೊ ಓದೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಡತನ ಇರುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಒಬ್ಬ ಮಾಸ್ಟರ್ಸಿಗೆ ಕೇಳ್ತಾರೆ, ನೀಲೇಶ್ವರಕ್ಕೆ ಹೋಗು, ಅಲ್ಲಿ ಫೀಸ್ ತುಂಬ ಕಡಿಮೆ ಇದೆ ಅಂತೇಳಿ. ಹಾಗಾಗಿ ಇವರು ನೀಲೇಶ್ವರಕ್ಕೆ ಭೇಟಿ ಕೊಡ್ತಾರೆ. ಸೊ ನೀಲೇಶ್ವರಕ್ಕೆ ಭೇಟಿ ಕೊಟ್ಟಾಗ ಸೊ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಮುಂದುವರಿಸ್ಬೋದು ಇದು ಅಂತ. ಅಲ್ಲಿ ಹೋದಾಗ ಅವರು ಹೇಳ್ತಾರೆ, ನಾನು ಇದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯ ಬೆಂಕಿ ಎದ್ದೇಳ್ತಾ ಇತ್ತು ಕಯ್ಯೂರಿನಲ್ಲಿ. ಅಷ್ಟೇ ಅಲ್ಲ, ಹೊಗೆ ಆಕಾಶಕ್ಕೆ ಚಿಮ್ತಾ ಇತ್ತು. ಇಡೀ ಆ ಕಯ್ಯೂರಿನ ಆಗಸವನ್ನು ಆ ಹೊಗೆ ಮುತ್ತುಕೊಳ್ತು. ಆ ಹೊಗೆ ನನ್ನ ಕಣ್ಣಿಗೂ ಮುತ್ತಿ ನನ್ನ ಕಣ್ಣಿನಲ್ಲಿ ನೀರನ್ನು ತರಿಸ್ತಾ ಇತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಕಯ್ಯೂರು ಅನ್ನೋದು ಹೇಗೆ, ಅದು ಕೇವಲ ಒಂದು ಯಾವುದೋ ಒಂದು ಪುಟ್ಟ ಗ್ರಾಮದ ಕತೆ ಅಲ್ಲ ಅನ್ನೋದಕ್ಕೆ ಇದು ಕೂಡ ಕಾರಣ. ಸೊ ಅದಾಗಬೇಕಾದರೆ ಯಾವ ರೀತಿ ನಿರಂಜನರು ಬದಲಾಗ್ತಾರೆ ಅಂತಂದರೆ, ಸೊ ನಿರಂಜನರು ಆ ವೇಳೆಗಾಗಲೇ ಅವರು 7ನೇ ತರಗತಿಯಲ್ಲಿದ್ದಾಗ 14 ಕತೆಗಳನ್ನು ಬರೆದಿರ್ತಾರೆ 7ನೇ ತರಗತಿಯಲ್ಲಿದ್ದಾಗ. ಸೊ ಅವರು 8ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಈ ಎಲ್ಲವೂ ಕೂಡ ಆಗಲೇ ಪುಸ್ತಕ ಆಗಿ ಬರೋದಕ್ಕೆ ಬಂದಿರುತ್ತೆ. ಸೊ 8ನೇ ಕ್ಲಾಸಿಗೆ ಬಂದಾಗ, ಸೊ ಅಂತಹ ನಿರಂಜನರು, ಸೊ ಅಲ್ಲಿದ್ದವ್ರು ಏನು ಮಾಡ್ತಾರೆ, ಇಲ್ಲ ನಾನು ಇನ್ನು ಸಾಧ್ಯ ಇಲ್ಲ ಅಂಥೇಳಿ, ನಾನು ಪತ್ರಕರ್ತ ಆಗಿಬಿಡಬೇಕು ಅಂಥೇಳಿ ಅವರು ಮಂಗಳೂರಿಗೆ ಹೊರಡ್ತಾರೆ. ಮಂಗಳೂರಿಗೆ ಹೊರಟು ಇಲ್ಲಿ ರಾಷ್ಟ್ರಬಂಧು ಅನ್ನುವ ಪತ್ರಿಕೆ ಇರ್ತದೆ, ಆ ರಾಷ್ಟ್ರಬಂಧು ಪತ್ರಿಕೆಗೆ ಅವರು ಪತ್ರಕರ್ತರಾಗಿ ಸೇರಿಕೊಳ್ತಾರೆ. ಅವಾಗ ಒಂದು ಮಾತನ್ನು ಬರೀತಾರೆ, ಎಷ್ಟು ಅದು ಮನಸ್ಸನ್ನು ತಟ್ಟುತ್ತೆ ಅಂತಂದರೆ, ನಾನು ನೀಲೇಶ್ವರದಿಂದ ಮಂಗಳೂರಿಗೆ ಹೋಗೋದಕ್ಕೆ ಅಂತ ನಾನು ನನ್ನ ಇಡೀ ಮನೆಯ ಸಾಮಾನುಗಳನ್ನು ಗಂಟು ಕಟ್ಕೊಂಡೆ, ಆದರೆ ನಾನು ನನ್ನ ಪದವಿಯ ಪ್ರಮಾಣ ಪತ್ರವನ್ನು ಯಾವ ಕಾರಣಕ್ಕೂ ತೆಕ್ಕೊಳ್ಳಲಿಲ್ಲ, ಆದರೆ ನನ್ನ ಗಂಟಿನಲ್ಲಿ ಕಯ್ಯೂರಿನ ಕಿಡಿಯನ್ನು ಕಟ್ಟಿಕೊಳ್ಳೋದನ್ನು ಯಾವತ್ತೂ ಮರೀಲಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಅವರು ಯಾವತ್ತೂ ಪ್ರಮಾಣ ಪತ್ರನೇ ತಗೊಳ್ಳೋದಿಲ್ಲ, ಅದಾದ ಮೇಲೆ ಅವರು ಬರೀತಾರೆ. 22 ವರ್ಷದ ನಂತರ ಅವರ ಮೇಷ್ಟ್ರು ಮತ್ತು ಅವರು ಪಕ್ಕಪಕ್ಕ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಸೊ ಅವಾಗ ಇವರಿಗೆ ಭಯ ಆಗ್ತಿರುತ್ತೆ, ನಾನು ಆ ಮಾಸ್ಟ್ರಿಗೆ ನಾನು ಧಿಕ್ಕರಿಸಿ, ಅಂದರೆ ಆ ಟೈಮಲ್ಲಿನ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಾನು ಪ್ರಮಾಣ ಪತ್ರ ತಗೊಳ್ಳಲಿಲ್ಲ, ಬೈತಾರೇನೋ ಅಂತೇಳಿ. ಆದರೆ ಅಂದರೆ ಆ ರೀತಿಯಲ್ಲಿ ಅವರು ಪ್ರಮಾಣ ಪತ್ರವನ್ನೇ ಧಿಕ್ಕರಿಸಿ, ಆದರೆ ಕಯ್ಯೂರಿನ ಒಂದು ಆ ಅನುಭವವನ್ನು ಕಟ್ಟಿಕೊಂಡು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾಗ ಏನಾಗುತ್ತೆ, ಮಂಗಳೂರಿನಲ್ಲಿ ಬಂದಾಗ ಅದೇ ಸಮಯಕ್ಕೆ ಈ 60 ಜನರನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ಕರ್ಕೊಂಡು ಬಂದಾಗ ಆ 60 ಜನರನ್ನು ಕೂಡ ರಾಷ್ಟ್ರಬಂಧು ಪತ್ರಿಕೆಯ ಪರವಾಗಿ ಇವರೇ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ. ಕಯ್ಯೂರಿನಲ್ಲಿ ಪಕ್ಕದಲ್ಲೇ ಆದಂಥ ಅನುಭವ, ಅದೇ 60 ಜನರನ್ನು ಅವರು ವರದಿ ಮಾಡಬೇಕಾದಂತಹ ಪ್ರಸಂಗ. ಸೊ ಹಾಗೆ 60 ಜನರನ್ನು ಇಂಟರ್ವ್ಯೂ ಮಾಡೋದು, ಕೋರ್ಟಿನ ಕಟಕಟೆಗಳಲ್ಲಿ ಅದನ್ನು ವರದಿ ಮಾಡೋದು, ಈ ಎಲ್ಲವುದನ್ನು ಕೂಡ ಮಾಡುವ ಅವಕಾಶ ನಿರಂಜನರಿಗೆ ಸಿಗುತ್ತೆ. ಸೊ ಈ ನಿರಂಜನರಿಗೆ ಸಿಕ್ಕಂತಹ ಈ ಅವಕಾಶ ಇತ್ತಲ್ಲ, ಅವ್ರೇನು ಮಾಡ್ತಾರೆ ಅಂತಂದರೆ ಇಡೀ ಕಯ್ಯೂರಿನ ರೈತರ ಪರವಾಗಿ ಜನಾಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೊರಡ್ತಾರೆ. ಅವಾಗ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋಗಿ ಸೊ ಎಲ್ಲರನ್ನ ಸಂಪರ್ಕಿಸಿ ಸಹಿ ಸಂಗ್ರಹವನ್ನು ಮಾಡ್ತಾರೆ. ಅದರಲ್ಲಿ ಅವಾಗ ಸಹಿ ಹಾಕಿದವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ಒಬ್ಬರು. ಮತ್ತು ಆ ರೀತಿಯ ಅತ್ಯಂತ ಪ್ರಮುಖರು ಕಯ್ಯೂರಿನ ರೈತರ ಪರವಾಗಿ ನಿಲುವನ್ನು ತೆಕ್ಕೊಳ್ತಾರೆ. ಸೊ ಕಯ್ಯೂರಿನ ಈ ಎಲ್ಲವುದನ್ನು ನೋಡುವಾಗ ಯಾಕೆ ಈ ಕಯ್ಯೂರು ಹಚ್ಚಿದ ಕಿಚ್ಚು ಇಷ್ಟೊಂದು ದೊಡ್ಡದಾಗಿ ಬೆಳೀತು ಅಂತ, ನಾನು ವರದಿಗಾರನಾಗಿ ಪ್ರಜಾವಾಣಿಯಲ್ಲಿದ್ದಾಗ ಅನೇಕ ಇಲ್ಲಿ ಇದು ಒಂದು ರೀತಿಯ ಆ ಟೈಮಲ್ಲಿ ಹೋರಾಟದ ಒಂದು ಮಡಿಲಿದು. ಸೊ ಬಿಡಿ ಕಾರ್ಮಿಕರ, ಗೋಡಂಬಿ ಕಾರ್ಮಿಕರ, ಮತ್ತು ಆ ರೀತಿ ನಾನಾ ಕಾರ್ಮಿಕರ, ಹೆಂಚು ಕಾರ್ಮಿಕರ ಹೋರಾಟ ಎಲ್ಲ ನಡೀತಾ ಇತ್ತು. ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಅಂತ ನಾನೊಂದ್ಸಲ ಒಂದು ಬಿಡಿ ಕಾರ್ಖಾನೆಗೆ ಹೋದೆ. ಸೊ ಬಿಡಿ ಕಾರ್ಖಾನೆಗೆ ಹೋಗಿ ಎಲ್ಲದನ್ನು ನೋಡಿಕೊಂಡು ಮಾತಾಡಿಕೊಂಡು ಹೊರಡೋ ಸಂದರ್ಭದಲ್ಲಿ ನೋಡ್ತೀನಿ, ಅಲ್ಲಿ ಒಬ್ಬ ಏನು ಮಾಡ್ತಿದ್ದಾನೆ ಅಂದರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ, ಅವನೇನೋ ಓದ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ತಮಗೆ ತಾವೇ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಸೊ ನನಗೆ ಅದೊಂದು ವಿಶೇಷವಾದ ದೃಶ್ಯ ಅಂತ ಅನ್ನಿಸ್ತು. ನಾನು ಕೇಳಿದೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತ ಕೇಳಿದಾಗ ಅವರು ಹೇಳಿದರು, ಅವರು ಚಿರಸ್ಮರಣೆಯ ಕಾದಂಬರಿಯನ್ನು ಓದ್ತಾ ಇದ್ದಾನೆ ಒಬ್ಬ, ಉಳಿದವರೆಲ್ಲರೂ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಅವರಿಗೆ ಅಕ್ಷರ ಬರೋದಿಲ್ಲ, ಆದರೆ ಅವರು ಚಿರಸ್ಮರಣೀಯ ಬಿಸಿಯನ್ನು ತಾಕಿಸಿಕೊಳ್ಳೋದೆ ಬಿಡೋದಿಲ್ಲ ಅಂಥೇಳಿ. ಸೊ ನಾನು ಅವಾಗ ಇನ್ನೊಂದು ಪ್ರಶ್ನೆ ಕೇಳಿದೆ, ಏನಂತಂದರೆ ಅದು ಸರಿ, ಇವರೆಲ್ಲ ಬೀಡಿ ಕಟ್ಟಿದ್ರು, ಇವರಿಗೆ ಬೀಡಿಯ ಸಂಬಳ ಬಂತು, ಅವನೇನು ಮಾಡ್ತಾನೆ ಅಂತ. ಅವ್ರು ಅವಾಗ ಹೇಳಿದ್ರು ಏನಂತಂದರೆ, ಎಲ್ಲರೂ ಕೂಡ ವಾಪಸ್ ಹೋಗುವಾಗ ಕೆಲಸ ಮುಗಿಸಿ ಅಲ್ಲಿಯ ಒಂದು ಬುಟ್ಟಿಯಲ್ಲಿ ಅವರು 10-10 ಬೀಡಿಗಳನ್ನು ಹಾಕ್ತಾ ಹೋಗ್ತಾರೆ, ಅದು ಚಿರಸ್ಮರಣೆಯ ಫಂಡ್ ಅಂತೇಳಿ, ಆ ಫಂಡು ಅವನಿಗೆ ಸಿಗ್ತದೆ, ಅವನ ಸಂಬಳ ಅದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಅಕ್ಷರ ಗೊತ್ತಿಲ್ಲದವರಿಗೂ ಕೂಡ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಚಿರಸ್ಮರಣೆ. ಸೊ ಚಿರಸ್ಮರಣೆ ಯಾಕೆ ಅಂತಂದರೆ ಅಷ್ಟು ವರ್ಷಗಳ ಆ ರೈತ ಚಳುವಳಿಯನ್ನು ತುಂಬ ಹತ್ತಿರದಿಂದ ಕಂಡಂತಹ ಚಳುವಳಿ. ಸೊ ಆ ಚಳುವಳಿಯನ್ನು ಹೊಡಿಲಿಕ್ಕೂ ಕೂಡ, ಸೊ ಆಗಲೇ ಹೇಳಿದ್ರಿ ಏನಂತಂದರೆ ಇದು ಯಾವುದೇ ಧರ್ಮದ ಕಲರ್ ಇರಲಿಲ್ಲ ಅಂಥೇಳಿ. ಆದರೆ ಆ ಸಂದರ್ಭದಲ್ಲಿ ಈ ಹೋರಾಟ ನಡಿಬೇಕಾದರೆ ಬ್ರಿಟಿಷರು ಇದು ಹಿಂದೂಗಳ ಹೋರಾಟ ಅಂತ ಬಣ್ಣ ಕಟ್ಟಲಿಕ್ಕೆ ಹೊರಡ್ತಾರೆ. ಆದರೆ ಸೊ ಇಡೀ ಚಳುವಳಿ ಎಷ್ಟು ಬಲವಾಗಿ ನಿಂತಿತ್ತು ಅಂತಂದರೆ ಆ ಚಳುವಳಿಯ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಧರ್ಮದ ಈ ವಿಭಜನೆಯನ್ನು ತಡೆದು ಅವರು ಒಗ್ಗಟ್ಟಾಗಿ ನಿಂತು ಒಂದು ಹೋರಾಟವನ್ನಾಗಿ ಅದನ್ನು ಕಟ್ತಾರೆ. ಹಾಗಾಗಿ ಅದು ಯಶಸ್ವಿ ಆಗುತ್ತೆ. ಈ ಕಾರಣಕ್ಕೇ ನಾನು ಕೂಡ ನನಗೆ ಯಾವತ್ತೂ ಕೂಡ ಕೈಯೂರು ತುಂಬ ಕಾಡ್ತಾ ಇತ್ತು. ಸೊ ಆ ಕೈಯೂರನ್ನು ಕಾಡ್ತಾ ಇದ್ದಿದ್ದ ಆ ಕೈಯೂರನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೂ ಕೂಡ ಹೊರಟೆ. ಸೊ ಇದನ್ನು ನೋಡಬೇಕು ಹೇಗಿದೆ ಕೈಯೂರು ಅಂಥೇಳಿ. ಸೊ ಹೊರಟಾಗ ಇಲ್ಲಿಯ ಶ್ರೀನಿವಾಸ ಕಕ್ಕಿಲ್ಲಾಯ ಅವರ ಮತ್ತು ಅವರ ಹೆಲ್ಪನ್ನು ತಗೊಂಡು, ಸೊ ಅವರ ಮೂಲಕ ಹೋಗಿ ಅಲ್ಲಿ ಒಬ್ಬರು ಚರ್ವತ್ತೂರಿನಲ್ಲಿ ಮೋಹನ್ ಕುಮಾರ್ ಅನ್ನುವ ಒಬ್ಬರ ಸಹಾಯದಿಂದ ಸಂಪೂರ್ಣ ಒಳಗಡೆ ಹೋಗಿ, ಸೊ ನಾನು ಎಲ್ಲದನ್ನು ಕೂಡ ನೋಡಿದೆ. ಈಗ ಎಲ್ಲರಿಗೂ ಕೂಡ ಚಿರಸ್ಮರಣೆ ಕಾದಂಬರಿ ಓದಿದರೆ ಅದು ಬಹುತೇಕ ಭಾಷೆಗಳಲ್ಲಿದೆ. ತುಳುನಲ್ಲಿದೆ, ಕೊಂಕಣಿನಲ್ಲಿದೆ, ಸೊ ಮಲಯಾಳಂಲ್ಲಿದೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಮಗಳು ತೇಜಸ್ವಿನಿ ನಿರಂಜನನೇ ದ ಸ್ಟಾರ್ಸ್ ಶೈನ್ ಬ್ರೈಟ್ಲಿ ಅಂತೇಳಿ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಸೊ ಎಲ್ಲ ಭಾಷೆಗಳಲ್ಲಿ ಬಹುತೇಕ ಅದು ಬಂದಿದೆ. ದಯವಿಟ್ಟು ಅದನ್ನು ಓದಿ. ಯಾಕೆ ಅಂತಂದರೆ ಅದನ್ನು ನಾನು ಆ ಕಾಲು ಅಲ್ಲಿಟ್ಟಾಗ, ಸೊ ಅಲ್ಲಿ ಎಲ್ಲ ಕಡೆಯೂ ಕೂಡ ಹೇಗೆ ಆ ಹೋರಾಟದ ಜೀವಂತಿಕೆ ಇದೆ ಅಂತಂದರೆ ಇವತ್ತಿಗೂ ಕೂಡ ಆ ಪೊಲೀಸ್ ಸುಬ್ರಾಯ ಅಂತೇಳಿ, ಸೊ ಆ ಪೊಲೀಸ್ ಸುಬ್ರಾಯ ಹೇಗೆ ಅವನು ಹೊಳೆಗೆ ಬಿದ್ದ, ಸೊ ಯಾಕೆ ಬಿದ್ದ ಅನ್ನುವ ಕಥೆಯನ್ನು ಇವತ್ತಿಗೂ ಹೇಳುವ ಕಿರಿಯರು ಅಲ್ಲಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಎಲ್ಲರೂ ಕೂಡ, ಸೊ ಕೇರಳದಲ್ಲಿರುವವರು ಮತ್ತು ಬೇರೆಯವರು ಮತ್ತು ಚಿರಸ್ಮರಣೆ ಓದಿದವರೆಲ್ಲರೂ ಕೂಡ ಅಲ್ಲಿರುವ ಆ ಹೊಳೆಯನ್ನು ತೇಜಸ್ವಿನಿ ನದಿ ಅಂತ ಕರೀತಾರೆ, ತೇಜಸ್ವಿನಿ ನದಿ ಅಂತೇಳಿ. ಸೊ ಆದರೆ ಅದು ತೇಜಸ್ವಿನಿ ನದಿ ಅಲ್ಲ. ಅದು ಅದು ಆ ನದಿಯ ಹೆಸರು ಕಾರ್ಯಂಗಾಟ್ ನದಿ ಅಂತೇಳಿ, ಕಾರ್ಯಂಗಾಟ್ ಅಂತೇಳಿ. ಆದರೆ ನೋಡಿ ಒಂದು ಪರಿಣಾಮ ಹೇಗಿರುತ್ತೆ, ಒಂದು ಸಾಹಿತ್ಯದ ಪರಿಣಾಮ, ಒಂದು ಓದಿನ ಪರಿಣಾಮ ಅಂತಂದರೆ ತನ್ನ ಕಾಲ್ಪನಿಕವಾಗಿ ಆ ನದಿಗೆ ನಿರಂಜನರು ತೇಜಸ್ವಿನಿ ಅಂತ ಹೆಸರು ಕೊಟ್ಟ ಕಾರಣದಿಂದಾಗಿ ಇವತ್ತಿಗೂ ಕೂಡ ಎಲ್ಲರ ಬಾಯಲ್ಲಿ ಅದು ತೇಜಸ್ವಿನಿ ನದಿಯೇ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಸಾಹಿತ್ಯದ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದಕ್ಕೆ ಅದು ಒಂದು ಕಾರಣ. ಸೊ ಆ ತೇಜಸ್ವಿನಿ ನದಿ ಮತ್ತು ಆ ತೇಜಸ್ವಿನಿ ನದಿಯಲ್ಲಿ ಬಿದ್ದಂತಹ ಸುಬ್ರಾಯ ಮತ್ತು ಅಲ್ಲಿ ಈಗ ಇರುವಂತಹ ವೀರ ಸ್ತೂಪಗಳು, ಸೊ ಎಲ್ಲವುದು ಕೂಡ ತುಂಬ ಚೆನ್ನಾಗಿ ಅಲ್ಲಿ ಇವತ್ತಿಗೂ ಕೂಡ ಆ ಕೈಯೂರಿನ ಕಥೆಯನ್ನು ಹೇಳ್ತಾ ಬಂದಿದೆ. ಸೊ ನನಗೆ ನಾನೇನಂತಂದರೆ ಪಿ ಸಾಯಿನಾಥ್ ಅಂತೇಳಿ ಅವರು ಒಂದು ರೀತಿಯಲ್ಲಿ ಪತ್ರಿಕೋದ್ಯಮದ ಒಂದು ಭಿನ್ನ ಪಥಿಕ, ಆತ ಬೇರೆ ದಾರಿಯಲ್ಲಿಯೇ ನಡೆದು ಪತ್ರಿಕೋದ್ಯಮವನ್ನು ಮಾಧ್ಯಮವನ್ನು ಕಟ್ಟಿದವರು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ರೀಸೆಂಟಾಗಿ, ದ ಲಾಸ್ಟ್ ಹೀರೋಸ್ ಅಂತೇಳಿ. ಅದನ್ನು ನಾನು ಕನ್ನಡಕ್ಕೆ ಕೊನೆಯ ಹೀರೋಗಳು ಅನ್ನುವ ಹೆಸರಲ್ಲಿ ಅನುವಾದ ಮಾಡಿದ್ದೇನೆ. ಸೊ ಆ ಕೊನೆಯ ಹೀರೋಗಳು ಏನು ಅಂತಂದರೆ ಸಾಯಿನಾಥ್ ಅವರು, ಅವ್ರು ಹೇಳ್ತಾರೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಸಾವಿರಾರು ನದಿಗಳು ಸೇರಿಕೊಂಡು ಬಂತು ಅಂತ. ಮತ್ತು ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರೆಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ದನಿಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಅಂತ ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡಿನಲ್ಲಿ ಬರ್ತದಲ್ಲ ತೇಟ್, ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಅದು ಒಬ್ಬರ ಹೋರಾಟ ಆಗಿರಲಿಲ್ಲ, ಪ್ರಮುಖರ ಹೋರಾಟ ಆಗಿರಲಿಲ್ಲ, ಈ ರೀತಿ ಅನಾಮಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ಮುನ್ನಡೆಸಿದ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದಿದ್ದು, ಆ ಅನಾಮಿಕರ ದಾಖಲೆಗಳನ್ನು ಸೊ ಆ ಕೊನೆಯ ಹೀರೋಗಳಲ್ಲಿ ಸೇರಿಸ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ಅನಾಮಿಕ ಹೋರಾಟಗಳಲ್ಲಿ ಪ್ರಮುಖವಾದ ನೆಲೆಯಲ್ಲಿ ನಿಲ್ಲೋದು ಈ ಕೈಯೂರು ಹೋರಾಟ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಅದು ಛಲದ ಜೊತೆಗೆ ಬಲದ ಪಾಠವನ್ನು ಕಲಿಸ್ತು. ಇದೇ ಸಿದ್ಧಲಿಂಗಯ್ಯನವರು ಹೇಳ್ತಾರೆ ಅಂಬೇಡ್ಕರ್ ಅವರ ಬಗ್ಗೆ ಬರೀತಾ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಕೊರಗು ಇತ್ತು, ಏನಂದರೆ ನಾವು ಛಲ ಕಲಿಸಿದ್ವಿ ಆದರೆ ಬಲದ ಪಾಠನೂ ಕಲಿಸಬೇಕಾಗಿತ್ತು ಅಂತೇಳಿ. ಸೊ ಆದರೆ ಕೈಯೂರು ಆ ಛಲವನ್ನು ಮತ್ತು ಬಲವನ್ನು ಎರಡನ್ನೂ ಕಟ್ಟಿಕೊಟ್ಟಂಥ ಒಂದು ಕತೆ ಆಗಿತ್ತು ಘಟನೆ ಆಗಿತ್ತು ಅಂತ. ಸೊ ನನಗೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ಒಂದು ಪುಸ್ತಕ ಏನಂತಂದರೆ ಇಡೀ ಜಗತ್ತಿನಲ್ಲಿ ತುಂಬ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರೋದು, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ ಅದೊಂದು ಸರಣಿ ಇದೆ. ಏನಂತಂದರೆ ನನ್ನ ಮೇಷ್ಟ್ರು ನನಗೆ ಹೇಳಿಕೊಟ್ಟ ಸುಳ್ಳುಗಳು ಅಂಥೇಳಿ, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂಥೇಳಿ ತುಂಬ ವೆರಿ ಪಾಪ್ಯುಲರ್ ಆದಂಥ ಪುಸ್ತಕಗಳು. ಅದರಲ್ಲಿ ಏನಂತಂದರೆ ಸೊ ಇಡೀ ಚರಿತ್ರೆಯನ್ನು ಅವರು ತಿರ್ಗಾ ರೀವಿಸಿಟ್ ಮಾಡ್ತಾ ಹೋಗ್ತಾರೆ, ಅನಲೈಸ್ ಮಾಡ್ತಾ ಹೋಗ್ತಾರೆ, ಎಷ್ಟೆಲ್ಲ ಸುಳ್ಳುಗಳನ್ನು ನಾವು ಹೇಳಿಕೊಡ್ತಾ ಇದ್ದೀವಿ ಅಂಥೇಳಿ. ಆ ಎಷ್ಟೆಲ್ಲ ಸುಳ್ಳುಗಳನ್ನು ಅಂತ ಅನ್ನಬೇಕಾದ್ರೆ ಬಹುಶಃ ನಾವು ಆ ರೀತಿ ಏನಾದರೂ ಪಠ್ಯಪುಸ್ತಕಗಳನ್ನು ರೀರೈಟ್ ಮಾಡಲಿಕ್ಕೆ ಹೊರಟ್ರೆ ನಾವು ಕೈಯೂರನ್ನು ತುಂಬ ಭಿನ್ನವಾಗಿ ಕಟ್ಕೊಡೋವಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ. ಸೊ ನಿರಂಜನರು ಹೇಳ್ತಾರೆ ಏನಂತಂದರೆ, ಸೊ ಸುಳ್ಯದಲ್ಲಿರಬೇಕಾದ್ರೆ ಒಂದು ಸಲ ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆಗ್ತಾರೆ. ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆದರೂ ಅನ್ನುವ ಕಾರಣಕ್ಕೇ ಇಡೀ ಸುಳ್ಯ, ಇಡೀ ಜಿಲ್ಲೆ, ಸೊ ಎಲ್ಲವೂ ಕೂಡ ಗಾಂಧಿಮಯ ಆಗ್ತಾ ಹೋಗ್ತದೆ. ಅವ್ರು ಹೇಳ್ತಾರೆ ನಾನು ಕಂಪ್ಲೀಟ್, ಸೊ ನಾನು ಗಾಂಧಿಯ ಪರವಾಗಿಬಿಟ್ಟೆ, ಇಡೀ ಊರು ಗಾಂಧಿಯ ಪರವಾಗಿ ಆಗಿಬಿಡ್ತು ಅಂತ. ನನಗೆ ಎಚ್ ನಾಗವೇಣಿ ಅವರು ಗಾಂಧಿ ಬಂದ ಅನ್ನುವ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ದಯವಿಟ್ಟು ಓದಬೇಕು. ಏನಂತಂದರೆ ಯಾಕೆ ಒಂದು ಐಕಾನ್ ಅನ್ನೋದು ಹುಟ್ಟುತ್ತೆ, ಗಾಂಧಿ ಆಗಲಿ ಕುದ್ಮುಲ್ ರಂಗರಾವ್ ಅವರಾಗಲಿ, ಸೊ ಎಲ್ಲರೂ ಕೂಡ ಯಾಕೆ ದೊಡ್ಡವರಾಗ್ತಾರೆ ಅಂತಂದರೆ, ಸೊ ಈಗ ಗಾಂಧಿ ಬಂದಾಗ ಆಗೋ ಬದಲಾವಣೆ ಒಂದು ರೀತಿ, ಆದರೆ ಗಾಂಧಿ ಬರ್ತಾರಂತೆ ಅನ್ನುವ ಒಂದು ಕಾರಣಕ್ಕೇ ಇಡೀ ಭಾರತಕ್ಕೆ ಭಾರತವೇ ಬದಲಾಗೋಗ್ಬಿಡೋದಿದೆಯಲ್ಲ, ಅದು ಕೂಡ ತುಂಬ ಭಿನ್ನವಾದ ನೆಲೆಯಲ್ಲಿ ಆ ಕಾದಂಬರಿ ಕಟ್ಕೊಡುತ್ತೆ ನಮ್ಮ ಕನ್ನಡ ಜಿಲ್ಲೆ, ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎರಡೂ ಸೇರಿ ಆವಾಗ ಕನ್ನಡ ಜಿಲ್ಲೆ ಅಂತ ಒಂದೇ ಇತ್ತು. ಆ ಕನ್ನಡ ಜಿಲ್ಲೆ ಇಡೀ ಗಾಂಧಿಮಯ ಆಗುತ್ತೆ. ಸೊ ಅದೇ ರೀತಿಯ ಘಟನೆಯನ್ನು ನಿರಂಜನರು ಹೇಳ್ತಾರೆ, ಅವರು ಬಂದ ಕಾರಣಕ್ಕೆ ಗಾಂಧಿ ಆಗಿಬಿಟ್ಟೆ. ನನಗೆ ಅವತ್ತಿಂದ ಓದಿನಲ್ಲಿ ನನಗೆ ತಾಕಲಾಟ ಶುರುವಾಯಿತು, ನಾನು ಶಿಕ್ಷಣ ಪಡಿಬೇಕಾ ಹೋರಾಟವನ್ನು ಮಾಡಬೇಕಾ ಅಂಥೇಳಿ. ಸೊ ಹಾಗಾಗಿ ಆ ಎರಡು ತಾಕಲಾಟಗಳ ಮಧ್ಯದಲ್ಲಿ ಇದ್ದವನು ಶಿಕ್ಷಣ ಎಷ್ಟು ಇಂಪಾರ್ಟೆಂಟೋ ಹೋರಾಟನೂ ಅಷ್ಟೇ ಇಂಪಾರ್ಟೆಂಟ್ ಅನ್ನುವ ಇದರಿಂದಾಗಿ ನಾನು ಈ ಹೋರಾಟದ ಬದುಕನ್ನು ಕೂಡ ನಾನು ಶಿಕ್ಷಣದ ಜೊತೆ ಜೊತೆಗೆ ಅದನ್ನು ಆಯ್ದುಕೊಂಡೆ ಅಂತ ಹೇಳ್ತಾರೆ. ಸೊ ಹೇಳ್ತಾ ಅವರು ಮುಂದುವರೆದು ಹೇಳ್ತಾರೆ ಏನಂತಂದರೆ, ನಾನು ಇಡೀ ನನ್ನ ಬದುಕಿನಲ್ಲಿ ಗಾಂಧಿತನವನ್ನು ಇಟ್ಟುಕೊಂಡೆ, ಆದರೆ ನಂತರದಲ್ಲಿ ಆ ಗಾಂಧಿ ಭ್ರಮೆ ಅನ್ನೋದು ಸೊ ಕ್ರಮೇಣ ಕಳೀತಾ ಹೋಗಿ, ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬರಲಿಕ್ಕೆ ಶುರುವಾಗಿತ್ತು. ಸ್ವಾತಂತ್ರ್ಯ ಬಂದ ಸಂದರ್ಭದ ನಂತರದಲ್ಲಿ ನನಗನ್ನಿಸ್ತೇನಂತಂದರೆ ಗಾಂಧಿವಾದದ ಕಾಲ ಮುಗಿದು ಅದು ಸಮಾಜವಾದದ ಕಾಲ ಆರಂಭ ಆಗ್ತಾ ಇದೆ ಅಂತ ನನಗೆ ಅನಿಸಿದ ಕಾರಣದಿಂದಾಗಿ ನಾನು ಗಾಂಧಿಯಿಂದ ಆಚೆ ಬಂದು ನಾನು ಸಮಾಜವಾದದ ಮಾರ್ಗವನ್ನು ತುಳಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಒಂದು ಭಿನ್ನವಾದ ನೆಲೆಯಲ್ಲಿ ನಿರಂಜನರನ್ನು ನೋಡಿದಂತಹ ಸಾವಿರಾರು ಕಥೆಗಳು ಇದೆ. ಸೊ ಒಂದು ಏನಂತಂದರೆ, ಯಾಕೆ ಚಿರಸ್ಮರಣೆಯ ನಾನು ಅಲ್ಲಿ ಕಯ್ಯೂರಿಗೆ ಹೋದಂಥ ಸಂದರ್ಭ, ಕಯ್ಯೂರಿನಲ್ಲಿ ಆವಾಗ 5 ಜನರಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ, 5 ಜನರಿಗೆ ಗಲ್ಲು ಶಿಕ್ಷೆ ಆಗಿ ಅದರಲ್ಲಿ ಒಬ್ಬನಿಗೆ ಅವನಿನ್ನೂ ವಯಸ್ಕ ಆಗಿರೋದಿಲ್ಲ ಅನ್ನುವ ಕಾರಣಕ್ಕೆ ಬಾಲಾಪರಾಧಿ ಅಂತ ಅವನನ್ನು ಬಿಟ್ಟುಬಿಡ್ತಾರೆ. ಸೊ ಚೂರಿಕಾಡನ್ ನಾಯರ್ ಅಂತೇಳಿ ಅವರ ಮನೆ ಈಗಲೂ ಅಲ್ಲಿ ಮಧ್ಯದಲ್ಲಿದೆ. ಸೊ ಆ ಚೂರಿಕಾಡನ್ ನಾಯಿಯವ್ರನ್ನ ಬಿಟ್ಟುಬಿಡ್ತಾರೆ, ಆಮೇಲೆ ಉಳಿದವರನ್ನು ಗಲಿಗೇರಿಸ್ತಾರೆ. ಸೊ ಈ ರೀತಿಯ ಕಥೆಗಳೆಲ್ಲ ಇದೆಯಲ್ಲ. ಸೊ ಎಲ್ಲವುದನ್ನು ನೋಡಿ ಇದು ನನ್ನ ಮೇಲೆ ಮಾತ್ರ ಈ ರೀತಿ ಪರಿಣಾಮ ಬೀರಿದೆಯಾ ಅಂತಂದರೆ, ಅಥವಾ ನನಗೆ ಯಾಕೆ ಇದು ಆಸಕ್ತಿ ಆಯಿತು ಅಂತ ನೋಡಿದರೆ, ನನಗೆ ಒಂದು ತುಂಬ ನಾನು ಓದಿದ ಸಾಹಿತ್ಯದ ಭಿನ್ನ ಕವಲುಗಳಿದೆಯಲ್ಲ, ಒಂದು ಕಾದಂಬರಿ ಇತ್ತು ಏನಂತಂದರೆ ಆನೆಯನ್ನು ಮಣಿಸಿದ ಮಿಡತೆಗಳು ಅಂಥೇಳಿ. ಆನೆಯನ್ನು ಮಣಿಸಿದ ಮಿಡತೆಗಳು. ಸೊ ಅಂದರೆ ಇದು ವಿಯೆಟ್ನಾಮಿನ ಕತೆ. ಸೊ ವಿಯೆಟ್ನಾಂನಲ್ಲಿ ತುಂಬ ಶಕ್ತಿಹೀನರ ದೇಶ, ಅದು ಅಮೇರಿಕಾದಂಥ ಆನೆಯನ್ನೇ ಹಿಮ್ಮೆಟ್ಟಿಸಿ ಬಿಸಾಕಿದ ಕಥನ ಅದು, ವಿಯೆಟ್ನಾಂನ ಹೋರಾಟ. ಸೊ ವಿಯೆಟ್ನಾಮ್ಗೆ ಸಂಬಂಧಪಟ್ಟ ಹಾಗೆ ಸೊ ನಾನು ಆಮೇಲೆ ಹೇಳ್ತೀನಿ. ಸೊ ಏನಂತಂದರೆ ನಾನು ಆದ ಎರಡನೇ ಕಥನ ಏನಂತಂದರೆ, ನಾನು ಒಂದು ಪ್ರವಾಸ ಕಥನ, ನನ್ನೊಳಗಿನ ಹಾಡು ಕ್ಯೂಬಾ, ವನ್ನು ಬರೆದಿದ್ದೇನೆ. ಕ್ಯೂಬಾಗೆ ಭೇಟಿ ಕೊಟ್ಟು ಬರೆದ ಕಥನ. ನಾನು ಮತ್ತು ಸಿದ್ದಲಿಂಗೇಗೌಡ ಪಾಟೀಲ್ರು ಇಬ್ಬರೂ ಕೂಡ ಕ್ಯೂಬಾಗೆ ಹೋಗಿ ಬಂದವರು. ಆ ಕ್ಯೂಬಾ ಇರೋದು ಅದು ಕೇರಳದಷ್ಟು ಕೂಡ ಇಲ್ಲ, ತುಂಬ ಚಿಕ್ಕದು ಕೇರಳಕ್ಕೆ ಕಂಪೇರ್ ಮಾಡಿದರೆ ಕೂಡ. ಆದರೆ ಅಂತಹ ಒಂದು ರಾಷ್ಟ್ರ ಅಷ್ಟು ದೊಡ್ಡದಾದಂತಹ ಅಮೇರಿಕಾವನ್ನು ಮಣಿಸಿ ಬಿಸಾಕಿದೆ. ಕ್ಯೂಬಾವನ್ನು ಇವತ್ತಿಗೆ ಕೂಡ ಯಾವ ಕ್ಷೇತ್ರದಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತಹ ಕಥನಗಳಿದೆಯಲ್ಲ, ಅಂದರೆ ಒಂದು ಚಿಕ್ಕ ಶಕ್ತಿ ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವಂತಹ ಕಥನಗಳು, ಬಹುಶಃ ಅದೇ ಕಾರಣಕ್ಕೆ ನನಗೆ ಕೈಯೂರು ಇಷ್ಟ ಆಯಿತು ಅಂತ ಅನ್ನಿಸ್ತದೆ. ನಾನು ಕ್ಯೂಬಾಗೆ ಹೋದಾಗ ಅಲ್ಲಿ ಭಾರತೀಯರನ್ನು ನೋಡಿದರೆ ಸಾಕು, ಸೊ ಜೋರಾಗಿ ಹರ್ಷೋದ್ಗಾರ ಮಾಡ್ತಿದ್ರು. ಫಸ್ಟ್ ನನಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರು ಏನಂತಂದರೆ, ಆ ಹೋರಾಟದಲ್ಲಿ ಗೆದ್ದಾಗ ಕೋಲ್ಕತ್ತಾದಲ್ಲಿ ಸೊ ವಿಯೆಟ್ನಾಂನ ಓಚಿಮಿನ್ನ ಪ್ರತಿಮೆಯನ್ನು ಸ್ಥಾಪಿಸ್ತಾರೆ. ಸ್ಥಾಪಿಸಿದಾಗ ಕೊಟ್ಟ ಘೋಷಣೆ ಏನೆಂದರೆ, ಹಮಾರ ನಾಮ್ ತುಮಾರ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತೇಳಿ, ಹಮಾರ ನಾಮ್ ತುಮಾರ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತ. ಇದು ನಮಗೆ ಗೊತ್ತಿಲ್ಲ, ಆದರೆ ಆ ನೆಲದಲ್ಲಿ ಕ್ಯೂಬಾದ ನೆಲದಲ್ಲಿ ವಿಯೆಟ್ನಾಂನವರು ನಮಗೆ ಹೇಳ್ತಿದ್ದಾರೆ ಈ ಹಿಂದಿಯ ಸ್ಲೋಗನನ್ನು. ಸೊ ಅಂದರೆ ಚಿಕ್ಕ ಚಿಕ್ಕ ಕಥನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಹೋರಾಟಗಳು ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವ ಹೋರಾಟಗಳಿದೆಯಲ್ಲ, ಆ ಕಾರಣಕ್ಕೆ ಕಯ್ಯೂರು ಅಷ್ಟು ಇಂಪಾರ್ಟೆಂಟ್ ಆಯ್ತೇನೋ ಅಂತ ಅನ್ನಿಸ್ತದೆ. ಸೊ ಇದು ಒಂದು ನನಗನ್ನಿಸ್ತಾ ಇತ್ತು ಏನಂತಂದರೆ, ಸೊ ನಮಗೆ ಇಷ್ಟ ಆಗಿದೆಯೇನೋ, ಯಾಕೆಂದರೆ ನಮ್ಮ ಕಾಲದಲ್ಲಿ ಹೋರಾಟಗಳಿತ್ತು, ಸ್ಟೂಡೆಂಟ್ಸ್ ಯೂನಿಯನ್ಗಳಿತ್ತು, ಸ್ಟೂಡೆಂಟ್ಸ್ ಹೋರಾಟಗಳಿತ್ತು. ಅಷ್ಟೇ ಅಲ್ಲ, ಜನಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ವಿ. ನರಗುಂದ ನವಲಗುಂದ ಹೋರಾಟ ಇಡೀ ಒಂದು ಸರ್ಕಾರನೇ ಬಿಸಾಕಿಸ್ತು. ಆ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ, ಆ ನಂತರದ ಹೋರಾಟದಲ್ಲಿದ್ವಿ, ಗ್ಯಾಟ್ ಒಪ್ಪಂದ ಆದಾಗ ಪ್ರತಿಭಟನೆ ಮಾಡಿದವರಲ್ಲಿ ನಾವಿದ್ವಿ, ಆಯ್ತಲ್ಲ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇದು ನಮ್ಮ ಕಾಲಕ್ಕೆ ಮುಗಿದೋಯ್ತೇನೋ, ಅಥವಾ ನಮಗೆ ಮಾತ್ರ ಚಿರಸ್ಮರಣೆ ಇಂಪಾರ್ಟೆಂಟೇನೋ ಅನ್ನಬೇಕಾದ್ರೆ, ಇದ್ದಕ್ಕಿದ್ದಾಗೆ ಫೇಸ್ಬುಕ್ಕಲ್ಲಿ ನೋಡ್ತೀನಿ, ಅಲ್ಲಿ ಹೇಳ್ತಿದ್ದಾರೆ ಒಂದು ಚಳುವಳಿ ಶುರುವಾಗಿದೆ, ಕಯ್ಯೂರಿಗೆ ಹೋಗೋಣ, ಚಿರಸ್ಮರೆಯನ್ನು ಓದೋಣ, ಕಯ್ಯೂರಿಗೆ ಹೋಗೋಣ ಅಂತೇಳಿ ಒಂದು ಕ್ಯಾಂಪೇನ್ ಶುರುವಾಗಿದೆ. ಆಶ್ಚರ್ಯ ಆಯಿತು ನನಗೆ, ಎಲ್ಲ ಯಂಗ್ಸ್ಟರ್ಸು ಎಲ್ಲರೂ ಕೂಡ ಇವತ್ತಿನ ಸೋಷಿಯಲ್ ಮೀಡಿಯಾದ ಹುಡುಗರುಗಳು. ಸೊ ಸೋಷಿಯಲ್ ಮೀಡಿಯಾದ ಜನ್ರೇಷನ್ ಇದೆಯಲ್ಲ, ನಾವು ತಪ್ಪರ್ಥ ಮಾಡ್ಕೊತಾ ಇದ್ದೀವಿ ಏನಂತಂದರೆ, ಇವತ್ತಿನ ಜನ್ರೇಷನ್ಗೆ ಒಂದು ಸೆನ್ಸಿಟಿವಿಟಿ ಇಲ್ಲ, ರೀಡಿಂಗ್ ಇಲ್ಲ, ಇಲ್ಲ ಅದು ಬೇರೆ ಇದೆ, ಆದರೆ ನಮಗೆ ಗುರುತಿಸೋದಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಿದ್ರು, ಒಬ್ಬರು ಕಾಲ್ ಕೊಟ್ಟಾಗ ಎಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಚಿರಸ್ಮರಣೆ ಪುಸ್ತಕವನ್ನು ಕೊಂಡುಕೊಂಡ್ರು. ಚಿರಸ್ಮರಣೆ ಪುಸ್ತಕವನ್ನು ತಗೊಂಡು ಅವರು ಫಸ್ಟ್ ಮಾಡಿದ್ದು ಕೊಂಡುಕೊಂಡಿದ್ದೀನಿ ಅಂತೇಳಿ ಒಂದು ಸೆಲ್ಫಿ ಹಾಕಿದ್ದು. ಲೆಕ್ಕ ಹಾಕಿ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಕೊಂಡುಕೊಂಡು ಎಷ್ಟು ಸೆಲ್ಫಿಗಳನ್ನು ಹಾಕಿದಾಗ ಚಿರಸ್ಮರಣೆ, ಕಯ್ಯೂರು ಮತ್ತು ನಿರಂಜನ ಮೂರು ಜನರು ಕೂಡ ಚರ್ಚೆಗೆ ಬಂದರು ಅಲ್ವಾ. ಅದಾದ ಮೇಲೆ ಅದನ್ನು ಓದೋದಕ್ಕೆ ಶುರು ಮಾಡಿದ್ರು, ಓದುತ್ತಾ ಇರುವ ವಿಡಿಯೋಗಳನ್ನು ಫೇಸ್ಬುಕ್ಗಳಲ್ಲಿ ಹಾಕಿದ್ರು, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿದ್ರು. ಸೊ ಇದೆಲ್ಲ ಆದಮೇಲೆ ಸೊ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಮಂಗಳೂರಿಗೆ ಬಂದು, ಸೊ ಇಲ್ಲಿಂದ ಅವರು ಟ್ರೈನನ್ನು ಹತ್ತಿ ಅಲ್ಲಿಗೆ ಹೋಗಿ ಚರ್ವತ್ತೂರಿಗೆ, ಅಲ್ಲಿಂದ ಕಯ್ಯೂರಿಗೆ ಹೋಗಿ, ಆ ಕಯ್ಯೂರಲ್ಲಿ ಕೂಡ ಏನಾಗುತ್ತೆ ಅಂತಂದರೆ, ಸೊ ಇಡೀ ಒಂದು ಆ ವೀರ ಸ್ತೂಪ ಏನಿದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಆ ನಾಲ್ಕು ಜನ ಏನು ಗಲ್ಲಿಗೇರಿರ್ತಾರೆ, ಸೊ ಆ ಗಲ್ಲಿಗೇರಿದವರಿಗೆ ಘೋಷಣೆಯನ್ನು ಮೊಳಗಿಸ್ತಾರೆ ಏನಂತಂದರೆ, ಅಂದಿನ ನಿಮ್ಮಯ ರಕ್ತ ಇಂದಿನ ನಮ್ಮಯ ರಕ್ತ ಅಂತೇಳಿ. ಅಂದರೆ ಇವತ್ತಿನ ಜನ್ರೇಷನ್ ಕೂಡ ಸೊ ಅದಕ್ಕೆ ಸೇಮ್ ಸಫರಿಂಗ್ ಇದೆ, ಸೇಮ್ ಕನಸುಗಳಿದೆ, ಸೇಮ್ ರೀಡಿಂಗ್ ಇದೆ. ಸೊ ಹಾಗಾಗಿಯೇ ಅದು ಹೇಳ್ತಾ ಇದ್ದಾರೆ ಅವ್ರು ಏನಂತಂದರೆ, ಸೊ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದವರೇನೆ, ಸೊ ನಿಮ್ಮ ಜೊತೆಗೆ ಇರೋವರೇನೆ ಅಂತೇಳಿ. ಸೊ ಅಷ್ಟು ಜನ ಅಲ್ಲಿ ಹೋಗಿ ಬಂದ ಮೇಲೆ ನಾನು ಅಂದ್ಕೊಂಡೆ ಮುಗೀತು, ಇದು ಒಂದು ಇನ್ಸ್ಟಾಗ್ರಾಮ್ನ ಒಂದು ರೀತಿಯ ಫ್ಯಾಷನ್ ಇರಬಹುದು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಬೆಂಗಳೂರಿನಲ್ಲಿ ಒಂದಷ್ಟು ಜನ ಮಹಿಳೆಯರು ಅವರವರ ಮನೆಯ ಮಹಡಿಗಳಲ್ಲಿ ಸೇರಿ, ಬಿಡುವಿನ ವೇಳೆಯಲ್ಲಿ ಮಹಡಿಗಳಲ್ಲಿ ಸೇರಿ ಚಿರಸ್ಮರಣೆಯನ್ನು ಓದುವ ಅಭಿಯಾನ ಶುರು ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಾನು ವಿಜಯ ಕರ್ನಾಟಕದಲ್ಲಿ ಮತ್ತು ಉದಯವಾಣಿಯ ಅಂಕಣದಲ್ಲಿ ಬರೆದಿದ್ದೇನೆ ನಾನು ಇದರ ಬಗ್ಗೆ. ಅವರ ಮನೆಯ ಮಹಡಿಗಳಲ್ಲಿ ಸೇರಿ ಬೆಂಗಳೂರಿನ ಹಲವಾರು ಮನೆಗಳ ಅಟ್ಟಗಳು ಚಿರಸ್ಮರಣೆಯ ಪಠಣಗಳಾಗಿದ್ದವು, ಚರ್ಚೆಯ ಕೇಂದ್ರಗಳಾಗಿದ್ದವು. ಸೊ ಹಾಗಾಗಿಯೇ ಯಾಕೆ ಚಿರಸ್ಮರಣೆ ಇಷ್ಟೊಂದು ಇಂಪಾರ್ಟೆಂಟು ಅಂತಂದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ,
1: ತಾಳೋ ಉಮಾಳೋ ಶಿದ ಪ್ರಸಾರ ಎಸ್ ಮುಂಗಳರ ಜುಲೈಚಾ 28 ತರ್ಕೇರ್ ಸಕಾಳಿ ದಾತಾವ್ ಇಕ್ರ ವರಮಣ ಸರ್ ಅಮ್ಚೆ ಸಂಗಿ ಹಜರಸ ಮನೆ ಸ್ಕೀತ್ ಫುಟಾಡೋ ರಾಷ್ಟ್ರೀಯ ಖೇಳಗಡಿ ಅನಿ ನಟ್ ತಾಜೆ ಸಂಗಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ ಐಕೊಂಕ್ ವಿಸರನ್ನ ಕ ತಾಳೋ ಉಮಾಳೋ ಶಿದ ಪ್ರಸಾರ ತುಮ್ಚ ರೇಡಿಯೋ ಸಾರಂಗ್ 107.8 FM ಈ ರಂಗ್ ರಂಗಾಳ್ಚಿಣಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳು ಅನಿ ಉಮಾಳ.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಯಕ್ಷಗಾನ ಪ್ರಸಾರದಲ್ಲಿ ಇತ್ತೀಚೆಗೆ ಶ್ರೀ ನಾಗದೇವತೆ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿಕಟ್ಟೆ ಪೂಪಾಡಿಕಲ್ ಭಾರತೀ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ. ಈ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ತುಳು ಯಕ್ಷಗಾನ ತಾಳಮದ್ದಳೆ ಅಂಕದ ಬೂಲ್ಯ ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಯಕ್ಷಗಾನ ಮಂಡಳಿ ಕುಂಜತ್ತೂರು, ನಿರ್ದೇಶನ ಗಣೇಶ್ ಕುಂಜತ್ತೂರು. ಇದೀಗ ಅಂಕದ ಬೂಲ್ಯ ತುಳು ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು.

0: ಬಾಲದೇವು
1: ಮಾಮಣ್ಣ,
0: ನಿನ್ನ ಪಾತರಕೆ ನಗ ಪೇರು ಪರ್ನಾತ್ ಸಂತೋಷ ಅಂಡು. ಯಾನು ಎನ್ನ ತಮ್ಮಲಡೆ ಕಲ್ತಿನ ವಿದ್ಯೆ ಎನ್ನೊಟ್ಟಿಗೆನೆ ಕರಿದು ಪೋಪುಣ್ಣು ಪಂಡದು ಬೇಜಾರಿತ್ತನು ಮಗ. ಆಂಡ ಎನ್ನ ಅರುವತ್ತಿ ಈ ಭತ್ತ ತಮಗ
1: ಅಂದು ಮಾಮಣ್ಣ
0: ಕಲ್ಪಾವೆ. ನಾನ ಮಿತ್ತಿಗ ಸಾಯದ ಗುತ್ತದ ಅಧಿಕಾರಲ ನಿಕ್ ಅಂಚಂದು ಸಾಧ.
1: ಮಾಮಣ್ಣ ಓದುವೆ?
0: ಓದು ಮಗ.
1: ಸಾಯದ ಗುತ್ತದ ಅಧಿಕಾರಿ, ಅಜಿನ ಸೀಮೆದ ದಂಡದ ದಳವಾಯಿ, ಬೀರ್ದದ ಬೀರೆ ಕಾಂತಣ್ಣ ಅಧಿಕಾರಿಗ ಅರಸಲು ಬರೆಪಿನಂಚಿನ ಓಲೆ. ಅಜಿನ ಸೀಮೆಗ ಬಂಗಾಳಿದ ಬಂಗರಸು ತನ್ನ ದಂಡನ ಪತ್ತೊಂದು ಲಡಾಯಿಗ ಬೈದೆ ಪಂಪಿನಂಚಿನ ಸೂಚನೆ ತಿಕ್ಕದಂಡ್ ಐಕಾದು ಈರು ದಂಡ ತಯಾರು ಮಲ್ಪಡು. ವಾ ಪೊರ್ತುಗು ಆಯಿಡಿದ ಲಡಾಯಿಗ ಬತ್ತೆ ನಾಡಲ ನಮ್ಮ ತಯಾರಾದಿಪ್ಪಡು. ಇತಿ ಈರ್ನ ನಂಬುಗೆದ ತಿಮ್ಮಣ್ಣ ಅಜಿಲ ಇಂಚ ಬರೀತೀರು ಮಾವಣ್ಣ
0: ಬತ್ತೆನ ಅಜಿಲ ಸೀಮೆಗ.

0: ಮೇಗು ಬಂಗಾಡಿದ ಬಂಗಾರಸನ ದಂಡು ಬತ್ತನೂಂದ ಅನ್ನ ವೇಣೂರನು ಸುರ್ದು ಸೂಕರ ಮನ್ಪುಣಿ ಸತ್ಯ ಒಂಜಿ ಕಾಲಡು ಪದಿನೆಮ್ಮ ದಂಡು ಜೈತಿನಾಯೆ ಆನಿ ಜವನಾದಿಗೆ ಎತ್ತಂಡು ಕಾರ್ಲದ ಭೈರವೇ ಬೆರಿಕ್ ಕಾರು ಕೊಡ್ದು ಬಲಿಪುಲಕ ಮಂತಿನಾಯೆ ಆನಿ ಜವನಾದಿಗೆ ಎತ್ತಂಡು ಇನಿಕಾನಗ ಕಾಲ ಕರಿದು ಪ್ರಾಯ ಸಂದನು ಯಾನು ಪರಬೇ ಬಂದು ತೆರೆದು ಬತ್ತೆನ ದಾನ ದಾದ ಮಲ್ಪಡು ವೇಣೂರ್ದ ಮಾನ ಪೋಪುಂಡೆ
1: ಮಾಮಣ್ಣ ಚಿಂತೆ ಬಿಡ್ಲೇ

0: ಮಾಮಣ್ಣ
1: ದೇವು
0: ಓಲೆದ ಒಕ್ಕಣ್ಣನ ತೆರೆದು ಆಕಾಶನೇ ತರತಮೆತ್ತ ಬೂರು ಲೆಕ್ಕ ಎತೆ ಮಲ್ಪಡೆ ಅಜಿಲ ಸೀಮೆದ ದಂಡದ ದಳವಾಯಿರು ಅಜಿಲೇರ್ನ ಮಾನ ಪ್ರಾಣ ಒರಿಪುನವು ಇರನ ಧರ್ಮ ಅಂಚ ಪಂಡದ ಪ್ರಾಯಕರಿ ನಂಚಿನ ಈರು ಇರನ ಶರೀರ ದುಂಬು ಈರು ಪಂಡಿಲಕ್ಕ ಇತ್ತಕೇನೊಂದಿಜ್ಜಿಂದು ಎತದೆಪ್ಪಡೆ ದೇ ಇರಿನ ಪುಗೆಲ್ದಾತೆತ್ತರಗ ಬುಲೆ ನಂಚಿನ ಈರ ಮಗ ಅರವತ್ತೆ ದೇವ ಪೂಂಜೆ ಉಪ್ಪುನಗ ಇರಗ ಚಿನ್

0: ಅಲ ದೇವು
1: ಮಾವಣ್ಣ
0: ದಾದಮಗ ದಾದಮಗ ಲಡಾಯ್ದ ಅಂದು ಪಂಡಂಡ ಕಂಡಡು ಗೊಬ್ಬುನ ಕಂಡಡು ಗೊಬ್ಬುನ ಚೆಂಡದ
1: ಚೆಂಡದ ಕಂಡ ಅಂತ ಅತ್ತಂದು ಗೊತ್ತುಂಡ ಮಾವಣ್ಣ ಎಂಕು ಐಕೆ ಏನನು ಲಡಾಯ್ದ ಕಳಕು ಕಳಪಡ್ತಕೊರ್ಲೆ ಎಂದು ಪನೊಂದುಲ್ಲ ಎರಡ
0: ತಂಕದ ಬಿಡ್ಸೆರು ತಂಕದ ಬಂಟೆರು ಪ್ರಾಣನು ಒತ್ತೆದಿದು ಕಾದುನ ಕಲಮಗ ಬಂಗಾಡಿದ ಬಂಗಾರಸುನ ದಂಡಡು ಉಪ್ಪುನ ಜವನೆರು ಎಂಚೆಂಚಿನ ಬಿಡ್ಸೆರಿಂದ ತೆರಿವನ
1: ಓಹೋ
0: ಒರಿ ಉಲ್ಲೇ ಮಣಿಮಜಲು ಗುತ್ತುದ ದುಗ್ಗಣ್ಣ ಕೊಂಡೆ ಪಂಡದು ಆಯನ ಪುದರು ಕೇಂಡನೆ ಬಾಕಿ ದಕ್ಕಲ ತಿಗಲೆಡು ಬಜಿಲೆಡುಪುಂಡು ಅಂಚಿನ ಬಿರ್ಸನ ಕೈತಡೆ ನಿನ್ನನ್ನು ಕಡಪುಡ್ರ ಆಪುಜಿ ಮಗ ಈ ಮಣಿ ಪಂದೆ ಕುಲ್ಲು
1: ಮಾಮಣ್ಣ ಯಾನು ಇರಿನ ಅರುವತ್ತೆ ಪೆರಿಂಜೆ ಮಂಜಣ್ಣ ಪೂಂಜೆರ್ನ ಮಗೆ ಎನ್ನ ಸರ್ರಡು ಪರಪು ನೀ ಬಂಟರೇನೆತ್ತೆರು ಯಾನು ಲಡಾಯಿಗೆ ಹೋದು ಬರ್ಪ ಇನ್ನ ಕಡಪಡ್ತಕೊರ್ಲೆ
0: ದೇವು
1: ಮಾಮಣ್ಣ
0: ಪಾತೆರಡು ಪಣಿಯರ ಸುಲಭ ಮಗ ದುಗ್ಗನ್ನೆ ಕೊಂಡೆಲ್ಲ ಯಾಲ್ನ ಒಟ್ಟಿಗೆ ಗರಡಿ ವಿದ್ಯೆ ಕಲ್ತಿನ ಕೊಲು ಆಯೆ ನಿನ್ನನ್ನು ಬಾಲಾಂದ್ಲ ತೂವಾಯೆ ಜಾತಿದ ಮಗೆಂದ್ಲ ತೂವಾಯೆ ಆಯೆ ಕಣ್ಣಿಡು ನೆತ್ತೆರಿಜಂದಿನಾಯೆ ನಿನ್ನನ್ನು ಕಾರ್ತು ದಕ್ಕುವೆ ಅಂಚಿನ ಕೆಂಗುಡನ ಕೈತಡೆ ನಿನ್ನನ್ನು ಲಡಾಯಿಗೆ ಕಡಪುಂಡ ಅವು ಸರಿಯಿಂದು ಎಂಕು ತೋಜುಜಿ ಈ ಮಣಿ ಪಂದೆ ಕುಲ್ಲು ಮಗ
1: ಮಾಮಣ್ಣ ಎದೆದೆಪ್ಪಡೆ.

0: ಗುಗ್ಗಣ್ಣ ಕೊಂಡೆ ಬಂಗಾಡಿದ ಬಂಗರಸನ ದಂಡದ ದಳವಾಯಾದಿಪ್ಪು. ಆಯ ಏತೇ ಬಿರ್ಸ್ಯಾವಡು, ಆಯನೊಟ್ಟಿಗೆ ಏತೆಯೇ ಜವನೇರುಪ್ಪಡು. ಕಾರಂಬುದ ತೋಟಗ ನುರುಕ್ಕನ ಆನದ ಲೆಕ್ಕ ಬಾತಿನ ಜವನೇರ್ನ ತಲೆ ಕಟ್ಟದೆ ಯಾನ ಬರ್ಪೆ ಕಡಪಡ್ತು ಕರಳೆ ನಾನು.
1: ದೇವು ನಿನ್ನ ಪಾತರಕ್ಕೆ ಎಂದು ಸಂತೋಷ ಅಂಡ ಮಗ. ಪಿಲಿತ ಬಂಜ್ ಪಿಲಿತ ಬಂಜಿಡು ಪಿಲಿತ ಗಿಣ್ಣಿ ಪುಟ್ಟುವ ತಂದ ಎಲಿತ ಗಿಣ್ಣಿ ಪುಟ್ಟರ ಸಾಧ್ಯ ಉಂಡ. ಈ ಎನ್ನಾರು ಅತ್ತೆ ನಿಕ್ಕು ಯಾನು ಕಲ್ಪ ವಿದ್ಯೆ ಕಲ್ಪಾವೆ.
0: ಆವು ಮಾಮಣ್ಣ.
1: ಅಲ ಅಟ್ಟೊಡು ಯಾನು ಲಡಾಯಿಗೆ ಕಲಸೊಂದಿತ್ತಿನ ಕತ್ತಿಂಡು ಐನು ಬೈಲದ ಕೋಂಟುಡುಪ್ಪುನ ಲಿಂಗಪ್ಪಾಚಾರಿಗೆ ಕೊರ್ದು ನೀರು ದೀಪದ್ದು ಕನಲ ಪತ್ತೊಂದು ಕೋಪತ್ತ ದಾನೆ.
0: ಆವು ಪೋದು ಬರ್ಪೆ ಮಾಮಣ್ಣ.

0: ಏರೆಗಾವಿಯೇ ಈ ಕರ್ಬಗುದ್ದನ ಬೇಲೆ ಒಂಜಿ ಕಾಂಡ ಸುರುಮಂತನ ಬಯ್ಯನಗ ಸಾಕೋ ಸಾಕಾಪುನು ಏತ್ತು ಜನ ಬರ್ಪುಣಿ ಆಚರಿ ಎನ್ನ ಕೊಟ್ಟಾಂಡ ಆಚರಿ ಎನ್ನ ಪಿಕ್ಕಾಸಾಂಡ ಆಚರಿ ಎನ್ನ ಮಡುವಾಂಡ ಬಂದು ಅತ್ತಿ ಈ ಭೂಮಿಡು ಆಚರಣಗಳಿಜ್ಜಿಂದ ದಾನಾತುಯೇ ಎಂಕಲ ಆಚರಣೆಗಳೇಟು ಐನು ಬಗೆತ ಬೇಲೆದಕ್ಕಲು ಲೇರು ಮರತ ಬೇಲೆದಕ್ಕಲು ಬಂಗಾರದ ಬೇಲೆದಕ್ಕಲು ಕರ್ಬದ ಬೇಲೆದಕ್ಕಲು ಕಲ್ಲದ ಬೇಲೆದಕ್ಕಲು ಬೊಕ್ಕ ಶಿಲ್ಪದ ಬೇಲೆದಕ್ಕಲು ಇತ್ತೆ ಪಲ್ಲೆ ಆಚರಣಕ್ಕಲು ಇಜ್ಜಿಂದ ದೇವಸ್ಥಾನ ಆತ್ವೇ ಭೂಸ್ಥಾನ ಆತ್ವ ಅತ್ತ ನಿಕ್ಲೇಕ ಉಳ್ಳಿಯರ ಇಲ್ಲು ಇತ್ತದ್ವ ಮರತ ಮುದೇಳು ಜಪ್ಪೊಡಿತಲ್ ನಿಕ್ಲು ಎಂಕಲ ಕುಲದೇವಿಯರು ವಿಶ್ವಕರ್ಮ ದೇವಿಯರು ಇರೇಗೊಂಜಿ ಕತೆ ಗೊತ್ತುನೆ ಸ್ವಾಮಿ ವಿಶ್ವಕರ್ಮ ದೇವಿಯರು ತನ್ನ ಮಗಳೇನು ಸಂಜ್ಞಾದೇವಿನು ಸೂರ್ಯದೇವರಿಗೆ ಮದ್ಮೆ ಮಲ್ತು ಕೊರಿಯರಿಗೆ ಆಂಡ ಸಂಜ್ಞಾದೇವಿ ಸೂರ್ಯದೇವರೊಟ್ಟಿಗೆ ಸಂಸಾರ ಮಲ್ಪೆರಾಯಿಜಿಗೆ ಬತ್ತದ ಅಮ್ಮೇರ್ಡ ಪಂಡೆರಿಗೆ ಅಮ್ಮೇರೆ ಎನ್ನ ಕಂಡಾನಿ ಬಾರಿ ಬೆಚ್ಚ ಆರ್ನ ಕೈತಡೆ ಪೊಯರಾ ಪೂಜಿಂದು ಆಯ್ತು ವಿಶ್ವಕರ್ಮ ದೇವಿಯರು ತನ್ನ ಸಾಣದ ಕಲ್ಲನ್ನು ಪತ್ತೊಂದು ಸೀದ ಮಿತ್ತು ಬೋಯರಿಗೆ ಸೂರ್ಯದೇವರನ್ನು ಪೊರ್ಲುಡೆ ಸಾನೆಪತ್ತಿಯರಿಗೆ ಅಂಚೆ ಸೂರ್ಯದೇವರ ಕೆಂಪಾತೀನಿ ವಿಶ್ವಕರ್ಮ ದೇವರು ಸೂರ್ಯನು ಸಾನೆಪತ್ತನಗ ತುಂಡು ತುಂಡು ಮಾ ತಲ್ಪ ಅಲ್ಪ ಭೂಮಿಗೆ ಊರ್ನಿಗೆ ಐನು ಪೆಜ್ಜಿದು ಒಟ್ಟು ಮಲ್ತದ ನಾರಾಯಣ ದೇವರಿಗೊಂಜಿ ಚಕ್ರಲ ಈಶ್ವರ ದೇವರಿಗೊಂಜಿ ತ್ರಿಶೂಲಲ ಮಂತು ಕೊರಿಯರು ಅಂಚೆ ಎಂಕ್ಲ ಆಚರಣಕ್ಕಲು ಬಂಡ ಅವು ಏರು ಒಂಜಿ ಜವಣಿ ಬರ್ಪುಣಿ
1: ಏರಿಲ್ಲಲು
0: ಇಲ್ಲಲು ಇಲ್ಲದಕ್ಕಲು
1: ಲಿಂಗಪ್ಪ ಉಲ್ಲಲ
0: ಉಲ್ಲೇ
1: ಲೆಪ್ಪುಗೆ
0: ಈ ಲೆಪ್ಪುಗೆ
1: ಲಿಂಗಪ್ಪ
0: ಓ ಲಿಂಗಪ್ಪ
1: ಓ ಓ ಅಂದಯ್ಯ ನಿಕ್ಕದಾನೆ ಈ ಲಿಂಗಪ್ಪ ಎಂದು ಪನಿಯರೆ
0: ನಿಕ್ಕದಾನೆ ಲಿಂಗಪ್ಪ ಎಂದು ಏನಿರದಾನೆ ಸನ್ನಿಯೇ ನಿಕ್ಕು ದಾನೆ ಲಿಂಗಪ್ಪ ನಿನ್ನ ಮುಂಕುತಲೆ ತಾಳ್ದೇನಾ ಏರಿಯೇ ಈ
1: ಯಾನು ಕಾಂತಲ್ಯ ಅಧಿಕಾರಿಯರ್ನ ಅರವತ್ತೆ ದೇವ ಪೂಂಜೆ
0: ಅಧಿಕಾರಿಲನ್ನ ಅರವತ್ತೇನಾ ತಪ್ಪಣ್ ತಪ್ಪಣ್ ಬಲೆಯ್ಯ ಬಲೆ ಕುಲ್ಲೆ ಪರಿಯರ ಮಿನಿ ಬಂಡಬೋಡೆ ಬಲೆ ಕುಲ್ಲೆ
1: ಮಾಮಣ್ಣೆ ಒಂಜಿ ಕಜ್ಜ ಕೊಡ್ತೇರು ಅರ್ನ ಕತ್ತಿ ಉಂಡು ಐಕ ನೀರ್ ದಿದ್ದು ಕೊರಡಿಗೆ ಎತ್ತೊಂದು
0: ಓ ಒಂದು ಯಾನ ಮಂತ ನನಗೆ ಕತ್ತಿ ಅನ್ನೆ ಪದಿನೆಮ್ಮ ದಂಡು ಜೈತದ ನಿಂದುವೇ ಕತ್ತಿಡತೆ
1: ಎಂಚ ಈ ಕತ್ತಿ ಬಾರಿ ಬೇಗ ಬೋಡು ಬಂತೇರು ಈ ನೀರ್ ದಿದ್ದು ಕೊರ್ನಾಗ ಕಡೆ ಸಂದತ
0: ಇತ್ತೆ ಕೊರ್ಪೆ ಬಲೆ ಯಾನು ಪಂಡಿ ಬೊಕ್ಕ ಎನ್ನ ನೀರ್ ದೀಯಕ್ಕ ಇನ್ನಿ ಪೊಟ್ಟ ಮುಟ್ಟಲ ಪೊಟ್ಟಾತಿ ಜತೆ
1: ಆಯ್ನಾತ ಬೇಗ ಕೊರು
0: ಎದೊತ್ತೊಳ್ಳೆ ಕತ್ತಿ
1: ಎಂಚ ಅಮ್ಮ ಸರಡದ ದಿನ ನೀರು ಸರಿಯಾತನತ್ತ
0: ಅಯ್ಯ ಇವ್ರ ದಾದ ಪಾತಿರುಂದುಲ್ಲಾರು ಎನ್ನ ನೀರಿ ಇನ್ನಿ ಮುಟ್ಟಲ ಪೊಟ್ಟಾದಿಜಿ ಎದೊತ್ತೊಳ್ಳೆ ಕತ್ತಿ
1: ನಿಕ್ ನೀರ್ ದಿನಕ್ಕೆ ದಾಲ ಕೊರೋಚ
0: ಮಲ್ಲೇ ಚೆಪ್ಪ ಕೈಯಡದೇನೋನ
1: ಮೂಡುಗು ಬತ್ತನ ಮಾಮಣ್ಣಕ್ಕೆ ಎಂದಿಗೆತ್ತನು ಬರ್ಪೆ
0: ಆವ
1: ಮಾಮಣ್ಣ
2: ದೇವು
1: ದೇ ಲಿಂಗಪ್ಪಾಚಾರಿ ಕತ್ತಿಗೆ ನೀರ್ ದೀರ್ದು ಕೊರ್ತೆ
2: ಕೊರಿಯೇ ನಮಗ ಆಯೆ ಎಣ್ಣಾಯಿನೇಟು ಕೊರಿಯೇ ಇಜಿಂದ ನಾಲ್ ದಿನ ದೀದು ಕೊರ್ಪುಣಾಯೆ ಬಲ ನಿಕ್ ಕುಸ್ತಿ ಕಾಲಗ ಕತ್ತಿ ಕಾಲಗ ಕಲ್ಪಾವೆ ಉಪ್ಪರಿಗೆ ಬರ್ತದ ನೆಲತ ಮಿತ್ತು ನೆಲ್ಲಿಕಾಯಿ ಪಾರದು ಐತ ಮಿತ್ತು ಕುಸ್ತಿ ಕಾಲಗ ಮಂತ ಐಟಿ ಬಿಡ್ಸೇಂದು ಗೊತ್ತಾಂಡ್ ತುಕ ಅವರ ಕತ್ತಿ ಪತ್ತಿಗೆ
1: ದೇ ಮಾಮಣ್ಣ ಕತ್ತಿ ಪತ್ತೆಯೇ ಬೀಜಯೇ
2: ಅಯ್ಯೋ ದೇವು ದಾದಾದ ಪೋಂಡು ಮಗ ಜುಮಾದಿನ ಉಜ್ಜಲು ತುಂಡಾದ ಬುರ್ಂಡು
1: ಅಂದು ಮಾಮಿ
2: ಜುಮಾದಿ ಏ ರಕ್ಷಣೆ ಮಲ್ಪಡು ಎಂಕ್ಲೆಡ ತೆರಿಯಂದೇ ಆಯ್ನ ಪ್ರಮಾದ ಪೆತ್ತದ ಪಿರವುಡು ಕಂಜಿ ಪೋಯ್ಲಕ ಪೆರಡದ ಪಿರವುಡು ಕಿನ್ನಿಲು ಪೋಯ್ಲಕ ಪೋಯಿನಲ್ಪ ಬತ್ತಿನಲ್ಪ ರಕ್ಷಣೆ ಮಲ್ತುಂಡ ನಿಕ್ ಬೊಲ್ಲಿದ ಸಂಕಾಲ ಪಾಡಾವೆ ಈ ದಂಡು ಜೈತುಂಡ ನಿಕ್ ನೇಮ ಕೊರ್ಪೆ ಸ್ವಾಮಿ ಜುಮಾದಿ ಏ ರಕ್ಷಣೆ ಮಲ್ಪಡು ಬಾಲ ದೇವು
1: ಮಾಮಣ್ಣ
2: ಲಡಾಯಿಗೆ ಪೋದು ಬಲ ಮಗ ಆ ಜುಮಾದಿ ಬಂಟೇರು ನೀನು ರಕ್ಷಣೆ ಮನ್ಪೋಯರು
1: ಈ ಕಾರ್ಗಡ್ಡ ಬೂರಂದೆ ಆಶೀರ್ವಾದ ಮನ್ಪ್ಲೇ ಪೋದು ಬರ್ಪೇ

ದುಗ್ಗಣ್ಣ ಕೊಂಡೆ, ಮಣಿಮಜಲ ಗುತ್ತದ ದುಗ್ಗಣ್ಣ ಕೊಂಡೆ, ಬಂಗಾಡಿದ ಬಂಗಾರ ಸೇರ್ನ ದಂಡದ ದಳವಾಯಿಯಾನು, ಏಳು ದಂಡನ ಜೈತ ದಿನ ಬಿರ್ಸೆ ಅಡ್ಯಾರು ಮಾಯಿಲೆ ನಾವೂರು ನಕ್ರೆ ಕಂಬಳಿ ಬೆರ್ಗಡೆ ಬಡುತ್ತಾ ಬಾಡು ಪೂಜಾರಿ ಇಂಚಿತ್ತಿನ ಪದಿನೆಂಟ ಜನ ದಂಡದ ಜವನರ್ನ ನಡುಟು ನಕ್ಷತ್ರದ ನಡುಟು ಚಂದ್ರೆ ತೋಜು ಲೆಕ್ಕ ತೋಜುನಾಯಿಯಾನು, ಲಕ್ಷ್ಮಪ್ಪ ಬಂಗಾರ ಸೇರ್ನ ಸಾಮ್ರಾಜ್ಯ ವಿಸ್ತರಣೆ ಮಲ್ಪಡು ಪನ್ಪುನ ಉದ್ದೇಶವೂ ಉಂಡ, ಆ ಉದ್ದೇಶವು ಬೆರಿತಾಂಗದ ಒಂದು ದಿನ ಅಯ್ಯಾನು, ತುಳುನಾಡದ ವಿಸ್ತರಣೆ ಅವಡು ಇಡೀ ತುಳುನಾಡು ಬಂಗಾರ ಸೇರ್ನ ಕೈಕ ತಿಕ್ಕೋಡು ಒಂದು ಪನ್ಪುನ ಉದ್ದೇಶ ಇಂಕಲ್ನ, ಅಂಚಾದೆ ಬಂಗಾರ ಸೇರ್ನ ಅಪ್ಪಣೆ ದಂಚನೆ ವೇಣೂರದ ತಿಮ್ಮಣ್ಣಾಜಲ ನಮಿತ್ ದಂಡಗ ಜೈಪೆರೆ ಅಂದ ಬತ್ತ ದಿನ ಕುಲಿ ಎಂಕುಲು ಆಂಡ

ಕಂಚಿನಿ ದಂಡನ ಪತ್ತೊಂದು ವೇಣೂರದ ಚೆನ್ನತಿ ಮಾರ ಕಂಡೋಡು ಬತ್ತದು ತಿನ್ನಕುಲು ಎಂಕುಲು ತಿಮ್ಮಣ್ಣಾಜಲಗ ಜನಕಡ ಪುಡಿಯೇ ಇನಿಕ್ ಏಳು ದಿನ ಅಂಡ್ ಮೂಲು ಬತ್ತು ಉಂತುದು ಅಜಿಲನ ಸುದ್ದಿಜ್ಜಿ ಒಲ್ಲ ಎಂಕು ಪೋಡಿದು ಮುಸುಕಬಾರ್ದು ಜಯಿತದೇನಾದನ್ನ ಆಯ ಬತ್ತು ಜೆಂದು ಲಡಾಯ್ದ ಕಲೋರ್ದು ಪಿರಪೋಪು ಲೆಕ್ಕಲಜ್ಜಿ ಆಯ ಬತ್ತು ಜೆಂಡದಾನೆ ಆಯನ ಎಂಚ ಬರ್ಪಾವುಡು ಎಂಕು ಗೊತ್ತುಂಡು ಏರಿಯವು ಊರುಡಿತ್ತಿನ ಬೈತ ಮುಟ್ಟೆಲೆಗ ಪೂರ ಸೂಕೊರ್ಲೆ ಪರ್ಪುನ ನೀರಿಗ ವಿಷನು ಬಾಡ್ಲೆ ಇದೆಟ್ಟಿತ್ತಿನ ಕಂಜಿ ಕೈ ಕಂಜಿಲೇನು ಪೂರ ಬಲ್ಲುಗಿತ್ತದು ಎಡ್ಡೆ ಬುಲೆಸಲೈತಿನ ಕಂಡುಗು ದೇರ್ದು ಬಿಡ್ಲೆ ನೆರೆ ಕರೆ ತಕ್ಕಲು ಹಾಕತ್ತು ಬೂರ್ದು ಸಯ್ಯಾಡು ಅಪಗ ಮಾನವಂತಿದು ಪೊಣ್ಣುಲಿನ ಮಿತ್ ಕೈ ಮಲ್ಪುಲೆ ಅಪಗ ಅಲ ಅಜಿಲೆ ಬತ್ತು ಜೆಂದಾಂಡ ಊರು ದಕ್ಕುಲೇ ಅಜಿಲ ನಡೆ ಪೋದು ಪ್ರಶ್ನೆ ಮಲ್ಪುವರು ಅಪಗಾಂಡಲ ಬರುವೆನಾ ಅಂದು ತೂಕ ಕಾತುಕುಲ್ವೇ

0: ಭಾರಿ ಪೊರ್ಲಾಡಿ ಇರಕೇಂಡಿನ
1: ತಾನೇ
0: ನಮ ಒಂತು ದೇವೋಳು ಲಡಾಯಿದ ಕಳ
1: ಅಂದೆ
0: ಲಡಾಯಿದ ಕಳಟು ಎದುರುಡು ಏರೇ ಉಪ್ಪಡು ಆಯ ಪಗೆನಾಯ ಪಗೆನಾಯನಟ್ಟಿಗೆ ಕಾದು ನತ್ತಂದೆ ಬೇತೆ ಉದ್ದೇಶದಾಲ ಉಂಡೆ ಅಂಚಿನಲ್ಪ ಈರುಂತಂದು ಎನ್ನ ಪುಟ್ಟು ಪುರಪಕ್ಕೇನಂದಿಲ್ಲ ರತೆ ದಾನೆ ಈರೆಗೆ ಮಗನ ಮಿನಿಯಲ್ಲ
1: ಇತ್ತಂಡ ದಾನೆ ಅವಡು
0: ಪ್ರಾಯಗ ಬೈದಲಾದ ಇಪ್ಪಡು ಮದಿಮೆ ಮಲ್ಪನ ಆಲೋಚನೆ ರಾಯಂಚ
1: ಅಂದಯ್ಯ ನಿಕ್ಲಿಗೆ ಜವನೇರಿಗೊಂದುವೇ ಉಪ್ಪುನ ಒಂಜಿ ಜವನೇರನ ಲೆತ್ತದ ಪಾತೇರ್ ಪದ ಅಕ್ಕನ ಪುಟ್ಟು ಪುರಪುಕೇಂಡ ದಾನೆ ಮಗಲೇನ ಮದ್ಮೆ ಮಲ್ಪರೆಂದೇ ಲೆತ್ತದ ಪಾತೇರ್ ಪವನ
0: ಸುಲಾವಣ ಬಂದ್ಪೊಲಿ ನಿನ್ನದು ಲೆಕ್ಕ ಉಂಡು ಇರಿ
1: ನಿಕ್ಲಿಗೆ ಹಿರಿಯ ಅಕ್ಕಲಿಗೆ ಮರ್ಯಾದೆ ಕೊರಪುನ ಬಿಡು ಅಕ್ಕಲ ಆಶೀರ್ವಾದ ದೇತೊಂಡಲ ನಿಕ್ಲ ಕಟ್ಟಿಡಿಜ್ಜಿ ಅಂಚಾದೆ ಅವೇನು ಪೂರ ಬುಡು ಒಕ ಈ ಪಂಡತ ಲಡಾಯದ ಕಲೆಟ ಪುಟ್ಟು ಪುರಪುದಾಯಕ ಎಣ್ಣುನೊಂದು ಎಂತೂ ಬಾಲೈ ಎನ್ನಂಚಿನ ಬಿರ್ಸನ ಎದುರುಡು ಈದಲ ಕಾದದ ಪಿರಪೋಪುಲೆ ಕಜ್ಜಿ
0: ಓಹೋ
1: ಎನ್ನ ಕೈದ ಸೈಪುಣೇರ್ ತುಂಬು ನಿನ್ನ ಒಂಜಿ ಪರಿಚಯ ಮಲ್ತೋನು ಗಾನು ಕೇನೊಂದುಲ್ಲೆ ಅಂಚಾದ ಪನ ಈ ವಾ ಇಲ್ಲದೈ
0: ಯಾನೇರಂದು ಗೊತ್ತಾವಳು ಪೆರಿಂಜೆ ಗೊತ್ತೊಂದು ಕೇಂದರ
1: ಕೇಂದ್ರೆ
0: ಅಲ್ಪದ ಮಂಜಣ್ಣ ಪೂಂಜೆಯನ್ನ ಶಂಕರಿ ಪೂಂಜೆದ ನಮಗೆ ಸಾಯದ ಗುತ್ತದ ಕಾಂತಣ್ಣ ಅಧಿಕಾರಿಯನ್ನ 60 ದೇವ ಪೂಂಜೆ ಯಾರು
1: ಯಾವ್ಯ ಯಾವು ಹೆಚ್ಚ ದಡಿ ಬಟ್ಟು ಪೂಂಜೆ

0: ಮಾಣೆ ಮಾದಲ ಗೊತ್ತದ ದುಗ್ಗಣ್ಣ ಕೊಂಡೆಯಾನ
1: ಕೊಂಡೆ ದುಗ್ಗಣ್ಣ ಕೊಂಡೆ
0: ಅಂದ್ಯ.
2: ಇದುವರೆಗೆ ಇತ್ತೀಚೆಗೆ ಶ್ರೀ ನಾಗದೇವತ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿ ಕಟ್ಟೆ ಪೂಪಾಡಿಕಲ್ ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ. ಇಲ್ಲಿ ಪ್ರದರ್ಶನಗೊಂಡ ಅಂಕದ ಬುಲ್ಯ ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಬೇತೆ ಬೇತೆ ನಮ್ಮ ಆಚರಣೆ ಮಾಡುವ ಪ್ರತಿಯೊಂದಿನ ಇಲ್ಲೆಲ್ಲ ಉಂಡು. ಒಂಜ ಪರ ಒಂಜ ತಂಬಿಲ ಜನ ಕೋಲ ಇಜನ ನೇಮ ನಂಕ ದೇವರು ತುಂಬು ದೇವರ ಬುಕ್ಕ ದೇವಸ್ಥಾನ ಮತ ಬುಕ್ಕ ಐನ ಮುಲ್ಪ ಅಂಚಾತ್ ನಮ್ಮ ತುಳುನಾಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬನ್ಪರ ಅದು ಮುದ ಕೆನರಾ ಪ್ರಾವಿನ್ಸ್ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಉತ್ತರ ಕನ್ನಡದ ಒತ್ತೆ ಭಾಗ ಒಂದು ಮತ ಸೇರುಡು ತುಳುನಾಡದ ಸೀಮೆನ ಗುರುತ ಮಾರ್ಪಾಗ ತುಂಬ ಹೊಂತೇರು ಬಡಕಾಯಿ ಬಾರ್ಕೂರುದು ತೆನ್ಕಾಯಿ ಚಂದ್ರಗಿರಿ ಸುದೆ ಮುಕ್ತ ಮೂಡಾಯಿ ಕಡಲ ಬರಿದು ಪಡ್ಡಾಯಿ ಗಟ್ಟದ ಸಾಲು ಮುಟ್ಟ ಒಂದು ತುಳುನಾಡು ಆತ ಉದ್ದಗೆಲ ಇತ್ತಿನಂಚಿನ ಒಂಜಿ ಭೂಭಾಗಡು ನಾಗಾರಾಧನೆ ದೈವಾರಾಧನೆ ಬುಕ್ಕ ಯಕ್ಷಾರಾಧನೆ ಬಲ್ಪಿನ ಆರಾಧನಾ ಪರಂಪರೆ ಇತ್ತು ನಮ್ಮ ಹಿರಿಯಕ್ಕಲು ಶಾಲೆಗೆ ಪೂತು ಕಲ್ತು ಜನಲ್ಲ ಲೋಕಾನುಭವ ಆಗಲಿ ನಿಂಜ ಇತ್ತು ಕೃಷಿನೇ ನಮ್ಮದು ಬೆನ್ನಿದ ಬದುಕಿನ ಬಾಲೊಂದಿತ್ತಾಗಲು ಅಂಚ ಕೃಷಿ ಸಂಸ್ಕೃತಿ ನಮ್ಮ ಶಾಲಾ ಕಾಲೇಜಿನ ಮುಟ್ಟಿಕಲ್ಲು ಮಿತರಂದನ ಎಲ್ಲ ಬೋಡಿತನಾದ ಜೀವನಾನುಭವವನ್ನು ಪಡೆಪೆ ಮುಲ್ಪದಲ್ಲಿ ಓದುದು ಬರೆದು ಗೊತ್ತಿದೆಯಲ್ಲ ಕೇಂದ್ರದ ತೂದು ಗೊತ್ತುಂಡು ಸಂಧಿ ಪಾಡ್ದನ ಉರಾಲು ಒಂದು ಮಾತ ಮೌಖಿಕ ಸಾಹಿತ್ಯ ಒರಿಯಾಗ ಒರಿಯಾಗ ಬಾಯಿಡು ಕೆಬಿಟ್ಟು ಹೋಯಿನಂಚಿನ ಹೆಚ್ಚಾದವು ತುಳು ಭಾಷೆಡೆ ಇತ್ತುಂಡು ತಲತಲ ಅಂತರಡು ಅಯ್ಯ ದುಮ್ಮು ತಗಲು ನಮ್ಮ ಕಲ್ತೊಂದು ಬತ್ತ ಬರೀ ಪೊರ್ಲುದ ಭಾಷೆ ತುಳು ಪಂಚದ್ರಾವಿಡ ಭಾಷೆಲಿ ಉಂಡು ತುಳೆ ಐಟು ತುಳುಳ ಭಾರೀ ಪೊರ್ಲುದ ಒಂದು ಭಾಷೆ ಅಂತ ಬಂತೇರು ವಿದ್ವಾಂಸರು ಭಾಷಾ ವಿದ್ವಾಂಸರು ಬಾಕಿತ ಭಾಷೆ ಇಜ್ಜಾಂದಿನಾದ ಶಬ್ದ ಸಂಪತ್ತು ಆಯ್ತ ವಜನ ಆಯ್ತ ಬಾಮ ತುಳುಟು ಬಾರಿ ಮಲ್ಲೆಡು ಉಂಡು ಒಂದು ಬಂದ್ಪೇರು ಕೆಲವು ಭಾಷೆಲಿಡು ಕೆಲವು ಶಬ್ದಲಿಗೆ ಪಾತ್ರೆಗೆ ಶಬ್ದಗಳಿಗೆ ತಿಕ್ಕುಜಿ ಅಕ್ಕಲು ಉಂಡು ನಮ್ಮೆಡು ಕನ್ನಡಡು ಅವರು ಬಂದ್ಪೇರು ಅವರು ಬಂಡ ನಾಲ್ಕೈದು ಜನ ಇತ್ತಲ್ಲ ಬಿಡು ನಮ್ಮ ಹಿರಿಯಾಕ್ಲಿಕ್ಕೆ ಬಂದ್ಬಿಡ ಅವರು ಬಿಡು ಐದು ವ್ಯತ್ಯಾಸ ಇಜ್ಜಿ ಆಡ ತುಳುಟು ತುಲೆಗೆ ಅಕ್ಕಲು ಬಂಡ ಒಂದು ಜಾತ ನಾಲ್ಕೈದು ಜನ ಇತ್ತಿರಗ ಅಕ್ಕಲು ಬಂದ್ಬಿಡಿ ಆರು ಆರು ಬಂಡ ಗೌರವರು ಬಂದ್ಬಿಡಿ ನಮ್ಮ ನನಗೆ ಹಿರಿಯರು ಬಂಡರು ಆರು ಅಕ್ಕಲೆಗೆ ಕನ್ನಡಡು ಅವರುಂದೆ ಅಂಚಾದ ಇಂಚಿತ್ತಿನ ಸುಮಾರು ತುರುಟು ನಂಕ ತಿಕ್ಕಡು ಶಬ್ದಗಳು ಕೈಯಾರ ಕಿಂಜನ ರೈತು ದೊರೆಯುತ್ತೇರು ನಾಡೋಜರಾರು ನೂರು ವರ್ಷ ಬದುಕಿನಂಚಿನ ಒಂದು ಹಿರಿಯ ಚೇತನಾರು ಆರು ಮಾಸ್ಟರ್ ಉದ್ಯೋಗಗಳು ಆರು ತುಳಿತ ಬಗ್ಗೆ ಬಂತೇರು ಏತು ಪೊರಲದ ಭಾಷೆ ನಮ್ಮ ತುಳು ಏತು ಪೊರಲದ ಭಾಷೆ ನಮ್ಮ ತುಳು ಸಾರ ಹೆಸರದ ತಾಮರೆ ಪಂಡಿ ಬಾಯಿಡು ಕೇಂದಿಕೆ ಬಿಟ್ಟು ಉರ್ಕೊಂಡು ಅಮೃತದ ನೊರೆ ನೊರೆ ಗೊತ್ತಲ್ಲ ಜೋಗಳೇ ಅಂಚ ಅದು ತುಳುತ ಭಾಷೆ ಬಾರಿ ಪೊರ್ಲದ ಭಾಷೆ ಅಂದ್ರೆ ಇಲ್ಲಿಲ್ಲೂ ನಮ್ಮ ಹಿರಿಯಾಗ ಭಾತಿರೊಂದು ಬರ್ತೀನಿ ಅಂಚಿನ ಭಾಷೆ ಅಂಚ ತುಳುತ ಆಚಾರವು ನಿಂಜ ಉಂಡು ನಮ್ಮ ವೈದಿಕ ಸಂಸ್ಕೃತಿ ಈ ಪೂಜೆ ಪುರಸ್ಕಾರ ಒಂದು ಮಾತ ಇತ್ತೆ ಬರ್ತೀನಿ ದುಮ್ಮು ಮಾತ ನಮ್ಮ ಹೂವಿತ್ತಲ್ಲ ನಮ್ಮ ತಾತ ಮಲ್ಪ ಬಯಲು ಪ್ರದೇಶ ಉಡು ಮಲ್ಪಡ ಅಂಚೆ ನಾವು ಇಲ್ಲ ಉಳಾಯಿ ಮಲ್ಪಿಡಿದ್ರೆ ಹೆಚ್ಚಿಗೆ ಗುಡ್ಡಗಾಡು ನಮ್ಮ ಮಲ್ಪಿನಿ ಪ್ರಾಣಿ ಪಕ್ಷಿಲು ಮುರುಘ ಪಕ್ಷಿಲು ಪ್ರಕೃತಿದ ಬೇತೆ ಬೇತೆ ದಹಿ ಮರಕಲು ಒಂದು ಮಾತ ನಮ್ಮ ಹಿರಿಯಕ್ಕಲಿಗೆ ದೇವರನ್ನ ಊರು ಒಂದು ಲೆಕ್ಕ ಐಟು ದೇವರೇನು ತೂಪೇರು ನಮ್ಮ ಪ್ರಕೃತಿದ ವಸ್ತುಗಳು ದೇವರೇನು ತೂಪು ನಂಚಿನ ಒಂದು ಸಂಸ್ಕೃತಿ ನಮ್ಮ ತುಳುವ ಸಂಸ್ಕೃತಿ ನಾಗಬನ ದೈವದ ಕಲ್ಲು ಬೇತೆ ಬೇತೆ ತೀರ್ಥಕ್ಷೇತ್ರಗಳು ಜಾಗೆಲು ತೀರ್ಥ ಬರ್ಪಿನಿ ಸಂಕ್ರಾಂತಿಗೆ ತೀರ್ಥ ಮೀಪಿನಿಂದುಂಡು ಆಟಿದ ತಿಂಗಳು ಆಟಿದ ಪಾಲದ ಕೆತ್ತೆ ಬರ್ಪುಣ ಎಂದುಂಡು ಇಂಚ ಬೇತೆ ಬೇತೆ ರೀತಿ ಪ್ರಕೃತಿನೇ ನಮ್ಮೊಂದು ಬದುಕನಗಲು ನಮ್ಮ ನಂಗೆ ಪ್ರಕೃತಿ ದೇವರ್ಲಾಂದು ನಮ್ಮ ಬೆನ್ಪುರಂಚಿನ ಕಲ್ಲಲಾಂದು ಅಂಚಾದ ನಮ್ಮ ದೈವ ದೇವರಿಗೆ ಮಾತ್ರ ನಮ್ಮ ತುಂಡ ಈ ದೈವರಿಗೆ ಮಾತ್ರ ಪೂಜೆ ಪ್ರಾಣಿ ಹಿನ್ನೆಲೆ ಉಂಟು ಪಿಲಿಭೂತ ಅಂದ ಮನಪ ಲೆಕ್ಕೇಸಿರಿ ಅಂದ ಮನಪ ಗುಳಿಗೆ ಮನಪ ಕಲ್ಲೂಟಿ ಮನಪ ಒಂದು ಮಾತ್ರ ಪ್ರಕೃತಿದ ಶಕ್ತಿ ಇಲ್ಲದ ಲೆಕ್ಕ ಅಂಚಾದ ದೈವ ದೈವ ಬಡ ಇಡ ದೈ ಉಂಟು ಆ ದೈ ಮೂಲವಾದ ಮತ್ತೆ ನಂಚಿನ ನಿಷ್ಪತ್ತಿ ಅವು ದೈವ ಅಂಚೆ ಅದು ಮರಟ್ಲ ನಂಗೆ ದೇವೇರು ದೈವ ಉಂಟು ದೇ ಬೇರು ಇಲ್ಲಿ ಅಲ್ಪಲ ದೈ ಬೇರು ಅವು ಮೂಲ ದೇ ಬೇರು ಬಂಡ ಅವು ಮೂಲ ಶಕ್ತಿ ಪ್ರಕೃತಿದ ಇಂಚ ದೈವ ದೇವೇರು ನಂಗೆ ಬೇತೆ ಹೊರತುಡ್ದೋ ಬತ್ತಿನ ಹೊತ್ತು ನಮ್ಮ ನಡುಟೇ ಇತ್ತಿನಂಚಿನ ಪ್ರಾಕೃತಿಕವಾದ ಶಕ್ತಿ. ಮೂಲ ನಾಗರಿಕತೆದ ಒಂದು ಸಂಶೋಧನೆ ನಮ್ಮ ಮಲ್ಪುಣಗ ಹರಪ್ಪ ಮೊಹೆಂಜೋದಾರರ ಮಲ್ಪ ನಮ್ಮ ಹಿರಿಯಕಲು ನಾಗರಿಕತೆ ಪುಟ್ಟಿನಂಚಿನ ಸಂದರ್ಭಗಳು ಪ್ರಕೃತಿನೇ ಆಗಲಿ ಆರಾಧನೆ ಮಾಡ್ತು ಬತ್ತಿರೋದು ಗೊತ್ತಾಗ್ಬೋದು. ಈ ಸಂಸ್ಕೃತಿಗಳು ಬತ್ತಿನ ಬಣ್ಣ ಅಗಲು ತೂನು ನಾಡಿದ ಬತ್ತದು ಬೈಪಾದ ತಿನಿಯನ್ನು ಕಲ್ತದು ಆ ಸಂಸ್ಕಾರ ಅಂಚನೆ ಬೂಲಿದು ಬತ್ತಿರೋದು. ಇಂಚ ನಾಗರಿಕತೆ ವಿಕಸನ ಆಯ್ನ ಬಗ್ಗೆ ಇತಿಹಾಸ ಹೊಡೆದಂತ ಬೇತೆ ಬೇತೆ ಇತ್ತ ತಾರ್ಕಣೆ ತಿಕ್ಕೊಂಡು ಆಯ್ತು. ತುಳುನಾಡದ ಆಚಾರ ವಿಚಾರಗಳು ಅವು ಪ್ರತ್ಯೇಕವಾದಿತ್ತು. ನಾವು ಒಂಚಿನವು ಸ್ವಲ್ಪ ನಂಗೆ ಪದರಾಡು ತಿಂಗಳು ಪದರಾಡು ತಿಂಗಳು ಇಂಗ್ಲೀಷ್ ಇಲ್ಲ ಪದರಾಡು ತಿಂಗಳು ಅಣ್ಣ. ಇನ್ನು ನಮ್ಮ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸ್ವಲ್ಪ ಆತಾ ಒಂದು ನಮ್ಮ ಹೊತ್ತೊಂದು ಒಂದು ಜಾಗತಿಕ ಮಟ್ಟಡು ಒಂದು ಕಾಲ ಯಾ ಗಣನೆಗೆ ಮೂಡಿತು ಮಲ್ತನ ಜನ ಗ್ರೆಗೋರಿ ಅಂತ ಕ್ಯಾಲೆಂಡರ್ ಬರ್ಬೇಕು ನಿನ್ನ ಅಣ್ಣ. ತುಳಿತ ತಿಂಗಳು ಶುರು ಆಗಣೆ ಏಪ್ರಿಲ್ ಪಗ್ಗು ಇಂಗ್ಲೀಷ್ನ ಕ್ಯಾಲೆಂಡರ್ದ ತಿಂಗಳು ಜನವರಿ ಫೆಬ್ರವರಿ ಹಿಡಿದು ಶುರು ಅಂಡ ದಸಂಬರ್ ಮುಗಿಬಿಡು ಅಂಡ ತುಳಿತ ತಿಂಗಳು ಪಗ್ಗು ಶುರು ಅಂಡ ಸುಗ್ಗಿ ಪಗ್ಗು ಸುಗ್ಗಿಗೆ ಮುಗಿಬಿಡು ಅಂಚ ಅದು ಏಪ್ರಿಲ್ ಮಧ್ಯೋಡು ನಿಗಳಿಗೆ ತುಳಿತ ತಿಂಗಳು ಶುರು ಆಗಿಲಿ 14-15 ತಾರೀಕಿಗೆ ಅಯ್ಯ ಬಿಸು ಆಗಿಲಿ ನಮ್ಮ ಬಿಸುತ ದಿನ ಅವು ಸುರು ಪಗ್ಗು ಒಂಜಿ ಬಿಸು ಆ ಪಗ್ಗು ಒಂಜಿಗೆ ನಮ್ಮ ತುಳಿತ ತಿಂಗಳು ಶುರು ಆಗಿಲಿ ಅಂಚ ಅದು ಏಪ್ರಿಲ್ ಮೇ ಅವು ಪಗ್ಗು ಮೇ ಜೂನ್ ಅವು ಬೇಸ್ಯ ಅಂಚನೆ ಆಗ್ಬಿಡ್ದಮ್ಮ ಪಗ್ಗು ಬೇಸ್ಯ ಕಾರ್ತೆಲ್ ಆಟಿ ಸೋಣ ನಿರ್ನಾಳ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಇಂಚ ಪದರಾಡು ತಿಂಗಳು ಪ್ರತಿಯೊಂದು ತಿಂಗಳ ತುಳುವಿಗೆ ಪರ್ಬ ಉಂಡು ತುಳುವಿಗೆ ಎಡ್ಡ ನಿಲುಕುರುಂಡು ಶುರುತ ಪರ್ಬ ಅಂತ ಬಿಸು ಬಿಸು ತಾಡೆಗೆ ಮುಟ್ಟ ಹೊರತ ಪರ್ಬ ಪೂರ ಮುಗಿಡು ಅದಕ್ಕೆ ಹಿರಿಯಾಗಲೊಂದು ಗಾದೆ ಬಂತೇರು ಬಿಸು ಭೀಮೆ ಕೊಂಡು ಕಂತಿಯಡ ಅಟ್ಟೆ ಮಿಗ ಕಿಷ್ಟ ದೇವರು ಉದಿತ್ತು ಬರ್ಬೇರು ಬಿಸು ಆಡಿ ಒಂದು ವರ್ಷದ ಇಡೀ ಲೇಸಲು ಮುಗಿಬಿಡು ಬಿಸುಟು ಹೊಸತ್ತು ಅಯ್ಯದಕ್ಕ ಪಗ್ಗು ಪಗ್ಗುಡು ಒಂಜೆಗ ಬಿಸು ಬೇಸಾಡು ಪತ್ತರಾಜ ಬರ್ಬೋದು ನಂಕು ಆಟಿಡು ಹೂವು ಎಡ್ಡೆ ಕಾರ್ಯಗಳು ಯಾರಿದ್ದಕ್ಕ ನಮ್ಮ ತುಳುವರ್ನ 4 ತಿಂಗಳು ಆಟಿ ಈ ಆಟಿ ಭಾರಿ ಕಷ್ಟಕಾಲ ಆಕೆ ನುಮ್ಮದಗ್ಲಿಗೆ ಸಂಕಷ್ಟದ ಕಾಲ ಅಣ್ಣ ಇದಿದಾರೆ ಅದ್ರ ಆಟಿ ಗಮ್ಮತ್ತ ಆದ್ರೆ ನಂಕು ಆಟಿ ಬ್ಯೂಟಿ ಆದ್ರೆ ಬ್ಯೂಟಿ ಬಿಡುದು ಒಲಿಯಾದ ಒಲಿಯಾದ ತುಗಿಯಾರ ಆ ಒಂದು ನಂಚಿನ ಬಂಜಿಗೂ ಬಡವಗೂ ದಾರ ತಿನಿಯಾರ ಇದ್ದ ನಂಚಿನ ಒಂಜಿ ಕಾಲವು ತತ್ವಾರದ ಕಾಲವು ಆಟಿದ ಒಂಜಿ ಪರಿಸ್ಥಿತಿ ಚಿಂಚಬಂಡ ನರಮಾನಗ ಕಸುಬಿಜ್ಜಿ ಎನಕಡ ಬಂಡತ್ತ ಬೆನ್ನಿದ ಸಂಸ್ಕೃತಿ ನಮ್ಮ ಬೆನ್ನಿ ಬೆನ್ನು ತಿತ್ತಲಗಲಿಗೆ ಆಟಿಡು ಆ ಬೆನ್ನಿಲ ಮಲ್ಪೆ ರಾಪುಜಿ ಹೂವಿತ್ತಿಲ್ಲ ಬೆನ್ನಿದ ಬೆಲೆ ಮಾತ್ರ ಈಗ ತುಂಬ ಮುಗಿಬಿಡು ವಿಶ್ರಾಂತಿದ ಕಾಲ ಕಂಡಕಲ ಇತ್ತನಕಲೆಗಲ ಇಲ್ಲಲ್ಲದ ಅರಿಬಾರು ಉಂಡುಂದರ ಪಣ್ಯ ರಾಬುಜಿ ದಯಬಂಡ ಮರ್ಯಾದಗ ಬೋಡಿತು ಅದು ದೆತ್ತು ದಿಯನ್ನು ಒರಿಪುಡು ಈ ಜನ ನಮ್ಮ ಸಾಲ ಕೊಡೋಡು ಪುಲಿಕ್ ವಾರದ ನೋಡಬಿಡು ನಮ್ಮ ಹಿರಿಯ ಗಿಡಕ್ಕೆ ಎಣ್ಣ ಗೊತ್ತಾಗ್ಬಿಡು ನಂಗೆ ಅಂಚ ಅದು ಆ ಒಂಜಿ ತಿಂಗಳು ತಿನ್ನಲ್ಲ ನಂಗೆ ಕಷ್ಟ ಖರ್ಚಿಗೆ ಪಣ ಇಂಚಲ ಇಜ್ಜಿ ಐತ ಒಟ್ಟು ಸೀಕ ಸಂಕಟ ಆಟಿಡು ಬರ್ಸ ಬತ್ತನ ದಿಲಿಕೂಟ ಬರ್ಸಾಗೆ ದೊಂಬು ಬೀಲಿ ಕಾಯಿನ ಆನಂದ ಬೆರಿಲ್ಲ ಹಾಕೊಡು ಅನ್ಬೇಕು ಗಾದೆನೆ ಉಂಡು ಬರ್ಸ ಬತ್ತನ ಪುಚ್ಚದ ಪುಣನು ಇದೆ ಈಗ ಸಾಧ್ಯ ಅಜ್ಜಿ ಅಂಚನೆ ದುಮ್ಮು ಬತ್ತನ ಆನೆದ ಬೆರಿಲ್ಲ ಹಾಕೊಂಡು ಅಂಚ ಅದು ಹೊರ ಬರ್ಸ ಹೊರ ದುಂಬು ಹೊರ ಬರ್ಸ ಹೊರ ದುಂಬು ಇತ್ತರೆಡು ಮುಂದೆ ನೋಡ್ತಾ ಬಿಡು ಈಗ ಆಟಿದ ಮಲಕಾತ ಅಂದ್ಬಿನಿ ಆಟಿದ ಮಲಕಾತ ಹಾ ನನ್ನ ಬರ್ಸ ಬರ್ಬೋದು ಕುಂಟೆ ಅಜ್ಜಿನ ಫೋಂಡ 5 ಬರ್ಸ ಬತ್ತದಾಡು ಗೊತ್ತೊಂದು ಉಳ ಇಟ್ಕೊಂಡು ಕೂಡ ದುಮ್ಮು ಕಾಲ ಗೊತ್ತೊಂದು ಬರ್ತದೆ ಇಲ್ಲ ಮಾತ್ರ ನಿಂಗೆ ಅಪ್ಪ ಅಮ್ಮ ಮಾಡ್ಬೇಕು ತೂತಾರೆ ನೀವು ನೀವು ಆಟಿನ ಮಲಕತ್ತ ಬಂದ್ಬೇನಿ ಆತು ಬಂಗ ಹೂವೆ ಬೇಲೆ ಇಜ್ಜಿ ಬೆನ್ನಿನ ಮೇಲೆ ಮುಗಿದು ಕೊಡು ನನ್ನ ಇಲ್ಲಡೆಗೆ ಬರ್ತು ಬೆನ್ನಿಯರಗೆ ಎರಡ ಸಂಬಳ ಕೊರಿಲ್ಲ ಕಾಸಿಜ್ಜಿ ಅಂಚಿನ ಸಂದರ್ಭಡು ಜನಕುಳಿಗೆ ಬಂಜಿದ ಬಡವನು ತಾಂಗೊಳಿರ ಕಾಪುಜಿ ಅರಿಬಾರು ಕಮ್ಮಿ ಆಯ್ನ ಹೊರತುಳು ಕಾಟುಕೋಟೆ ತಿಂದು ಜೀವನ ಮಲ್ತೊಂದಿದ್ದೇನೆ ಕಾಟುಕೋಟೆ ಬಂಡ ಪ್ರಕೃತಿ ತಿಕ್ಕು ನಂಚಿನವು ಅವು ಕೇನೆ ಕೆರೆಂಗ ಅತ್ತಣ್ಣ ಬೇತೆ ಬಸಳೆ ತೇವು ಇಂಚಿತ್ತಿನವು ನರೆ ಬಿರಿತ ಒಂದು ಬೆದರದಾರಿ ಅದರ ಕೇನೆ ಒಂದು ಮಾತ ಕಣಿಲೆ ಬೆದರಿಡಾಪಣ ಇಂಚ ಮಾತ ತಿಂದಿದ್ದು ನಮ್ಮ ಇಲ್ಲಾಲೆ ಹಿರಿಯಾಕಲು ಜೀವನ ಕರಿತೊಂದಿತ್ತೇರು ಐಟ್ಲ ಇಲ್ಲಾಲೆ ಅಡಿಗೆ ಮಾಡಿದ ಅಪ್ಪೆ ಪಾಟ್ನಾಗ ಅಲೆಗೆ ದಾರ ಪೂಜೆ ಅಕ್ಕರಿಗೆ ಅಕ್ಕರಿಗೆ ತಿಳಿಯ ಬರ್ಪಣೆ ಅಲ್ಲಿ ಇಂಚಿನ ಪರಿಸ್ಥಿತಿ ದಾನ ಮಾಡಪ್ಪ ನಮ್ಮ ಅರೆಗಾಲು ಕೆಲವು ಜನಕ್ಕೂ ಬುದ್ಧಿವಂತರು ದಾನ ಮಾಡ್ಬೇರು ಕೆಲವು ಸೊತ್ತರೇನು ಮರ್ಯಾದ ಕೊಡೋದು ದೀಪೇರು ಉದಾಹರಣೆಗೆ ಪೆಲಕಾಯಿ ಇತ್ತನಾಗಲ ಆ ಪೆಲಕಾಯಿನ ಆ ಪಚ್ಚಿಲ್ ಮಾತ್ರ ತಿತ್ತದು ಅಯ್ಯನು ಉಪ್ಪಡ ಹಚ್ಚಿಲ್ ಮಾಡ್ಬೇರು ಉಪ್ಪುಟ್ಟು ಮಾಡಿದ್ರು ಜೀರ್ಪಿಣಿ ಮರ್ಯಾದ ಅಯ್ಯನು ಕಜಿಪು ಮಾಡ್ಬೇರು ಹಾಕೊಂಡು ಈ ಜನ ನೀರು ಕುಕ್ಕು ಕುಕ್ಕುನು ಪಾಡ್ದು ದೀಪಿಣಿ ಮಾಂಬಲ ಪೆಲಕಾಯ್ದ ಮಾಂಬಲ ಪೆಲಕಾಯ್ದ ಅಪ್ಪಳ ಮುಂದಿನ ಮಾತ್ರ ಮಾಡ್ತಿದ್ದು ನುಂಗದು ದೀಪಿಣಿ ಅಯ್ಯನು ಮರ್ಯಾದಾಗ ಅಯ್ಯನು ಉಪಯೋಗ ಮಾಡ್ಬೇರು ಅಕ್ಕ ಪುಳಿಕೋಟೆ ಪುಳಿತ ಪುಳಿತ ಬಿತ್ತು ನುಂಗ ದೀಪಿಣಿ ಕಟ್ಕೊಟ್ಟು ಎಟ್ಟೆ ಬಂದ್ಬಿಡವು ದಿಕ್ಕೆಲ್ದ ಎದುರು ಕುಳಿದು ಕಾಂಡೆ ಚಳಿಲ ಕಾಯ್ತಿಲ್ಲ ಕಾಂಡು ನೆನ್ನೆ ಸೂಟು ಮಾಡಿದ್ರೆ ಹಿಂದಿಲಕಲ್ಲ ಅಂದ್ರೆ ಇಂಚ ಮಾತ್ರ ಜೀವನ ಮಾಡಿದ್ರೆ ಹಿಂದಿನ ಕಾಲವನ್ನು ಅಂತ ಮಲ್ತೊಂದಿತ್ತ ಹಳ್ಳಿದ್ದು ಬರ್ತಾರಲ್ಲಿ ಇತ್ತನೆಕ್ಕಿಲೆಗೆ ಅರಿ ಓಲು ಹುಲಿಕಡೆ ಓಲು ಇಲ್ಲೇ ಗೊತ್ತಿದ್ದೀವಿ ಅರಿ ಒಲ್ಪ ವಾ ಬರಟ ಅಪ್ಪಿಗೆ ಏನು ಇಲ್ಲಲ್ಲ ಕೋಲ ಉಂಡು ಮಗ ಹೋಯ್ ನನ್ನ ಕೋಲ ಈ ಪೇರು ಗುಣ ಕಟ್ಟಿದ್ದು ಗುಜಾಗೇನು ಒಕ್ಕ ಕೋಲ ಅಂಚಿನ ಪರಿಸ್ಥಿತಿ ಆತದ್ದು ಅಂಚಾದ ಇನ್ನು ಆಟಿ ಗಮ್ಮತ್ತ ಅದಕ್ಕೆ ದಯಬಂಡ ಅದು ಪ್ರದರ್ಶನ ಆಟಿದ ಭಂಗ ಇಂಚಿನ ಬಂಡಿಗಲೇ ಗೊತ್ತಿಜಿ ನಮ್ಮ ದಾನ ಅಲ್ಪ ಆಟಿದ ಅಯ್ಯೋ ಬಗೆ ನೂದು ಬಗೆ ಅಟೀರು ಮಾಡ್ಬಿಡಿ ಹೇ ಬಾಕಿ ಬಾಕಿ ಜಾಗ ಇದ್ದಿ ಆ ಆಟಿದ್ದು ಒಂದು ಗಮ್ಮತ್ತು ಮಾಡ್ಬಿಡ ಬದಲು ನಕ್ಕೆ ವನಸು ದಿನಸಕ್ಕೆ ತತ್ವ ಅರಿತು ನಂಚಿನ ಕಾಲ ಅಣ್ಣ ಹಿರಿಯಾಗಲಿ ಬಳಸು ನಾವು ನಿಂತದ್ದು ಆನೆಯಲ್ಲೊಂದು ಬಂಜಾರ ತಿನ್ಕಾಲು ನಮ್ಮಲ್ಲೇ ಕೊನೆ ಕರಿದು ಹೋಗಿನ ಆತ್ಮಗಳು ನಮ್ಮ ಹಿರಿಯಾಕಲು ಅಕ್ಕಲೆಲ್ಲ ಬರೆಯಲ್ಲೇ ಬೂಡಿಸಿ ಬಂದು ಆ ತಿಂಗಳು ರೊಂಜಿ ಅಕ್ಕಲಿಗೆ ಅಗಿಲು ವಾಡ್ ನಂದಿತ್ತದೆ ಬಗ್ಗೆ ದೈವ ದೇವರು ಮಾತ ಉಳಾಯಿ ಪಾಡುವೀರ ಆ ಸಮಯ ಪಿದೈ ಬರೆಯಲಿ ಆಟಿಗಳಿಂದ ನೋಡಿ ಬರ್ಪೆ ಆಟಿಗಳಿಂದ ಪೂರ ದೈವಗಳನ್ನು ಕೊಡೋದು ಉಳಾಯಿ ಮಾಡಿದ್ರು ಬಾಕಲು ವಾಡ್ನಾಗೆ ಗುಳಿಗೆಲ್ಲ ಪಂಜಿರಲ್ಲ ಮಾತ್ರ ತಪ್ಪ ಇರಿಗೆ ಆ ಗುಳಿಗೆಲ್ಲ ಕಲ್ಲುಟ್ಟಿಲ್ಲ ಅಂಚಾತ್ ಕಲ್ಲುಟ್ಟಿಗೆ ಅಗಿಲು ಬಳಸು ನಾವು ಗುಳಿಗಾಗ ಕೋಲ ಕೊರ್ಪಣ ಮಾತ್ರ ಆಟಿದ ತಿಂಗಳು ನಡಪಡು ಪಿತೃಗಳೇ ಬಳಸು ನಂಜಿನ ಕಾರ್ಯ ಆಪುಡು ಆಟಿ ಆಟಿ ಕುಣ್ಣುಡು ನಮ್ಮಡ ಹೊಸತ್ತು ಮದುವೆ ಆಯ್ತು ಮದಿಮಾಲ ಅಪ್ಪ ಎಲ್ಲ ಗೋಪಿನಿ ಆ ಒಂಜಿ ತಿಂಗಳು ಅಲ್ಲ ಕಣ್ಣನಿಲ್ಲ ಉಂತೆರವಲ್ಲಿ ವೈಜ್ಞಾನಿಕವಾದ ಕಾರಣ ಉಂಟು ರೈತ ಒಟ್ಟಿಗು ಅಪ್ಪ ಇಲ್ಲ ಅಂತೆ ಹೊಸ ಮದಿಮಾಲು ಬಂಡದಂತೆ ಅಡುದು ಬಳಸು ರೆಡ್ಡೆ ಗಮ್ಮತ್ತು ಮಾಡಿದ್ರು ಕಣ್ಣನ ಇಲ್ಲ ಅಂತ ಎಲ್ಲಿ ಬತ್ತಿ ಬಂದತ್ತ ಅಲ್ಲಿಗೆ ತಿಳಿಯ ಗಂಜಿ ಗುರುಪಿನಿ ಈ ಕಾರಣ ಲಾದಿಪ್ಪು ಇಂಚ ಆಟಿದ ಸಂಕಷ್ಟದ ದಿನುಕುಲು ಆ ನೀ ಪಾಲದ ಕೆತ್ತದ ಒಂದು ಕಷಾಯನ ಪರಂಡ ವಾರು ಹೋಗಲ್ಲ ಆಯ್ನ ಸೀಕ ಸಂಕಟದ ಆಗ ಬರ್ಪುಜಿ ಲೆಕ್ಕ ಅವನು ಸಪ್ತ ಪರಣಿಯಿಂದ ಪಾಲದ ದಿಕ್ಕಲ್ಲ ಪರದಿ ಪರಿ ಸತ್ಯದ ಮಾಸಿಗೆ ಆ ಅಯ್ಯನ ಇಂಚ ಕನಪಡೆ ಮಾತ ಇಲ್ಲ ಅದು ಹಣ್ಣದು ಪೇರು ಇತ ಬೋದು ಕನಪಡೋದು ಕಮ್ಮಿ ಓರು ತಿಕ್ಕುಡುದು ಸಾರ್ವಜನಿಕವಾದ ಭಟ್ಟು ಪದೊಂದು ಬರ್ಪದಮ್ಮ ಐಟ್ ಸಾರ ಬಗೆತ ಬರ್ದಲ್ಲ ಆ ಆಟದ ಅಮಾಸದ ಅನಿಬತ್ತು ಸೇರು ಒಂದು ಒಂಜಿ ಮುಕ್ಕಳಿ ಬರೆಯ ಒಂಜಿ ಔನ್ಸ್ ಬರಿ ಅರ್ರ ಯಾವು ಆ ವರ್ಷ ವಾಸೀಕ ಸಂಕಟ ಬಂದು ಇಲ್ಲಿ ಬರ್ಪುಜಿಗೆ ಅಂಚ ಅದು ಆಟಿದ ಕೆತ್ತದ ಕಸಾಯನ ಬಜಿ ಬಂಜಿ ಬರೋಡು ಬುಕ್ಕ ಉಷ್ಣ ಅಂಚ ಅದಕ್ಕೆ ಮೆತ್ತದ ಗಂಜಿ ಮಾತ್ರ ಕೊಡ್ಪೇರು ಇಂಚಿನ ಒಂದು ಸಂಪ್ರದಾಯ ಬೇರೆ ಬೇರೆ ರೀತಿಯದು ಹಿರಿಯಾಗಲು ಮಲ್ತೊಂದು ಬರ್ತೇರು ಕಾಲಯಾಪನೆ ಇರಲ್ಲ ತಾಳಮದ್ರೆನ ಪುರಾಣ ವಾಚರಣ ಚೆನ್ನೆ ಮನೆ ಗೊಬ್ಬರನ ಇಂಚಿನ ಮಾತ ಮಲ್ತದೆ ಇಲ್ಲದ ಒಳ್ಳೆಯ ಬಿಡು ಹಿರೇ ಬರ ಅಭಿಜಾತ ಹೆಚ್ಚಿಗೆಲ್ಲ ದೇವಸ್ಥಾನಕ್ಕೂ ಮಠ ಮಂದಿರಕ್ಕೂ ಹೋಗಲಿ ಇಂಚ ಒಂಜಿ ತಿಂಗಳು ಫಿದಾಯಿ ವಾಡ್ನಾಡ ಭಾರಿ ಬಂಗಲ ಮಜನಕ್ಕೂ ಐಕ್ಯ ಗಾದೆ ಬೈದಿನಿ ಆಟಿ ಆಡೋದು ಹೋಗ್ಬಿಡುದು ಸುವರ್ಣ ಓಡೋದು ಬರ್ಬಿಡುದು ಸುವರ್ಣ ಇಂಚ ಮುಗಿದ್ರು ಗೊತ್ತಪ್ಪ ಪರ್ಬದ ಸಾಲು ಸಾಲು ಬರ್ಬಿಡು ನಾಗರ ಪಂಚಮಿ ಆಂಡು ಬರಣಿ ಅವು ಆಟಿ ಹಾಪಿನಿ ಐದಕ್ಕೆ ಅಷ್ಟಮಿ ಬರ್ಕೊಂಡು ಅಟ್ಟೆಡು ಕೈಂಜಿಟ್ಟು ಅಟ್ಟೆಮಿ ಕೈಂಜಿಟ್ಟು ಎಷ್ಟೋಡು ಬಾವು ಮಲ್ಯಾಳದಲ್ಲಿರುತ್ತ ಅಟ್ಟೆಮಿ ಕೈಂಜಿಟ್ಟು ಎಟ್ಟೋಡು ಬಾವು ಬಾವು ಕೈಂಜಿಡು ನಾಳೋಡು ಚೌತಿ ಇದು ಒಂದು ಗಾದೆ ಅಷ್ಟಮಿ ಕೈಜಿನ ಎಟ್ಟೋಡು ಬಾವು ಅಣ್ಣ ಬಾವು ಅಣ್ಣ ಜನ ಎಂದ ಬಾವು ಅಮಾಸೆ ಅಷ್ಟಮಿ ಕರೀದು ಎನ್ಮೇಡು ಅಮಾಸೆ ಅಮಾಸೆ ಕರೀದು ನಾಳೋಡು ನಾಳು ನಾಲ್ಕು ದಿನ ಕರೀದ ಚೌತಿ ಇಂಚ ಹಿರಿಯಾಗಲ್ಲ ಒಂದು ಗಾದೆದ ಲೆಕ್ಕ ಚೌತಿ ಅಷ್ಟಮಿ ಬರ್ತಾರೆ ಬುಕ್ಕ ಸಾಲು ಸಾಲು ಬುಕ್ಕ ಪರ್ಬ ಬರ್ಪುಡು ಮಾರನೇಮಿ ಬರ್ಪುಡು ఒక ములముంతింగుడు కొడి పరమ పడిపోడు ఇంచ వాళ్ళ అకే ముట్ల పగ్గు ముట్టల పరుపుడు పరుపులు పరుపులు చాలా చాలా బాగా అమ్మతుంది నాకు అయితే రాష్ట్రీయ పరుపులు పరుప అనా ఇని దాయన మందిని తెలియడు పండ ఆటిద బగిట్టు పొలపు కొడుపున కార్యక్రమం ఇది అల్ప అల్ప ఉంది యాన కర్ణాటక తుడు సాహిత్య అకాడమీద కొంచెం సదస్సు ఆదుపునగా ఇంకులు ఈ ఆటిద కూటాలు పండుగ సురమలదా ఈ కెడ్డేస ఆటి మాత నమ్మ జోకులే గుత్తావుడు తుళునాడుద జనకులకు పేటెడిత్తల తుళునాడు పరంపర గుత్తావుడు పండుగ ఇంకులు అకాడమీ దగ్గర సురుమలు తిని బెత బేత కడెట్టు శాలిగలేడు మాత తుడుత సంఘంలో వండుతా ఇంకులు ఊళ్ళో నుంచి సంఘం ఆవుడు అధ్యక్షుడు కనుక యానొంచి పింగార తుడు సంఘం అది యాను గురుపురుడు లెక్చర్ రాదు ప్రణామాలు తిత్తే వర్షంలో ఉంచి ఆటిలో కుటుంబాలు పోయారు అక్కడ మరణిలో యాన ఆడికి పోతే నమ్మ విద్యారత్నట్లో నుంచి వాళ్ళ దగ్గర ఐసీటీ ఉండదు తుడు సంఘ ఆ సంఘ దగ్గర తుడుత బేలే మనతో ఉప్పారు అంటే అది దయపడ తుడుత సంస్కృతి నాకు బోడు బేతే వా ఊరుట్లా లోకుట్ల ఇద్యాన్ని నంచిన విశిష్టమైన సంస్కృతి నమ్మ వంచి సముద్రదల కామ స్వీకృతి నమ్మడ స్వీకార గుణ కొంచెం మినీ భారత నమ్మ తుడునాడు అండ మూడు బేత బేత ఊరు దగ్గర బతుంది ముఖాగ్రీ ఫారమన్న సాబుజీ ఎడ్యుకేషన్ బరిపారు మూలే బేల బతుపారు మూలే ఇల్లు బిత్తులు మన తుప్పారు పండ సముద్రం కలకరుడే ఈ సముద్రం పూర కడట్ల సుదత్త నీరు బతు సేరుడు సముద్రం ఇల్లు స్వీకార మార్పుడు అడ ఉంది కజౌలిన మాత శుద్ధీకరణ మలుతుదే స్వీకార మార్పుడి అంచనమ్మ ఈ తుళునాడుద ఉంది గుణ అంచేది నీకు తుళునాడు ఏరు మాత ఉండలేదు పూర తుళు ఎరుదు లెక్క అయితే బహురాష్ట్ర కంపెనీలు పోయింది బెన్ని బేసంత కమ్మి ఆతడు యాంత్రీకరణ ఆతడు కొంచెం వాతావరణ మాత బేత కలుషిత వాతావరణ ఉండేతడు ఊవే ఆడాలా తుళుత సంస్కృతిని బుడందే ఆయన ఆచార విచారమ్మా ఇనికిలా ఇలా దీవందిత కొంచెం దైవదలే సాపుట కొంచెం తరవాడ ఇల్లుకి మాత ఓలూరిత్తుల్లో పరిపారు బిసుద భర్తుడు ఇది అట్లా కారు భర్తీరా నమ్మ కొంచెం తరవాడ ఇళ్ళ భర్త సేరువా నమ్మ పుట్టి ఇల్లడికి పోప అంచే అది నమ్మ సంస్కృతిని ఒరిపునంచిన కెలసలు విద్యా సంస్థలు దింజ ఆవుడు దయపండ ఎల్లేదా నాగరిక నిక్కులు ఇనిత యువతిన మొక్కడే ముందిన జనాంగ అంచే అది నిక్కులేగందు మనసుడు కుళ్ళుండా ఆ ఇంకల కాలేజీడు ఇంకల విద్యా సంస్థలు ఆర్టీద కార్యక్రమం అతడు గెడ్డసద కార్యక్రమం అతడు పర్బ అతడు అవు పండ దాదా అందు పనుపునాడికి ఉంటే నిఖిల కొంచెం విచార మూలభూతమైన జ్ఞాన బర్పుడు ఆయన నిఖిలిపోలేపోవారు ఒక నిఖిల మళ్ళీ నిఖిల జోకులే పంపారు ఇంత సంస్కృతి పండ తలమారుతో తలమారుకి నమ్మ ఊవే పాత్రలా ఊవే మల్పుండ్లా నమ్మ నరవైన పుగేళ్ళు ఉంటుంది మాతారు అందు లెక్క పండ నంకి పుగేలు కొన్ని నాకు బేత ఉండలేరు నమ్మ హిరియాకులు అవు బేరు నమ్మ అంటే అది మూల సంస్కృతి అది పేరు ఎంత సుమారు కడకి పోతా ఫిదయూరు మాత పోతా బొంబాయికి పోతా అల్ప మాత నమ్మడుదా అంటే కార్యక్రమం వల్పారు తుడుత కార్యక్రమం వల్పారు ఆడిల కార్యక్రమం వల్పారు కన్నడ సాహిత్య సమ్మేళనం వల్పారు విశ్వ తుడు సమ్మేళనం దుబాయ్ట అతను ఇంకా పోతా అంటే ఆ తుడువేరు ఓరోలు ఉండలేదా అల్ప ఉంజ తుడుకూట ఇద్దిన కన్నడ సంఘ ఇద్దిన జాతీయ కూటోళ్ళు పెద్ద పెద్ద సంస్థలు బంటర సంఘ ఒక బిలవర సంఘ ఇంచా బేత బేత మళ్ళీ ఇది అకాడమీలో అతడు తుడు అకాడమీ అతడు బిహారీ అకాడమీ అతడు కొంకణి అకాడమీ అతడు పూర అకలక్కల బతుకత సత్వదాయిత తత్వదాదాపు అనిపడిన తెలిపవనచ్చిన బేలే సమ్మిశ్ర సంస్కృతి భారతద కొంచెం నిజమైన ఆత్మ అవేను జరుపులే తెలిపవనించిన కెలస మస్తు ఆవోనుడు మన ఒడియూరుడు 25 తుడు సమ్మేళనాడు ఒడియూరుడు అయితే గురుకారు మీద గౌరవం ఇంకా కొరుదిత్తారు కానీ సీతప్ప మీద ఆ కార్యక్రమం బతిత్తారు బేత బేత సంస్థానం లేడు శాలలేడు బేత బేత సంఘ సంస్థ లేడు యూనివర్సిటీ లెవెల్ ఇది తుళు పీఠం ఉండు యూనివర్సిటీలు ఇంత తుళుకు పోడేది బిద్నాథ్ బేలే అప్పుడు అంటే ఆవిడ ఆయన ముఖ్యమైన బేలే ఉండు ఆ వాతజీ ననలా ఎన్మనే పరిచ్ఛేదుడు తుళు సేరుడు పంచద్రావిడ భాషలు తులే అయిన ప్రధానమైన భాషలు కన్నడ మలయాళ తెలుగు తమిళు తుళు ఈ బేత నాలుగు భాషల అకాడమీ ఎందో సంవిధానదా మన అధిగతి ఎక్కుతుంది నమ్మ ఏత్త పుణ్యంలో అయితే రాదు దాయే బేల మలపడదు మలపడు ఆయన మలిపించారు అంచాదు ఎమ్మెల్యే పరిచ్ఛేదో సేరదు అవు నమ్మ రాష్ట్రీయ వాహినుడు దుమ్ముబరడు నమ్మ తుడు సంస్కృతి నిగపడింది పనుందో వెళ్ళే జోకులు నీకు పన్న పూర అర్థం ఉంది అండ ಇಂತ ಆಟಿದ ಒಂಜಿ ಪೊಲಬು ಐತ ಒಂಜಿ ಪರಿಚಯ ನಿಗಳು ಮಲ್ತೊಡ್ರ ಯಾವೊಂದು ಪಣ್ಣು ಒಂದು ಇಡ ಲೆತ್ತದ ನಿಗಳೆಡ ರಡ್ಡ ಪಾತಿರ ಪಾತಿರಗ ಅವಕಾಶ ಮಂದು ಕೊರ ನಂಚಿನ ಸಂಸ್ಥೆದ ಗುರುಕಾರರಿಗೆ ಮುಲ್ಕ ಮುಲ್ಪದ ಮಾತ ಸಿಬ್ಬಂದಿ ವರ್ಗದಗಳಿಗೆ ನಿಗಳೆ ಜೋಕ್ಲಿಗೆ ಊರದಗಳಿ ಮಾತ ಸೊಲ್ಮೆ ಸೊಂದಾದ ಪಾತಿರ
1: ಈತನೇಟ ಇಂಚಿಪ್ಪ ಸೂರಜ್ ಪಿಯು ಕಾಲೇಜ್ ಅಂಚನೆ ಜ್ಞಾನದೀಪ ಸ್ಕೂಲ್ ಮುಡಿಪು ಮುಲ್ಪ ನಡತಿನ ಆಟಿದ ಗಮ್ಮತ್ ಈ ಲೇಸಡ್ ಪಾತ್ರನ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಅರ್ನ ಪಾತ್ರನ ಕೇನೊಂದು ಬರ್ತಾರೆ ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತ್ರೆಗ್ಲ ಸೊಲ್ಮಿಲು ಕೇನೊಂದು ಪ್ಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ತುಳು ಪ್ರಸಾರಕ್ಕೆ ಏನೊಂದುಲ್ಲರ್ ನನ್ನ ದುಂಬಗ್ ಪಲ್ಲೆಂಕಿ ಈ ತುಳು ಜನಪದ ಪದಕುಲಿನಕ್ಕೆ ಏನೊಂದು ಬರ್ಕಾ.

ಇತನೇಟ ಪಲ್ಲೆಂಕಿ ತುಳು ಜನಪದ ಪದಕುಲೆನ್ನು ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ಒಬ್ರು ಪ್ರಶ್ನೆ ಮಾಡಿದ್ರು, ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಆಗ್ತಾ ಇದೆ ಅಂತ. ಆಕ್ಚುಲಿ ಈ ಪ್ರಶ್ನೆಯೇ ತಪ್ಪಾಗಿದೆ, ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಆಗ್ತಿದೆ ಅಂತ. ಇಲ್ಲ, ಆರೋಗ್ಯವಂತರಿಗೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದ್ರೆ ಅವರ ಒಳಗಡೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ, ಹೊರಗಡೆಯಿಂದ ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅಂತ ಅರ್ಥ ಅಷ್ಟೇ. ಜೊತೆಗೆ ಈ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಅಥವಾ ಸ್ಕ್ಯಾನಿಂಗ್ಗೆಲ್ಲ ನಿಲುಕದೇ ಇರುವಂಥ ಹಲವಾರು ವಿಷಯಗಳು ನಮ್ಮ ದೇಹದೊಳಗಿವೆ. ಹಾಗಾಗಿ ನಾವು ಈ ರಿಪೋರ್ಟ್ಸ್ ಎಲ್ಲ ಚೆನ್ನಾಗುಂಟು, ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ನಂದು ಬಿ ಪಿ ಸರಿ ಇದೆ, ಶುಗರ್ ಸರಿ ಇದೆ, ಹಾಗಾಗಿ ನಾನು ಆರೋಗ್ಯವಂತ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇಲ್ಲಿ ನಾನು ಇವತ್ತು ಹೇಳಲಿಕ್ಕೆ ಕೊಟ್ಟಿರುವಂಥ ವಿಷಯ ಸಂಪೂರ್ಣ ಆಯುರ್ವೇದದಲ್ಲಿ ಹೇಳಿರುವಂಥದ್ದು, ಯಾಕೆಂದರೆ ಮಾಡರ್ನ್ ಸೈನ್ಸಲ್ಲಿ ಇದಕ್ಕೆ ಬೇಕಾದ ಎಕ್ಸ್ಪ್ಲನೇಷನನ್ನು ಹಲವಾರು ಎಕ್ಸ್ಪರ್ಟ್ಸ್ ನಿಮಗೆ ಆಲ್ರೆಡಿ ಕೊಟ್ಟಿರ್ತಾರೆ, ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯಗಳು ತುಂಬ ಇವೆ. ಆದರೆ ಆಯುರ್ವೇದ ಏನು ಹೇಳುತ್ತೆ, ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ, ಇದರ ಡೀಟೇಲ್ಸ್ ನಾನು ಇವತ್ತು ನಾನು ನಿಮಗೆ ಕೊಡ್ತೇನೆ. ಎಷ್ಟೋ ಬಾರಿ ನಿಮಗೆ ಅನಿಸ್ಬೋದು ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಇತ್ತೀಚೆಗೆ ಆಗ್ತಾ ಇರೋದು ಆಯುರ್ವೇದದಲ್ಲಿ ಹೃದಯದ ಬಗ್ಗೆ, ಅದರ ಫಂಕ್ಷನ್ಸ್ ಬಗ್ಗೆ ಎಲ್ಲ ಇರ್ಬೋದಾ ಅಂತ. ಖಂಡಿತ ಇದೆ. ಆಯುರ್ವೇದದ ಮೊದಲ ಸಂಹಿತೆ ಚರಕ ಸಂಹಿತೆಯಲ್ಲಿ ಕೂಡ, ನಮಗೆ ಇವತ್ತು ಲಭ್ಯ ಇರುವ ಸಂಹಿತೆಗಳಲ್ಲಿ ಅತ್ಯಂತ ಹಳೆಯದು ಚರಕ ಸಂಹಿತೆಯಲ್ಲಿ ಕೂಡ ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಮಗೆ ಹೃದಯಕ್ಕೆ ಸಂಬಂಧಪಟ್ಟಾಗ ಸಿಗತ್ತೆ. ಹೃದಯ ಅನ್ನೋ ಶಬ್ದದಲ್ಲೇ ಅದರಲ್ಲಿರುವ ಸೈನ್ಸ್ ಅರ್ಥ ಆಗುತ್ತೆ. ಹೃ ಅಂತಂದರೆ ಕೊಡುವಂಥದ್ದು, ದ ಅಂತಂದರೆ ತೆಗೆದುಕೊಳ್ಳುವಂಥದ್ದು, ಯ ಅಂದರೆ ಬ್ಯಾಲೆನ್ಸ್ ಮಾಡುವಂಥದ್ದು ಅಂತ. ಜೊತೆಗೆ ನಮಗೆ ಆಧುನಿಕ ವಿಜ್ಞಾನದಲ್ಲಿ 250 ವರ್ಷಗಳ ಹಿಂದೆ ವಿಲಿಯಂ ಹಾರ್ವೆ ಅನ್ನುವ ವಿಜ್ಞಾನಿ ರಕ್ತದ ಪರಿಚಲನೆಯ ಬಗ್ಗೆ ಹೇಳ್ತಾನೆ. ಆದರೆ 4,000-5,000 ವರ್ಷಗಳ ಹಿಂದೆಯೇ ಆಯುರ್ವೇದದಲ್ಲಿ ಈ ರಕ್ತ ಸಂಚಾರದ ಬಗ್ಗೆ, ಹೃದಯದ ಫಂಕ್ಷನ್ಸ್ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ಹಾಗಾಗಿ ಇದು ಎಲ್ಲಿ ಸಂಪೂರ್ಣ ಸೈನ್ಸ್ ಅಲ್ವೇನು ಅನ್ನುವ ಭಾವನೆ ಬೇಡ. ಎಸ್, ಅವರು ಕೇಳಿದ ಹಾಗೆ ಈ ಥರ ಸಮಸ್ಯೆ ಆಗಲಿಕ್ಕೆ ಕಾರಣಗಳನ್ನು ನಾವಿವತ್ತು ನೋಡುವ. ಮಾಧವ ನಿಧಾನ ಅನ್ನುವ ಗ್ರಂಥದಲ್ಲಿ ಎಲ್ಲ ರೋಗಗಳಿಗೆ ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೃದಯರೋಗ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಈ ಥರ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣಗಳನ್ನು ಹೇಳುವಾಗ ಒಂದೆರಡು ಲೈನ್ನ ಶ್ಲೋಕ ಹೇಳ್ತಾರೆ. ಅದನ್ನು ನಾನು ನಿಮ್ಮ ಜೊತೆಗೆ ಅದರ ಅರ್ಥವನ್ನು ಹೇಳ್ತೇನೆ, ಆವಾಗ ನಿಮಗೆ ಸ್ಪಷ್ಟ ಆಗುತ್ತೆ ಯಾಕೆ ಈ ರೀತಿ ಹಾರ್ಟ್ ಅಟ್ಯಾಕ್ ಚಿಕ್ಕ ಚಿಕ್ಕ ವಯಸ್ಸಿಗೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ನಾವೆಲ್ಲ ಈ ಥರದ ಕಾರಣಗಳಿಂದ ದೂರ ಆದಷ್ಟು ದೂರ ಇರಬೇಕು, ಇಲ್ಲ ಅಂದರೆ ನಮಗೆ ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಖಂಡಿತ ಬರ್ತವೆ. ಅತ್ಯುಷ್ಣ ಗುರು ತಿಕ್ತ ಕಷಾಯ ಶ್ರಮ ಅಭಿಘಾತ ಅಧ್ಯಶನ ಪ್ರಸಂಗೈಹಿ, ಇದು ಮೊದಲನೇ ಲೈನ್. ಅತ್ಯುಷ್ಣ ಗುರು ಅಂದರೆ ಅತಿಯಾಗಿ ಉಷ್ಣ, ಅಂದರೆ ಅದರ ನೇಚರ್ ತುಂಬ ಉಷ್ಣ ಗುಣ ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡಾಗ, ಅತಿಯಾಗಿ ಹೆವಿ ಫುಡ್ಡನ್ನು ತೆಗೆದುಕೊಂಡಾಗ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಲ್ಲಿ, ಅಂದರೆ ತುಂಬ ಫ್ರೈಡ್ ಐಟಮ್ಸ್ ಅಂತ ತಿನ್ನೋದು ಅಥವಾ ಊಟ ಮಾಡುವಾಗ ಹೊಟ್ಟೆ ತುಂಬ ಊಟ ಮಾಡೋದು, ಈ ರೀತಿ ಮಾಡಿದಾಗ ಆಗ ಮುಂದೆ ಫ್ಯೂಚರಲ್ಲಿ ಸ್ರೋತಸ್ಸುಗಳು, ಚಾನೆಲ್ಸ್ಗಳು ಬ್ಲಾಕ್ ಆಗಿ ಹೃದ್ರೋಗ ಬರುತ್ತೆ ಅಂತ ಆಯುರ್ವೇದ ಇದನ್ನು ಹೇಳುತ್ತೆ. ಮತ್ತು ಅತಿ ತಿಕ್ತ ಅತಿ ಕಷಾಯ ಅಂತ, ಆಹಾರದ ಬಗ್ಗೆ ಹೇಳುವಾಗ ಅತಿ ಉಷ್ಣ, ಅತಿ ಗುರು, ಅತಿ ತಿಕ್ತ, ಅತಿ ಕಷಾಯ, ಅಂದರೆ ತುಂಬ ಒಗರು ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡರೆ, ತುಂಬ ಕಹಿ ಇರುವಂಥ ಆಹಾರವನ್ನು ಅತಿಯಾಗಿ ತೆಗೆದುಕೊಂಡರೆ ಆವಾಗ ಕೂಡ ಹೃದಯ ವೀಕ್ ಆಗಿ ಈ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಹಾಗಂತ ನಾವು ಈ ಕಹಿ ಇರುವಂಥದ್ದು, ಒಗರು ಇರುವಂಥದ್ದು ತಿನ್ನಲೇಬಾರ್ದು, ಹಾಗಲಕಾಯಿ ತಿನ್ನೋದಿಲ್ಲ, ಖಂಡಿತ ಆಗಲ್ಲ. ಎಲ್ಲ ಟೇಸ್ಟನ್ನು ನಾವು ತೆಗೆದುಕೊಳ್ಳಲೇಬೇಕು. ಆದರೆ ಯಾವುದಾದ್ರೂ ಈ ಥರದ್ದನ್ನು ಅತಿಯಾಗಿ ತೆಗೆದುಕೊಂಡಾಗ ಹೃದಯ ಹಾಳಾಗತ್ತೆ ಅಂತ. ಶ್ರಮ ಅಂದರೆ ಅತಿಯಾಗಿ ಕೆಲಸ ಮಾಡೋದು, ಇಡೀ ದಿನ ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ಅತಿ ಶ್ರಮ ಅಂತ. ಇಲ್ಲಿ ನಾವು ಕೆಲಸ ಮಾಡಬೇಕು, ಆದರೆ ಅತಿಯಾಗಿ ಮಾಡಿದಾಗ ಆವಾಗ ದೇಹ ದಣಿತದೆ, ಹಾರ್ಟು ಕೂಡ ವೀಕ್ ಆಗ್ತದೆ. ಅಭಿಘಾತ, ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಪೆಟ್ಟು ಬಿದ್ದಾಗ ಅದರಿಂದನೂ ಆಗತ್ತೆ. ಆಮೇಲೆ ಅಧ್ಯಶನ ಅಂದರೆ ಮಾಡಿರುವ ಊಟ ಜೀರ್ಣವಾಗುವ ಮೊದಲು ಮತ್ತೆ ಊಟ ಮಾಡಿದರೆ ಆಗ ಅದು ಆಮ ಆಗತ್ತೆ. ಆಮ ಅಂದರೆ ವಿಷ, ಆ ವಿಷವೇ ಮುಂದೆ ಚಾನೆಲ್ಸನ್ನು ಬ್ಲಾಕ್ ಮಾಡುತ್ತೆ ಅಂತ. ಪ್ರಸಂಗೈಹಿ ಅಂದರೆ ಅತಿಯಾಗಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವವನಿಗೂ ಕೂಡ ಹೃದ್ರೋಗ ಸಮಸ್ಯೆ ಬರ್ತದೆ. ಸಂಚಿಂತನೈಹಿ ವೇಗ ವಿಧಾರಣೈಹಿ ಅಂದರೆ ಅತಿಯಾಗಿ ಚಿಂತೆ ಮಾಡುವವನು, ಮಾನಸಿಕವಾಗಿ ಕ್ಷೋಭೆಯಲ್ಲೇ ಇರುವಂಥವನು. ವೇಗ ವಿಧಾರಣೈಹಿ ಅಂದರೆ ನಮಗೆ ಹಸಿವು, ನಿದ್ದೆ, ಬಾಯಾರಿಕೆ, ಮಲ ಮೂತ್ರ ವಿಸರ್ಜನೆ, ಈ ಥರದ ಎಲ್ಲರ 13 ರೀತಿಯ ವೇಗಗಳು, ಒಂದು ಸೀನು ಕೆಮ್ಮಿನಿಂದ ಹಿಡಿದು ಅಪಾನವಾಯುವನ್ನು ಹೊರಗೆ ಕಳಿಸೋದ್ರಿಂದ ಹಿಡಿದು, ಈ ಎಲ್ಲ ನ್ಯಾಚುರಲ್ ಅರ್ಜಸ್ ಅಥವಾ ನಮ್ಮ ದೇಹ ಬಯಸುವಂಥದ್ದಿರುತ್ತೆ ಅಥವಾ ಅದನ್ನು ಬೇಡ ಅಂತ ಕೊಡುವಂಥದ್ದಿರುತ್ತೆ, ಅದನ್ನು ತಡಿಬಾರ್ದು. ಹಸಿವೆ ಆದ ತಕ್ಷಣ ಊಟ ಮಾಡಬೇಕು, ಬಾಯಾರಿಕೆ ಆದ ತಕ್ಷಣ ನೀರು ಕುಡಿಬೇಕು, ಮೋಷನ್ ಯೂರಿಂದ ಫೀಲಿಂಗ್ ಬಂದ ತಕ್ಷಣ ಅದನ್ನು ಪಾಸ್ ಮಾಡಲಿಕ್ಕೆ ಹೋಗಬೇಕು. ಅದಿಲ್ಲ ಅಂತಂದರೆ ಮುಂದೊಂದಿನ ಅದು ವಾತ ದುಷ್ಟಿಗೆ ಕಾರಣ ಆಗಿ ವಾಯು ಮೇಲ್ಮುಖ ಆಗಿ ಅಥವಾ ಆ ವಾಯು ಇಂದ ಬ್ಲಾಕೇಜಸ್ ಉಂಟಾಗಿ ನಮಗೆ ಕಣ್ಣಿನ ಸಮಸ್ಯೆ ಆಗತ್ತೆ ಅಂತ. ಇವು ಈ ಥರದ ಕಾರಣಗಳಿಂದ ನಮಗೆ ಹೃದ್ರೋಗ ಬರುತ್ತೆ ಅಂತ ಮಾಧವ ನಿಧಾನ ಸಂಹಿತೆಯಲ್ಲಿ ಹೇಳ್ತಾರೆ. ಇದರ ಜೊತೆಗೆ ಅದರಲ್ಲಿ 5 ವಿಧ ಅಂತೇಳಿ ಆ 5 ವಿಧಗಳಿಗೆ ಸಪರೇಟ್ ಕಾರಣಗಳನ್ನು ಕೂಡ ಹೇಳ್ತಾರೆ. ಅದರ ಅಷ್ಟೊಂದು ಡೀಪ್ ಆಗಿ ಇವತ್ತು ನಾವು ಹೋಗೋದು ಬೇಡ. ಚರಕ ಸಂಹಿತೆಯಲ್ಲಿ ಕೂಡ ಇದೇ ರೀತಿಯ ಎಕ್ಸ್ಪ್ಲನೇಷನ್ ಬರುತ್ತೆ, ಆದರೆ 1-2-3 ಅಂಶಗಳನ್ನು ಅಲ್ಲಿ ಎಕ್ಸ್ಟ್ರಾ ಸೇರಿಸ್ತಾರೆ. ಅಂದರೆ ಅತಿಯಾಗಿ ವ್ಯಾಯಾಮ ಮಾಡುವವನು, ಮೊದಲನೇ ಶಬ್ದವೇ ವ್ಯಾಯಾಮ ಅಂತ ಬರುತ್ತೆ, ಅತಿಯಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡುವವನಿಗೆ ಸಮಸ್ಯೆ ಉಂಟಾಗುತ್ತೆ. ಚಿಂತಾ ಭಯ ತ್ರಾಸ ಅಂತ ಹೇಳ್ತಾರೆ, ಅಂದರೆ ಚಿಂತೆ ಸಿಕ್ಕಾಪಟ್ಟೆ ಮಾಡಿಕೊಂಡ್ರೆ, ಅತಿಯಾಗಿ ಪದೇ ಪದೇ ಭಯಕ್ಕೊಳಗಾಗ್ತಾ ಇದ್ರೆ. ನಾವಿವತ್ತು ನಮಗೆ ಯಾವುದೋ ಪ್ರಾಣಿಯ ಭಯ ಇಲ್ಲದೆ ಇರ್ಬೋದು, ಆದರೆ ನಮಗೆ ಗೊತ್ತಿಲ್ಲದೆ ನಾವು ಹಲವಾರು ರೀತಿಯ ವಿಷಯಗಳಲ್ಲಿ ಭಯ ಪಟ್ಕೊಳ್ತಿರ್ತೇವೆ. ಇವಾಗ ನನ್ನ ಸಾಲ ತೀರಿಸ್ಲಿಕ್ಕೆ ಆಗದೆ ಹೋದರೆ, ಅಥವಾ ನನಗೆ ಇನ್ನೊಂದು 2 ವರ್ಷದ ಹೊತ್ತಿಗೆ ಮನೆ ಕಟ್ಟಲಿಕ್ಕೆ ಆಗದೆ ಹೋದರೆ, ಈ ರೀತಿ ನನಗೆ ಹಣ ಮಾಡಲಿಕ್ಕೆ ಆಗದೆ ಹೋದರೆ, ನನ್ನ ಕೆಲಸ ಮುಗಿಸ್ಲಿಕ್ಕೆ ಆಗದೆ ಹೋದರೆ, ಈ ರೀತಿ ಭಯ ನಮಗೆ ಪ್ರತಿ ಕ್ಷಣವೂ ಆಗ್ತಾ ಇರುತ್ತೆ. ಹಾಗಾಗಿ ಈ ಕಾರಣದಿಂದಾಗಿ ನಮಗೆ ಗೊತ್ತಿಲ್ಲದೇ ನಮ್ಮ ಹಾರ್ಟ್ ಹಾಳಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಈ ಭಯ ತ್ರಾಸ ಅಂದರೆ ಪ್ಯಾನಿಕ್ ಆಗೋದು, ಪದೇ ಪದೇ ಪ್ಯಾನಿಕ್ ಆಗ್ತಿರೋರಿಗೂ ಕೂಡ ಈ ಥರ ಸಮಸ್ಯೆಗಳಾಗ್ತವೆ. ಆಮ ಅಂತಂದರೆ ನಾವು ತೆಗೆದುಕೊಂಡಿರುವಂಥ ಫುಡ್ ಸರಿಯಾಗಿ ಡೈಜೆಸ್ಟ್ ಆಗದೇ ಟಾಕ್ಸಿಸಿಟಿ ಹೆಚ್ಚಾಗೋದು ಬಾಡಿಯಲ್ಲಿ, ಈ ಥರದ್ದು ಆಗಬಾರ್ದು. ಈ ಥರದ್ದು ಆದಾಗ ಹೃದ್ರೋಗ ಬರುತ್ತೆ ಅಂತ ಚರಕ ಸಂಹಿತೆಯಲ್ಲಿ ಕೂಡ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ, ಬಹುತೇಕ ವೆರಿ ಇಂಪಾರ್ಟೆಂಟ್ ಅನ್ಸೋದನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ. ನಿಮಗೀಗ ಒಂದು ಕ್ವೆಶ್ಚನ್ ಬರ್ತದೆ, ಏನಂದರೆ ಈ ಥರದ ತಪ್ಪುಗಳನ್ನು ಎಲ್ಲರೂ ಮಾಡ್ತಾರಲ್ಲ, ಅವನು ಆ ಲೆಕ್ಕದಲ್ಲಿ ಅವನು ಬೆಟರ್ ಇದ್ದ, ಇನ್ನೊಬ್ಬ ಅವನ ತಮ್ಮ ಇನ್ನೂ ಜಾಸ್ತಿ ತಪ್ಪು ಮಾಡ್ತಾನೆ, ಅವನಿಗೆ ಯಾಕೆ ಸಮಸ್ಯೆ ಆಗಲಿಲ್ಲ, ಅವನಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅಂತ. ಎಸ್, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಾಡಿ ನೇಚರ್ ಇರುತ್ತೆ ಒಂದು. ಇನ್ನೊಂದೇನು ಅಂತಂದರೆ ಒಂದು ತಪ್ಪಿನಿಂದಾಗಿ ಒಬ್ಬನಿಗೆ ಒಂದು ರೀತಿ ಸಮಸ್ಯೆ ಆದರೆ ಇನ್ನೊಬ್ಬನಿಗೆ ಇನ್ನೊಂದು ರೀತಿ ಆಗ್ಬೋದು. ಈಗ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆದರೆ ಇನ್ನೊಬ್ಬನಿಗೆ ಲಿವರ್ ಸಮಸ್ಯೆ ಆಗ್ಬೋದು, ಇನ್ನೊಬ್ಬನಿಗೆ ಬ್ರೈನ್ ಸಮಸ್ಯೆ ಆಗ್ಬೋದು, ಮತ್ತೊಬ್ಬನಿಗೆ ಚರ್ಮದಲ್ಲಿ ಸಮಸ್ಯೆ ಆಗ್ಬೋದು, ಕಿಡ್ನಿ ಹಾಳಾಗ್ಬೋದು. ಹೀಗೆ ಒಬ್ಬೊಬ್ಬರಿಗೆ ಒಂದು ರೀತಿ ಎಲ್ಲಿ ಯಾವ ಆರ್ಗನ್ ವೀಕ್ ಇದೆಯೋ ಅಲ್ಲಿ ಆ ಸಮಸ್ಯೆ ಉಂಟಾಗತ್ತೆ. ಹಾಗಾಗಿ ನಾವು ಸಿಂಪಲ್ ಆಗಿ ಅವನು ಕೂಡ ಇದೇ ಥರ ತಪ್ಪು ಮಾಡ್ತಿದ್ದ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇವನಿಗೆ ಆಗಲಿಲ್ಲ, ಹಾಗಾಗಿ ಆ ತಪ್ಪು ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಲ್ಲ, ಖಂಡಿತ ಹೀಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೇನು ಅಂತಂದರೆ ಕೆಲವೊಬ್ಬರಿಗೆ ತಕ್ಷಣಕ್ಕೆ ಆ ತಪ್ಪಿನ ರಿಯಾಕ್ಷನ್ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವೊಬ್ಬರಿಗೆ ಹಾಗಲ್ಲ, ದೀರ್ಘಾವಧಿಯವರೆಗೆ ಏನೂ ಅನಿಸೋದೇ ಇಲ್ಲ, ಇಲ್ಲ ನನಗೆ ಏನು ತಿಂದರೂ ನಾನು ಡೈಜೆಸ್ಟ್ ಮಾಡ್ಕೊಳ್ತೇನೆ, ನಾನು ಎಷ್ಟು ನಿದ್ದೆಗೆಟ್ಟರೂ ಏನೂ ಆಗೋದಿಲ್ಲ, ನನಗೆ ಚೆನ್ನಾಗಿ ಎಲ್ಲ ಆರಾಮಾಗಿರ್ತೇನೆ, ನಿನಗೆ ಪದೇ ಪದೇ ಅಸಿಡಿಟಿ ಆಗೋದು, ಹಾಗಾಗೋದು, ಹೀಗಾಗೋದು ಅಂತ ಕೆಲವೊಬ್ಬರು ಹೇಳ್ತಾರೆ. ಆದರೆ ಅವರಿಗೆ ಆ ಚಿಕ್ಕ ಪುಟ್ಟ ಅಸಿಡಿಟಿಯ ಸಮಸ್ಯೆಯೋ ಮೈಕೈ ನೋವಿನ ಸಮಸ್ಯೆಯೋ ಬರದೇ ಇರಬಹುದು, ಆದರೆ ಮುಂದೊಂದಿನ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು, ಇನ್ನಿನ ಸಮಸ್ಯೆಗಳಾಗ್ಬೋದು. ಹಾಗಾಗಿ ನಾವು ಆ ರೀತಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇಷ್ಟೆಲ್ಲ ಕಾರಣಗಳನ್ನು ನಾವು ತಿಳ್ಕೊಂಡಾಯಿತು, ಇದಕ್ಕೆ ಪರಿಹಾರ ಏನು? ಮೊದಲನೆಯ ಪರಿಹಾರ ಈ ಎಲ್ಲ ಕಾರಣಗಳನ್ನು ಬಿಡೋದು, ಮತ್ತು ಸ್ರೋತಸ್ ಕ್ಲೀನಾಗಿ ಅದರಲ್ಲಿ ಧಾತುಗಳು ಸುಲಭವಾಗಿ ಹರಿಯತರ, ಸ್ವತಸ್ ಅಂದರೆ ಆಯುರ್ವೇದದಲ್ಲಿ ಚಾನೆಲ್ಸ್ ಅಂತ ಅರ್ಥ. ಸೊ ಚಾನೆಲ್ಸಲ್ಲಿ ಬ್ಲಾಕೇಜ್ ಬರದೇ ಇರೋ ಥರ ನೋಡ್ಕೊಳ್ಬೇಕು. ಅದು ಹೇಗೆ? ನಮ್ಮ ಆಹಾರದಲ್ಲಿ ಸ್ವಲ್ಪ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು, ಅತಿಯಾಗಿ ತೆಗೆದುಕೊಳ್ಳೋದಲ್ಲ, ಅದನ್ನು ಕೂಡ ಸ್ವಲ್ಪ ಈ ದಾಳಿಂಬೆ ಹಣ್ಣು, ನೆಲ್ಲಿಕಾಯಿಯೋ, ಅಥವಾ ಆ ಅಡುಗೆಯಲ್ಲಿ ನಾವು ಬಳಕೆ ಮಾಡುವಂಥ ಹುಳಿ ಪದಾರ್ಥಗಳನ್ನು ಸ್ವಲ್ಪ ಹೆಚ್ಚು ಸೇವನೆ ಮಾಡೋದು, ಮತ್ತು ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳನ್ನು ನಾವು ಸರಿಯಾಗಿ ತೆಗೆದುಕೊಳ್ಳೋದ್ರಿಂದನೂ ಕೂಡ ಆವಾಗ ವಮನ ವಿರೇಚನ ಈ ಥರದ್ದನ್ನು ಮಾಡಿಕೊಳ್ಳೋದ್ರಿಂದ ಕೂಡ ಸ್ರೋತಸ್ ಕ್ಲೀನ್ ಆಗಿರುತ್ತೆ. ನಾನು ಆಗ ಹೇಳಿದೆ ಅತಿಯಾದ ವ್ಯಾಯಾಮದಿಂದ ಹೃದ್ರೋಗ ಬರುತ್ತೆ ಅಂತ, ಅಂದರೆ ಅರ್ಥ ಆರಾಮಾಗಿ ತಿಂದು ಉಂಡು ಮನೆಯಲ್ಲಿ ಕುಳಿತುಕೊಳ್ಬೇಕು ಅಂತಲ್ಲ, ನಿತ್ಯವೂ ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಸರಿಯಾಗಿ ಅನುಸರಿಸುವವರಿಗೆ ಹೃದ್ರೋಗ ಸಮಸ್ಯೆಗಳು ಬರುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಜೊತೆಗೆ ಮನಸ್ಸು ತುಂಬ ಕ್ಲೀನಾಗಿ ಇರಬೇಕು, ಮನಸ್ಸಿನಲ್ಲಿ ಯಾವುದೇ ರೀತಿಯ ಈ ಕಲ್ಮಶಗಳಿರಬಾರ್ದು. ಇದನ್ನು ಚರಕ ಸಂಹಿತೆಯ ಸೂತ್ರಸ್ಥಾನದ 30ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಹೃದಯ ಓಜಸ್ ಮತ್ತು ಧಮನಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಧಮನಿಗಳು ಅಂದರೆ ಸೋತಸ್ಗಳು, ಅವುಗಳು ಚೆನ್ನಾಗಿರೋ ಥರ ಆಹಾರವನ್ನು ತೆಗೆದುಕೊಳ್ಬೇಕು. ಹೃದಯ ಚೆನ್ನಾಗಿರೋ ಥರ ಮನಸ್ಥಿತಿ ಇರಬೇಕು. ಓಜಸ್ಸಿಗೆ ಅಂದರೆ ಧಾತುಗಳ ಸಾರ, ಸಪ್ತ ಧಾತುಗಳ ಸಾರ ಓಜಸ್ ಚೆನ್ನಾಗಿ ಬಲವಾಗಿ ಇರೋ ಥರ ನೋಡ್ಕೊಳ್ಳಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ, ಪರಿಹಾರ್ಯ ವಿಶೇಷೇಣ ಮನಸ್ಸೋ ದುಃಖ ಹೇತವ ಅಂತ ಆಚಾರ್ಯ ಚರಕರು ಹೇಳ್ತಾರೆ. ಅಂದರೆ ಮನಸ್ಸಿಗೆ ದುಃಖವನ್ನು ಕೊಡುವಂಥ ಅಂಶಗಳನ್ನು ದೂರ ಇಡಬೇಕು, ಆವಾಗ ಹಾರ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಡಯಟ್ ವಿಷಯದಲ್ಲಿ ನಾವು ನೋಡ್ಕೊಳ್ಬೇಕು, ಡಯಟ್ ಯಾವ್ಯಾವುದು ತೆಗೆದುಕೊಂಡ್ರೆ, ಆಹಾರವನ್ನು ತೆಗೆದುಕೊಂಡ್ರೆ ಹಾರ್ಟಿಗೆ ಶಕ್ತಿ ಚೆನ್ನಾಗಿರುತ್ತೋ ಅದೇ ಆವಾಗ ಅದನ್ನು ಸರಿಯಾಗಿ ಫಾಲೋ ಮಾಡಬೇಕು. ಜೊತೆಗೆ ನಮ್ಮ ದಿನಚರಿ ಚೆನ್ನಾಗಿರಬೇಕು. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಳ್ಬೇಕು. ಆಮೇಲೆ ಮನಸ್ಸು ಚೆನ್ನಾಗಿರಬೇಕು. ಹಾಗಾಗಿ ಆಹಾರ, ನಮ್ಮ ದಿನಚರಿ, ಜೊತೆಗೆ ನಮ್ಮ ಮನಸ್ಸು, ಇದು ಮೂರೂ ಚೆನ್ನಾಗಿದ್ದರೆ ಹೃದಯಕ್ಕೆ ಏನೂ ಆಗೋದಿಲ್ಲ. ಹಾರ್ಟ್ ಎಷ್ಟು ವರ್ಷ ಆದರೂ ಗಟ್ಟಿಯಾಗಿರುತ್ತೆ. ಕೇವಲ ನೀವು ರಿಪೋರ್ಟ್ಸ್ ನೋಡಿಕೊಂಡು ಅಥವಾ ಬಿ ಪಿ ನೋಡಿಕೊಂಡು ಇದನ್ನು ಹಾರ್ಟಿಗೆ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಆದರೆ ಅವು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಡಾಕ್ಟರ್ ಹೇಳಿದ ಹಾಗೆ ಬಿ ಪಿ, ಶುಗರ್ ಮತ್ತು ನಿಮ್ಮ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಇದೆಲ್ಲ ಚೆನ್ನಾಗಿ ಸರಿಯಾಗಿ ಇರೋ ಥರ ನೋಡಿಕೊಳ್ಳಿ. ಧನ್ಯವಾದ.
2: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
3: ಹಾ ಬಂದೆ ಅಮ್ಮ.
2: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
2: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡಾ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್, ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ, ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ: ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್, ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ, ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032 ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ 1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21 ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
7: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
8: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
8: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
6: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಓಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಾಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ ಎಂಟನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಂ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಎರಡನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. ಐದನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಎರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.

0: ಮಾತಾಡಿ ಅಂದರೆ ಮಾತಾಡಲಿಕ್ಕಾಗಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ, ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ನೀನು ಹೇಳು ಅಂತಂದರೆ ಹೇಳಲಿಕ್ಕೆ ಮಾತಾಡಲಿಕ್ಕಾಗಲ್ಲ ಭಾಷೆಯಲ್ಲಿ. ಅಂದರೆ ಇದು ಒಂದು ಶಿಕ್ಷಣದ, ಅದರ ಬಗ್ಗೆ ಹೆಚ್ಚು ವಿಸ್ತಾರಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ತಮಾಷೆಗೆ ಶುರು ಮಾಡುವ. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಇತ್ತು, ಸಣ್ಣ ಮಗು ಮತ್ತು ತಾಯಿ, ನೋಡಿರ್ಬೋದು, ನೀವು ಕೇಳಿರ್ಬೋದು, ನೋಡಿರ್ಬೋದಲ್ಲಿ. ತಾಯಿ ಕೇಳ್ತಾಳೆ ಮಗುವಿಗೆ, ಆಯ್ತಲ್ಲ ಓದಿಯಲ್ಲ, ಆಯ್ತಾ ನಿನಗೆ ಅಂತ. ಆ ಮಗು, ಆಯಿತು ನಾನೆಲ್ಲ ಓದಿ ಆಯಿತು ಎಲ್ಲ ಆಯಿತು ಅಂತ. ಹಾಗೆ ನನಗೆ ಪ್ರಶ್ನೆ ಕೇಳ್ತೇನೆ ಅಂತ ತಾಯಿ ಆ ಮಗುವಿಗೆ, ಸಣ್ಣ ಮಗು ಭಾಳ ಇನ್ನೋಸೆಂಟ್ ಬೇಬಿ, ಒಂದು ಪ್ರಶ್ನೆ ಕೇಳ್ತಾಳೆ. ಕಾವೇರಿ ಯಾವ ಸಂಧಿ, ವ್ಯಾಕರಣದಲ್ಲಿ ಸಂಧಿ ಸಮಾಸ ಎಲ್ಲ ಬರ್ತಾ ನೋಡಿ, ಕಾವೇರಿ ಯಾವ ಸಂಧಿ ಅಂತ. ಆಗ ಮಗು ಉತ್ತರ ಕೊಡ್ತದೆ, ಎಷ್ಟು ಚಂದ ಕಾವ್ಯದಾಗೆ ನನಗೆ ಕಂಡಿತ್ತು, ತಮಿಳುನಾಡಿಗೆ ಅದು ಆಗಮ ಸಂಧಿ, ತಮಿಳುನಾಡಿಗೆ ಅದು ಆಗಮ ಸಂಧಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ. ಯಾಕೆ ನೀರು ಹೋಗುದು ನೋಡಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ, ದೆಹಲಿಯ ಸುಪ್ರೀಂ ಕೋರ್ಟಿಗೆ ಅದು ಆದೇಶ ಸಂಧಿ. ಅವರು ಆದೇಶ ಕೊಡ್ತಾ ಇದ್ದಾರೆ, ನಮಗೆ ನೀರು ಹೋಗ್ತಾ ಉಂಟು, ಅಲ್ಲಿ ನೀರು ಬರ್ತಾ ಉಂಟು, ಅಲ್ಲಿ ಆದೇಶ ಕೊಡ್ತಾ ಇದ್ದಾರೆ. ಎಷ್ಟು ಚಂದ ಇದೆ ನೋಡಿ ಭಾಷೆ, ಒಂದು ಭಾಷೆ ಎಷ್ಟು ಚಂದ. ನೀವು ಸಂಧಿ ಮರೆತು ಬಿಡಿ, ವ್ಯಾಕರಣ ಮರೆತು ಬಿಡಿ, ಕಾವೇರಿ ಅಂದರೆ ಒಂದು ಯಾವ ಸಂಧಿ, ಕಾವು ಏರಿ ನಾವು ಅದನ್ನು ಅದು ಬಿಡಿ. ಆ ಮಗು ಕೊಡುವ ಮೂರು ವಾಕ್ಯಗಳಲ್ಲಿ ಒಂದು ಭಾಷೆಯ ಒಂದು ಕಾವ್ಯಾತ್ಮಕತೆ, ಭಾಷೆಯನ್ನು ಹೇಗೆ ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಬಳಸಬಹುದು ಒಂದು, ಇದು ಸಣ್ಣ ಉದಾಹರಣೆ ನಾನು ಕೊಡುವುದು. ಹುಬ್ಬಳ್ಳಿಗೆ ಹೋಗಿ, ಉತ್ತರ ಕರ್ನಾಟಕಕ್ಕೆ ಹೋಗಿ, ಅವ ಸೈಕಲ್ ತುಳಿಯೋಕೆ ಹತ್ಯಾನ ಎಂತ, ಸೈಕಲ್ ತುಳಿಯೋಕೆ ಹತ್ಯಾನ, ಮರ ಇಳಿಯೋಕೆ ಹತ್ಯಾನ, ಮತ್ತೆ ಮರ ಅಂದರೆ ಇಳಿಯೋದಕ್ಕೆ ಮರ ಹತ್ತಿದ್ದಾನೆ ಅಂತ, ಅವ ಮರ ಇಳಿಯೋಕೆ ಹತ್ಯಾನ. ಉತ್ತರ ಕರ್ನಾಟಕ ಚಂದ ಉಂಟು ನೋಡಿ ಆ ಭಾಷೆದು. ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂದರೆ ಸೈಕಲ್ ತುಳಿತಾ ಇದ್ದಾನೆ ಹೊರಟಿದ್ದ ಅಂತ. ನೀವು ಧಾರವಾಡಕ್ಕೆ ನಾನು ಆಚೆ ಕಡೆ ಹೋದಾಗ ಒಂದು ಹೀಗೆ ನೋಡಿದೆ, ಒಂದು ಬೋರ್ಡ್ ಇತ್ತಲ್ಲಿ, ನೋಡ್ತಾನೆ ಕಾರಾ ಕೇರಾ ಸೆಂಟರಾ ಅಂತ ಉಂಟು. ನಾನೆಂಥ ಕಾರದ ಅಂಗಡಿ ಇದು ಅಂತ ಹೀಗೆ ನೋಡಿದೆ, ಕಾರಾ ಕೇರಾ ಸೆಂಟರಾ ಅಂತ. ಅದು ನಿಜವಾಗಿ ಇಂಗ್ಲೀಷನ ಕಾರ್ ಕೇರ್ ಸೆಂಟರ್, ಕಾರ್ ಕೇರ್ ಸೆಂಟರ್ ಅನ್ನ ಕಾರಾ ಕೇರಾ ಸೆಂಟರ. ಒಂದು ಭಾಷೆಯನ್ನ ಇದು ನೋಡಿದರೆ ಅದನ್ನು ಹೇಗೆ ಬಗ್ಗಿಸಿಕೊಳ್ತಾರೆ ಒಂದು ಭಾಷೆಯನ್ನು ಅಂತ. ಇದೆಲ್ಲ ಒಂದು ಬೇರೆ ಬೇರೆ ನಮಗೆ ಅರ್ಥ ಆಗಲಿ ಆಗದಿರಲಿ ಅಪರಿಚಿತ ವಲಯದ ಒಂದು ಭಾಷೆಯನ್ನು ನಾವು ಬಹಳ ಕುತೂಹಲದಿಂದ ನೋಡಬೇಕಾದ ಸಂಗತಿಗಳನ್ನು ಹೇಳ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಒಂದು ಎರಡು ಮೂರು ವಾಕ್ಯಗಳನ್ನು ಹೇಳ್ತೇನೆ ನಾನು. ಮೊದಲನೆಯ ವಾಕ್ಯ ನನ್ನ ಇವತ್ತಿನ ಮಾತಿನ ಸಾರಾಂಶ ಇದು. ಮೊದಲನೆಯ ಮಾತು, ಯಾವನೇ ಆಗಲಿ, ಯಾರೇ ಒಬ್ಬ ವ್ಯಕ್ತಿ ತನ್ನ ಭಾಷೆಯನ್ನು ಪ್ರೀತಿಸುವವನು ಮತ್ತೊಂದು ಭಾಷೆಯನ್ನು ದ್ವೇಷಿಸಬಾರದು. ತನ್ನ ಭಾಷೆಯನ್ನು ನಂದು ತುಳು ಮಾತು. ನಾವು ಕನ್ನಡ ಮಾತಾಡ್ತೇವೆ, ಬೇರೆ ಭಾಷೆಯನ್ನೇ ಮಾತಾಡ್ತೇವೆ ಸಾಂದರ್ಭಿಕ ಬೇರೆ ಬೇರೆ ಕಾರಣಗಳಿಗಾಗಿ. ನನ್ನ ಮೊದಲ ಪ್ರಯಾರಿಟಿ ಯಾವುದು? ತುಳು. ತುಳು ನನ್ನ ಮೊದಲ ಪ್ರಯಾರಿಟಿ ಅಂದರೆ ಆದ್ಯತೆ ಅದು. ಅದು ನನ್ನ ಕುಟುಂಬದ, ನನ್ನ ಸಮುದಾಯದ ಭಾಷೆ ಅದು. ಒಂದು ಕುಟುಂಬದ ಸಂಬಂಧದ ಒಳಗಡೆ ಇರುವ ಪ್ರೀತಿಯ ಒಂದು ಭಾಗ ಅದು. ಅದನ್ನು ಹೆಚ್ಚು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ ನನಗೆ. ಹಾಗಾಗಿ ನನ್ನ ಮೊದಲನೆಯ ವಾಕ್ಯ ನಾವು ನೆನಪಿಟ್ಟುಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ, ನಾವು ಯಾರೇ ಆಗಲಿ, ನಮ್ಮ ಭಾಷೆಯನ್ನು ಪ್ರೀತಿಸುವವರು ಮತ್ತೊಂದು ಭಾಷೆಯನ್ನು ದ್ವೇಷಿಸುವುದಿಲ್ಲ, ದ್ವೇಷಿಸಬಾರದು. ಇದು ಒಂದನೆಯ ಮಾತು. ಎರಡನೆಯ
1: ನೀತಿ. ನೀತಿ, ಎಷ್ಟು ಹೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ.

0: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ: ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್, ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ
3: ನಮ್ಮ ಭಾಷೆಯನ್ನು ಪ್ರೀತಿಸುವ ನಾವು ಬೇರೆ ಭಾಷೆಯನ್ನು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ. ಭಾಷೆ, ಜಾತಿ, ಧರ್ಮ, ದೇವರು ಇದರ ಬಹಳ ಬಹಳ ಫಂಡ್ ಪ್ರಾಥಮಿಕ ಬಹಳ ಮುಖ್ಯ ಉದ್ದೇಶ ಏನು? ಮನುಷ್ಯರನ್ನು ಜೋಡಿಸುವುದೇ ಹೊರತು ಬೇರ್ಪಡಿಸುವುದಲ್ಲ. ಒಟ್ಟಿಗೆ ತರಬೇಕೇ ಹೊರತು ಒಟ್ಟಿಗೆ ಇರುವ ಹಾಗೆ ಮಾಡುವುದೇ ಭಾಷೆಯ ಕೆಲಸ ಹೊರತು ಭಾಷೆ. ಅದಕ್ಕೆ ನಮ್ಮಲ್ಲಿ ಕನ್ಸ್ಟ್ರಕ್ಟೆಡ್ ಎನಿಮಿ ಇಂಗ್ಲೀಷಲ್ಲಿ ಪದ ಉಂಟು. ಅದೇನು ಗೊತ್ತುಂಟ? ನಿಜವಾಗಿ ಸತ್ಯ ಅಂತರ ಹೇಳ್ತಾ ಇದ್ದೇನೆ. ನಮ್ಮ ಜನಗಳನ್ನು ನೋಡಿ, ಕ್ರೈಸ್ತರು, ಮುಸ್ಲಿಮರು, ಗೌಡರು, ಶೆಟ್ಟರು, ಪೂಜಾರಿಗಳು, ಒಂದು ಪಬ್ಲಿಕ್ ಲೈಫಲ್ಲಿ ತುಂಬನೇ ಎಲ್ಲಿ ಉಂಟು ಈ ಘರ್ಷಣೆ? ಎಲ್ಲಿ ಉಂಟು ತೋರಿಸಿ ನನಗೆ ನೀವು, ಎಲ್ಲಿ ಉಂಟು ಘರ್ಷಣೆ? ಎಲ್ಲಿ ಉಂಟು? ಒಂದೇ ಬಸ್ಸಲ್ಲಿ ಹೋಗ್ತೇವೆ, ಒಂದೇ ಅಂಗಡಿಗೆ ಹೋಗ್ತೇವೆ, ಶಾಪ್ ಹೋಗ್ತೇವೆ, ಒಂದು ಮೆಟ್ಟಿನ ಅಂಗಡಿ ಇದ್ರೆ ಎಲ್ಲರೂ ಹೋಗ್ತಾರೆ, ಬಟ್ಟೆ ಅಂಗಡಿಗೆ ಎಲ್ಲರೂ ಹೋಗ್ತಾರೆ. ಎಲ್ಲ ಪಬ್ಲಿಕ್ ಲೈಫ್ ನೋಡಿ ನೀವು. ಇದು ಇವರು ಹೋಗುದು ಅದಕ್ಕೆ ನಾವು ಹೋಗುದಿಲ್ಲ, ಇದು ಇವರು ಉಂಟಾಗೆ ಇಲ್ಲ. ವಿ ಲಿವ್ ಟುಗೆದರ್. ನೀವು ನೋಡಿ, ಸಾರ್ವಜನಿಕ ಬದುಕಿನಲ್ಲಿ ನಾವು ಇಷ್ಟಲಿರುವಾಗಲೂ ಕೂಡ ಇದನ್ನು ಏನು ಹೇಳುದು? ರಾಜಕಾರಣ ಅಂತಲ್ಲದೆ ಬೇರೆ ಪದ ಇಲ್ಲ ಇದಕ್ಕೆ. ಈಗ ನನ್ನ ಹತ್ರ ಬೇರೆ ಯಾವ ಶಬ್ದವೂ ನಿಮ್ಮ ಹತ್ರ ಇದ್ರೆ ಹೇಳಿ, ನನಗೆ ಗೊತ್ತಿಲ್ಲ. ಇದು ಕೇವಲ ರಾಜಕೀಯ ಆಟಕ್ಕಾಗಿಯೇ ಹೊರತು ನನಗೆ ಬೇರೆ ಏನೂ ಕಾಣುವುದಿಲ್ಲ. ಇದನ್ನು ನಾನು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ ಹೇಳುದು. ನಿಜವಾಗಿ ನಾವು ವೈರಿಗಳಲ್ಲ, ಶತ್ರುತ್ವವನ್ನು ಕಲ್ಪಿಸುವುದು. ಶತ್ರುಗಳಲ್ಲ ನಾವು. ತೋರಿಸಿ ನನಗೆ ಆಸ್ಪತ್ರೆಗಳೆಲ್ಲರೂ ಹೋಗುದಿಲ್ಲ ಎಲ್ಲ ಕಡೆಗೆ, ಯಾವ ಡಾಕ್ಟರ್ ಕೇಳಿ? ನಮ್ಮ ಮಾತ್ರ ಎಲ್ಲರೂ ಬರ್ತಾರೆ. ಆದರೆ ಇತ್ತೀಚೆಗೆ ಕೆಟ್ಟ ಬೆಳವಣಿಗೆ ಆಗ್ತಿರೋದು ಅದು ಬೇರೆ, ಅದರ ವಿವರಕ್ಕೆ ನಾನು ಹೋಗ್ತಾ ಇಲ್ಲ. ಹೀಗೆ ಇಷ್ಟು ಪೀಸ್ಫುಲ್ ಆದ, ಇಷ್ಟು ಹಾರ್ಮೋನಿಯಸ್ ಆದ ಒಂದು ಸೊಸೈಟಿ ಇರುವಾಗ ಅದನ್ನು ಅದರ ಪಾಡಿಗೆ ಬಿಡಬೇಕೇ ಹೊರತು ಅದಕ್ಕೆ ಕೆಸ ಮಾಡೋದು ಅಯ್ಯೋ ಅದನ್ನು ನೆನೆಸ್ಲಿಕ್ಕಾಗಲ್ಲ ನಮಗೆ. ಹಾಗಾಗಿ ನಮ್ಮ ಕೆಲಸ ಭಾಷೆಯನ್ನು, ಸಂಸ್ಕೃತಿಯನ್ನು ಡಿಫೆಂಡ್ ಮಾಡೋದು. ನಮ್ಮ ಕೆಲಸದ ಮೂಲಕವೇ ನಾವು ಹೇಳಬೇಕು ಹೊರತು ನಾವು ಒಟ್ಟಿಗಿರ್ತೇವೆ ಅಂತ. ಇವತ್ತು ನಾವು ಒಂದು ಭಾಷಾ ಸಾಮರಸ್ಯ ಮಾಡಿದ್ದೇವೆ. ತುಳುವರು, ಕನ್ನಡದವರು, ಇಂಗ್ಲೀಷ್ನವರು ಎಲ್ಲ ಬಂದಿದ್ದಾರೆ. ನಮ್ಮಲ್ಲಿ ಭಿನ್ನ ಭಾಷೆ ವಿಷಯದಲ್ಲಿ ನಮ್ಮಲ್ಲಿ ಜಗಳ ಇಲ್ಲ. ಹಾಗಾಗಿ ನೀವು ಸುಮ್ಮನೆ ಭಾಷೆಯ ವಿಷಯದಲ್ಲಿ ಜಗಳ ಮಾಡಲಿಕ್ಕೆ ನಮ್ಮನ್ನು ಹೊರಡಿಸಬೇಡಿ ಅಂತ ಹೇಳಬೇಕು. ಯಾರಾದರೂ ಒಂದು ಆ ನಡುವೆ ಅವತ್ತು ಐತುಳು ಬಾತೆರ್ನೋಯೆ ಬಿಂದುಂಜಿ ಬಾತೆರ್ನೋಯೆ ಅಂತ ಹೇಳಿಕೊಂಡು ಯಾರಾದರೂ ತಂದರೆ ನಾವು ಇಮ್ಮಿಡಿಯೇಟ್ಲಿ ವಿ ಶುಡ್ ರಿಯಾಕ್ಟ್, ಇಲ್ಲ ಇಲ್ಲ, ವಿ ಲಿವ್ ಪೀಸ್ಫುಲಿ, ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಅಕಾಡೆಮಿಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಮಾಡಲೇಬೇಕು. ನಿಜವಾಗಿ ಅಂದರೆ ಅಕಾಡೆಮಿಗಳು ಮಾಡಬೇಕಾದ ಕೆಲಸ ಬಹಳ ದೊಡ್ಡದಿದೆ. ಟ್ರಾನ್ಸ್ಲೇಷನ್ನ ವಿಷಯ ನನಗೆ ಅಲ್ಲಿ ಮಾತಾಡ್ತಾ ಇಲ್ಲ, ಅನುವಾದದ ಮೂಲಕ ಒಂದು ಭಾಷೆಯನ್ನು ಹೇಗೆ ವಿಸ್ತರಿಸಬಹುದು ಅಂತ. ನಮಗಿರುವ ಬಹಳ ದೊಡ್ಡ ಮಾರ್ಗ ಅಂದರೆ ಅನುವಾದಗಳು. ಬಹುಭಾಷಾ ಲೇಖಕಿದ್ದಾರೆ ಇಲ್ಲಿ, ಕನ್ನಡದಿಂದ ಮಲಯಾಳದಿಂದ ಬೇರೆ ಬೇರೆ ಭಾಷೆಗಳಿಂದ ಬ್ಯಾರಿ ಭಾಷೆಗೆ ತನ್ನಿ, ಬ್ಯಾರಿ ಭಾಷೆಯಿಂದ ಬೇರೆ ಭಾಷೆಗಳಿಗೆ ಕೊಡಿ, ಸಾಧ್ಯ ಆದವರು ಮಾಡಿ ಅದನ್ನು. ಆ ಥರದ ಕೆಲಸಗಳು ಆಗಬೇಕೇ ಹೊರತು ಆಗ ನಾವು ನಮ್ಮ ಭಾಷೆಯ ಶಕ್ತಿಯನ್ನು ತೋರಿಸಲಿಕ್ಕೆ ಆಗುತ್ತದೆ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
4: ಶ್ರೋತೃಗಳೇ, ಇದುವರೆಗೂ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟದ್ದು ಮುಂಡಿದಾಯು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಐಲ್ಡ ಪಲ್ಕಂಗ ಕೇಟೊಂಡು ಬಂದಾರೆ. ಇದೇ ಇಂಡತ್ತು ಬ್ಯಾರಿ ವಿಶೇಷ ಕಾರ್ಯಕ್ರಮ ಕೇಟೊಂಡಿಕರು ಇದರೆ ಸಾರಂಗುನ್ 07.8 FM ರಂಗ್ ರಂಗರು ಜೀವನ.

0: ಮೋಕಿದ ಬಂದುಲೆ
1: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರು ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ.
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಚೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡುವಂಥ ಸಂಖ್ಯೆ 6364240949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಎಂದಿನಂತೆ ಮೊದಲಿಗೆ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಆಪ್ತ ಮಿತ್ರ ಚಿತ್ರದ ಗೀತೆ ಬರ್ತಾ ಇದೆ. ಮಧು ಬಾಲಕೃಷ್ಣ ಅವರು ಹಾಡಿರುವಂಥ ಹಾಡು ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಆಪ್ತಮಿತ್ರ ಚಿತ್ರದ ಗೀತೆಯನ್ನು ಕೇಳ್ತಾ ಬಂದರೆ, ಅದೇ ರೀತಿ ನೀವು ಕೂಡ ಕರೆ ಮಾಡ್ಬೋದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಮೊದಲಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಸುಬ್ರಹ್ಮಣ್ಯ
0: ಐತಾಳ್ ಅವರು. ಓಕೆ ಸರ್, ಹೇಳಿ ಯಾವ ಹಾಡು ಕೇಳುವ ಇವತ್ತು?
1: ಗಾಂಧಿನಗರ ಚಿತ್ರದಿಂದ.
0: ಓಕೆ.
1: ಕಾಣದ ಊರಲ್ಲಿ ನೀ ಕುಳಿತಿರುವೆ.
0: ಚಿತ್ರದ ಹೆಸರು ಗಾಂಧಿನಗರ.
1: ಹಳೆಯ ಒಂದು ಅಪರೂಪದ ಗೀತೆ ಮೇಡಮ್.
0: ಓಕೆ,
1: ತುಂಬಾ ಅದ್ಭುತವಾದಂತ ಗೀತೆ ಮೇಡಮ್.
0: ಒಂದು ಸಾಲು ಹೇಳಿ ಸರ್ ಮತ್ತೊಮ್ಮೆ.
1: ಕಾಣದ ಊರಲ್ಲಿ ನೀ ಕುಳಿತಿರುವೆ, ಎಲ್ಲರ ಮನದಲ್ಲಿ ನೀ ಇರುವೆ ಅಂತ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಹಾಡು ಮೇಡಮ್.
0: ಹೌದು ಹೌದು ಹೌದು, ಡಾಕ್ಟರ್ ರಾಜ್ಕುಮಾರ್
1: ಅದ್ಭುತವಾದಂತ. ಹೌದು ಹೌದು ಮೇಡಮ್, ತುಂಬಾ ಒಂದು ಅದ್ಭುತವಾದಂತ ಗೀತೆ ಮೇಡಮ್.
0: ಓಕೆ ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಹೇಗಿದೆ ನಿಮ್ಮ ಊರು? ನಿಮ್ಮ ಊರು ಹೇಗಿದೆ?
1: ನಮ್ಮ ಊರಲ್ಲಿ ಮಳೆ ಇದೆ ಮೇಡಮ್. ಮಳೆ ಇದೆ?
0: ಹೌದಾ, ಮಳೆ ಬರ್ತಾ ಇದೆ?
1: ಹೌದು ಹೌದು ಹೌದು ಮೇಡಮ್. ಪರವಾಗಿಲ್ಲ, ನಾಲ್ಕೈದು ದಿವಸದಿಂದ ಮಳೆ ಇದೆ ಮೇಡಮ್.
0: ಹೌದಾ,
1: ಚೆನ್ನಾಗಿ ಬರ್ತಾ ಇದೆ. ಹೌದು, ನಿಮ್ಮ ಊರಲ್ಲಿ ಇದೆಯಾ?
0: ನಮ್ಮಲ್ಲಿ ಕೂಡ ಮಳೆ ಬರ್ತಾ ಇದೆ, ಒಂದ್ ಸ್ವಲ್ಪ ಬಿಸಿಲಾಗುತ್ತೆ, ಸ್ವಲ್ಪ ಮಳೆ ಬರುತ್ತೆ ಹಾಗೆ.
1: ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು, ನಿಮ್ದಾಯ್ತಾ?
1: ಹೌದು ಹೌದು.
0: ನೋಡೋಣ, ನೀವು ಕೇಳಿರುವಂತ ಹಾಡನ್ನ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ.
1: ಓಕೆ ಮೇಡಮ್, ಧನ್ಯವಾದ ಮೇಡಮ್, ಕರೆ ಸ್ವೀಕರಿಸಿದ್ದಕ್ಕೆ.
0: ನಿಮ್ಗೂ ಕೂಡ ಧನ್ಯವಾದ. ಓಕೆ, ಇದು ಸುಬ್ರಹ್ಮಣ್ಯ ಐತಾಳ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ಗಾಂಧಿನಗರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಕಾಣದ ಊರಲ್ಲಿ ಅನ್ನುವಂಥ ಹಾಡನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರುವಂಥ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿರುವಂತಹ ಹಾಡು ಇದು. ಅದೇ ರೀತಿ ಸತ್ಯಂ ಅವರು ಈ ಒಂದು ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯದ ಈ ಒಂದು ಗೀತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅದೇ ರೀತಿ ಕಲ್ಪನಾ ಅವರು ಅಭಿನಯವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಚಿತ್ರ 1968 ತೆರೆ ಕಂಡಂತಹ ಚಿತ್ರ ಕೂಡ ಹೌದು. ಇದೇ ರೀತಿ ನೀವು ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6-3-6-4-2-0-4-9-4-9 ಈ ಒಂದು ಸಂಖ್ಯೆಯ ಕರೆಯನ್ನು ಮಾಡೋದ್ರ ಮೂಲಕ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆಯಾ? ಹೇಳಿ ಪುಟ್ಟರಾಜ್ ಅವರೇ, ಹೇಗಿದೆ ನಿಮ್ಮ ಊರು?
2: ನಮ್ಮೂರು ಮಾಮೂಲಿಯಾಗಿದೆ ಮೇಡಮ್, ಮಳೆ ಇಲ್ಲ ನಮ್ಗೆ. ನಿಮ್ಮಲ್ಲಿ ಮಳೆ ಉಂಟಲ್ಲ?
0: ನಮ್ಮಲ್ಲಿ ಮಳೆ ಬರ್ತಾ ಇದೆ ಸದ್ಯಕ್ಕೆ.
2: ಹೌದು, ನಾನು ಲಾಸ್ಟ್ ವೀಕ್ ಬಂದಿದ್ದೆ ಮಂಗಳೂರಿಗೆ, ನೋಡಿದೆ.
0: ಹೌದಾ?
2: ಹೌದು ಮೇಡಮ್.
0: ಓಕೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
2: ಮೇಡಮ್, ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಎಸ್ ಜಾನಕಿ ಅವರು ಆಡಿರೋಂತ ಗಿರಿಕನ್ಯೆ ಚಿತ್ರದ ಒಂದು ಹಾಡು. ಅದೇ ನಗು ನಗುತಾ ನೀ ಬರುವೆ ಅನ್ನೋ ಹಾಡಿದ್ದಲ್ಲ.
0: ಹೌದು ಹೌದು,
2: ಅದು.
0: ಓಕೆ ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
0: ಓಕೆ ಓಕೆ, ಗಿರಿಕನ್ಯೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ, ನಗು ನಗುತ್ತಾ ನೀ ಬರುವೆ ಅನ್ನುವಂತ ಹಾಡನ್ನ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಗೀತೆ ಇದು. ಅದೇ ರೀತಿ ಎಸ್ ಜಾನಕಿ ಅವರು ಈ ಒಂದು ಹಾಡನ್ನ ಹಾಡಿದ್ದಾರೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನೀಡಿರುವಂತಹ ಈ ಒಂದು ಚಿತ್ರ ಗಿರಿಕನ್ಯೆ ಅನ್ನುವಂಥ ಚಿತ್ರ 1977 ತೆರೆ ಕಂಡಂತಹ ಚಿತ್ರ. ಹಾಗಿರುವಾಗ ಅವರು ಕೇಳಿರುವಂತಹ ಈ ಒಂದು ಹಾಡನ್ನ ಕೂಡ ಈ ಹೊತ್ತಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಇದೇ ರೀತಿ ನೀವು ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಥವಾ ನಿಮ್ಮ ಇಷ್ಟದ ಹಾಡನ್ನ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಖಂಡಿತ ಕರೆ ಮಾಡಬಹುದು. ಅದೇ ರೀತಿ ಸೋಮವಾರದಿಂದ ಶುಕ್ರವಾರದ ತನಕ ನಾವು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ, ಅದರ ಜೊತೆಗೆ ಸಂದೇಶ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಕೂಡ ಇರುತ್ತೆ, SMS ಆಧಾರಿತ ಒಲವಿನ ಹಾಡು. ಅದೇ ರೀತಿ ಹೊಸ ಹೊಸ ಕೇಳುಗರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಬಹುದು ನೀವು ಕೂಡ, ಅಥವಾ ನಿಮ್ಮ ಒಲವಿನ ಹಾಡನ್ನು ಕೂಡ ಕೇಳ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡಬಹುದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಮುಂದಿನ ಕಾಲರ್, ಹಲೋ ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್ ಗೌರಿ ಬಿದ್ನೂರು, ಸುರೇಶ್ ಭಟ್.
0: ಓಕೆ, ಗೌರಿ ಬಿದ್ನೂರಿನಿಂದ ಸುರೇಶ್ ಭಟ್ ಅವರು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಆರಾಮ? ನಾವು ಕೂಡ ಆರಾಮ.
1: ಒಳ್ಳೇದು.
0: ಓಕೆ, ಹೇಳಿ ಸರ್, ಹೇಗಿದೆ ಊರು?
1: ಮೇಡಮ್ ಮೋಡ ಕವಿದ ವಾತಾವರಣ, ಮಳೆ ಇಲ್ಲ.
0: ಮಳೆ ಇಲ್ವಾ? ಓಕೆ, ಈ ಹೊತ್ತಲ್ಲಿ ನಿಮ್ಗೆ ಯಾವ ಹಾಡು ಕೇಳ್ಬೇಕು?
1: ಮೇಡಮ್ ಬೋರೇಗೌಡ ಬೆಂಗಳೂರಿಗೆ ಬಂದ ಈ ಚಿತ್ರದಿಂದ.
0: ಓಕೆ.
1: ಅಲ್ಲಿ ಇಲ್ಲಿ ಹುಡುಕು ಕಣ್ಣು ಏನೋ ಹೇಳಿದ ಅಂತ ಒಂದು ಹಾಡಿದಲ್ಲ, ಈ ಹಾಡು ಪ್ರಸಾರ ಮಾಡಿ.
0: ಓಕೆ, ಯಾಕೆ ಈ ಹಾಡು ಇಷ್ಟ?
1: ಇದು ಹಳೆ ಹಾಡಲ್ಲ ಮೇಡಮ್, ನಾನು ಹುಡುಗ ಇದ್ದಾಗ ಕೇಳಿದ್ದು. ಈಗ ಒಂದ್ ಕೇಳಿ ಸತಿ ಕೇಳ್ಬೇಕು ಅಂತ ಹೇಳಿ ನಿಮ್ಗೆ ಕಾಲ್ ಮಾಡಿದೆ.
0: ಓಕೆ ಸರ್, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ.
1: ಒಳ್ಳೇದು,
0: ಧನ್ಯವಾದಗಳು ಕರೆ ಮಾಡಿ.
1: ನಮಸ್ಕಾರ.
0: ಓಕೆ ಓಕೆ ಓಕೆ. ಈ ಒಂದು ಯಾವ ಚಿತ್ರದ ಗೀತೆ ಅಂದ್ರೆ ಅವ್ರು ಕೇಳಿವಂಥದ್ದು ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ, ಅಲ್ಲಿ ಇಲ್ಲಿ ಹುಡುಕುತ್ತ ಅನ್ನುವಂಥ ಈ ಒಂದು ಗೀತೆ. ಈ ಒಂದು ಚಿತ್ರದ ಅಥವಾ ಈ ಗೀತೆಯ ಬಗ್ಗೆ ಹೇಳುದಿದ್ರೆ, ಈ ಒಂದು ಚಿತ್ರ 1970ರಲ್ಲಿ ತೆರೆ ಕಂಡಂತಹ ಚಿತ್ರ. ಅದೇ ರೀತಿ ಇದರಲ್ಲಿ BA ಅರಸು ಕುಮಾರ್ ಅವರು ಇದನ್ನ ನಿರ್ದೇಶನವನ್ನ ಮಾಡಿರುವಂಥದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತವನ್ನ ನೀಡಿದ್ದಾರೆ. ಅದೇ ರೀತಿ ಈ ಒಂದು ಗೀತೆಯನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡ್ಬೋದು. 6 3 6 4 2 0 4 9 4 9 ಈ ಒಂದು ಸಂಖ್ಯೆಗೆ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡ್ಬೋದು. ಮುಂದಿನ ಕಾಲರ್, ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾನ್ ಸೌಖ್ಯ ಇರನ್ ಚೊಲ್ಲರ್?
2: ಸೌಖ್ಯ
0: ಮೇಡಮ್. ಇತ್ತೆ ಕೇಳಂಡು ಎಂಕ್ರ ಈಗ ಇದು ನಳಿನಿ ಅವರು ಕರೆ ಮಾಡಿ ಕೇಳ್ತಾ ಇದ್ದಾರೆ. ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೇನೆ. ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆಯನ್ನ. ಇದೇ ರೀತಿ ನೀವು ನಿಮ್ಮ ಒಲವಿನ

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6364240949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೂಡ ಕೇಳ್ಬೋದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಅಶೋಕ್.
0: ಅಶೋಕ್ ಅವರು ನಿಂಜೂರಿನಿಂದ.
1: ಭಾವಗೀತೆ ಮೇಡಮ್.
0: ಭಾವಗೀತೆಯ ಹೇಳಿ, ಯಾವುದು?
1: ಆಸೆಗಳು ನೂರಾರು ಆದರೆ ನಿರಾಸೆಯು ಎಲ್ಲೆಲ್ಲಿ.
0: ಆಸೆಗಳು
1: ನೂರಾರು ಆದರೆ ನಿರಾಸೆಯು ಎಲ್ಲೆಲ್ಲಿ.
0: ಭಾವಗೀತೆ ಅಂತ ಅನ್ಸುತ್ತಾ?
1: ಭಾವಗೀತೆ ಮಾಡಿ.
0: ಓಕೆ, ಹಾಡಿರುವಂತ ಗಾಯಕರು ಯಾರಾದ್ರೂ ನೆನಪಿದ್ದಾರಾ?
1: ಅದು ನೆನಪಿದೆ.
0: ಹೌದಾ?
1: ಅದಿಲ್ಲವಾದ್ರೆ ಕಾಣುವುದಿಲ್ಲ ಅದು.
0: ಓಕೆ, ನೋಡೋಣ. ಹಾಡಿದ್ರೆ ಖಂಡಿತ ಪ್ರಸಾರ ಮಾಡ್ತೇನೆ, ಇಲ್ಲಾದ್ರೆ ನೀವು ಕೇಳಿರುವಂತ ಇನ್ನೊಂದು ಹಾಡನ್ನ ಪ್ರಸಾರ ಮಾಡ್ತೇನೆ.
1: ಧನ್ಯವಾದ.
0: ಓಕೆ, ಧನ್ಯವಾದಗಳು. ಓಕೆ, ಇದು ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಏನು ಆಸೆಗಳು ನೂರಾರು ಅನ್ನುವಂಥ ಹಾಡನ್ನು ಸದ್ಯಕ್ಕೆ ಆ ಹಾಡು ಪ್ರಸಾರ ಮಾಡೋದಕ್ಕೆ ನಮ್ಮಲ್ಲಿ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ತನುವು ನಿನ್ನದು ಮನವು ನಿನ್ನದು ಅನ್ನುವಂತಹ ಕುವೆಂಪು ಅವರ ಸಾಹಿತ್ಯದ ಮೈಸೂರು ಅನಂತಸ್ವಾಮಿಯವರು ಹಾಡಿರುವಂಥ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364240949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳಿ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ. ನಾನು ಕುಸುಮಾಕರ್, ಕೊಟ್ಟಾರದಿಂದ.
0: ಕುಸುಮಾಕರಣ, ಕೊಟ್ಟಾರದಿಂದ. ಹೇಗಿದ್ದೀರಾ ಕುಸುಮಾಕರಣ?
2: ಹುಷಾರಿದ್ದೀನಿ.
0: ಹುಷಾರಿದ್ದೀರಾ? ಆರಾಮ?
2: ಮಳೆ ಸೆಕೆ ಎರಡು ಉಂಟು.
0: ಎರಡು ಒಟ್ಟಿಗೆ ನಮ್ಗೆ
2: ಹೊರಗೆ ಮಳೆ ಉಂಟು, ಅಂಗಡಿ ಒಳಗೆ ಸೆಕೆ ಆಗ್ತದೆ ಅಂತ ಗೊತ್ತಿಲ್ಲ.
0: ಹೌದು, ಹವಾಮಾನ ಎಲ್ಲ ಒಟ್ಟೊಟ್ಟಿಗೆ ಸಿಗ್ತದೆ ನಮ್ಗೆ. ಕಾಲಗಳು ಬರಬೇಕು ಅಂತಿಲ್ಲ ಅಲ್ಲ.
2: ಹೌದೌದೌದು, ಎಂತ ಅಂತ ಗೊತ್ತಿಲ್ಲ. ನನಗೆ ರಾಜ್ಕುಮಾರ್ ಅವರು ಆಡಿದ್ದು ಒಂದು ರಾಜನನ್ನ ರಾಜ ಚಿತ್ರದ್ದು, ಕಲ್ಲೇಟಿಗಿಂತ ನಿನ್ನ ಕನ್ನೇಟೆ ಜೋರಾಗಿ.
0: ಓಕೆ ಓಕೆ ಓಕೆ ಓಕೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ, ಆರತಿ ಅವರ ಅಭಿನಯದ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟ ಜೋರಾಗಿ ಅನ್ನುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನ ಕೇಳಬಹುದು. ಕರೆ ಮಾಡಿ ಮಾತಾಡಿ ಕೇಳ್ತಾ ಇರೋ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದಿವೆ.
1: ಕೇಳ್ತಾ ಇದ್ದೀರಾ 106.8 FM 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1 1

0: Πεσάρα.
1: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು, ಕರೆಯ ಕೊನೆಯ ಕಾಲರ್ಗೊಂದು ಅವಕಾಶ ಇದೆ. ಖಂಡಿತ ಕರೆಯನ್ನು ಮಾಡಬಹುದು. ಮುಂದಿನ ಕಾಲರ್, ಹಲೋ, ನಮಸ್ತೆ.
3: ಕೃಷ್ಣ ಶೆಟ್ಟಿ ಬರ್ತಿರು.
2: ಕೃಷ್ಣ ಶೆಟ್ಟಿ
3: ಪಿಲಾರ್ ಲಕ್ಷ್ಮಿ ಗುಡ್ಡೆ
2: ಪಿಲಾರ್ ಇಡ್ತು. ಓಕೆ ಓಕೆ, ಕಾರ್ಯಕ್ರಮಕ್ಕೆ ಎದುಕೊಂಡಲ್ಲ ಪಲ್ಲೆ. ಕೃಷ್ಣ, ನೀವು ಓ ಪದಕ್ಕೆ
3: ಹಿಂದಿ ಬೋಡುವಣ್ಣ ಅಕ್ಕ, ಹಿಂದಿ ಪದ್ಯ
2: ಹಿಂದಿಯ
3: ಹೋಗುತ್ತದೆ. ಜೀನೇ ರಾಂಗ್ ಜೀನೇ ಕಿರಾದ ಪಿಕ್ಚರ್ ದ ಒಂಜಿ ಪದ್ಯ ಬೋಡು
2: ಹೋಯ್ತ.
3: ಜೀನೇ ಕಿರಾ,
2: ಓಕೆ,
3: ಜೀನೇ ಕಿರಾ,
2: ಜೀನೇ ಕಿರಾ. ಅನ್ನುವಂತಹ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಮೊಹಮ್ಮದ್ ರಫಿ ಅವರು ಹಾಡಿರುವಂತಹ ಹಾಡಂತೆ. ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240491 ಸಂಖ್ಯೆಗೆ. ಅದರ ಇವತ್ತು ಹಾಡನ್ನು ಕೇಳೋದಕ್ಕೆ ಅವಕಾಶಗಳು ಕಡಿಮೆ ಇದೆ, ಸಮಯದ ಅವಕಾಶ ತುಂಬ ಕಡಿಮೆ ಇದೆ. ಹಾಗಿರುವಾಗ ನಾಳೆ ದಿನ ನೀವು ಕಾಲ್ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಹಾಡುಗಳನ್ನು ಕೇಳಿದ್ದೀರಾ. ಅದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೂಡ ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೇನಂತ ಅಂದ್ಕೊಳ್ತಾ, ಒಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ಸ್ವಲ್ಪ ವ್ಯತ್ಯಾಸಗಳು ಅಥವಾ ವ್ಯತ್ಯಯಗಳು ಉಂಟಾಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ, ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮೋಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗ್ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳ್ಳಿ. ಕಲಾಸಾರಂಗ್ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯ ಸ್ವಾಗತ. ವಾರದಿಂದ ವಾರಕ್ಕೆ ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ಮಾತಾಡಿಸುವ ಮೂಲಕ ಅವರ ಅನುಭವದ ಕಥನ ಒಂದು ಮಾಹಿತಿ ಕೋಶವಾಗಿ ನಮಗೆ ದಕ್ತಾ ಹೋಗ್ತಾ ಇದೆ. ಹಲವಾರು ಹಿರಿಯರು ಈ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಈಗಲೂ ಅವರ ಮಾತುಗಳು ನಮ್ಮನ್ನು ಮೆಲುಕು ಹಾಕುವಂತೆ ಮಾಡ್ತಾ ಇದ್ದಾವೆ. ಇವತ್ತು ಅಂಥದ್ದೇ ಒಂದು ಹಿರಿಯರ ವಿದ್ವಾಂಸರ ಮನೆಗೆ ನಾವು ಬಂದಿದ್ದೇವೆ. ಮಾರನಮಿಕಟ್ಟೆ ಬಳಿಯಲ್ಲಿ ಸುಯಿಲ್ ಅಂತ ಹೇಳಿದ ಕೂಡಲೇ ನಮಗೆ ಒಂದು ತಂಪಾದ ಅನುಭವ ಆಗ್ತದೆ. ಯಾಕಂದರೆ ಅಲ್ಲಿ ಮನೆ ಮಾಡಿರುವವರು ನಾಡಿನ ಹಿರಿಯ ವಿದ್ವಾಂಸರು, ಅನೇಕ ಮಂದಿಗೆ ಮಾರ್ಗದರ್ಶಕರು, ಸಾಹಿತಿಗಳು, ಜಾನಪದ ತಜ್ಞರು ಆಗಿರತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರು. ವಿವೇಕ್ ರೈ ಅವರ ಬಗ್ಗೆ ಬಹುಶಃ ಸಾರಸ್ವತ ಲೋಕಕ್ಕೆ ಅಥವಾ ನಮ್ಮ ತುಳುನಾಡಿನವರಿಗೆ ಪರಿಚಯ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಹಳ ದೀರ್ಘ ಅವಧಿಯಲ್ಲಿ ಕನ್ನಡ ಮತ್ತು ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿದ ಕೆಲಸಗಳು ಒಂದು ಎರಡಲ್ಲ, ಅದು ನಮ್ಮ ಮಾತಿಗೆ ನಿಲುಕದಷ್ಟು ಅಗಾಧವಾದಂತಹ ಪರಿಧಿಯನ್ನು ಹೊಂದಿರುವಂಥದ್ದು. ಮೂಲತಃ ವಿವೇಕ್ ರೈ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನವರು. ಪುಣಚ ಗ್ರಾಮದಲ್ಲಿ ಅವರು ಹುಟ್ಟಿದ್ದಾರೆ. December 8, 1946 ಅವರ ಜನನ. ಅವರ ತಂದೆ ಕೂಡ ಅವರು ಕೃಷಿಕರು ಮತ್ತು ಸಾಹಿತಿಗಳು, ಅಗ್ರಹಾಳ ಪುರಂದರ್ರೆ ಯಕ್ಷಗಾನದ ಅರ್ಥಧಾರಿಗಳು ಆಗಿದ್ದರು. ತಾಯಿ ಯಮುನಾ ರೈ ಅವರು ಶಿಕ್ಷಣವನ್ನೆಲ್ಲ ಪುಣಚದ ಆ ಪರಿಸರದಲ್ಲಿಯೇ ಅವರು ಕಳೆದರು. ಆಮೇಲೆ ಪ್ರೌಢ ಶಿಕ್ಷಣವನ್ನು ಪುತ್ತೂರಿನ ಬೋರ್ಡ್ ಹೈಸ್ಕೂಲ್ನಲ್ಲಿ ಮಾಡಿದರು. PUC ಮತ್ತು BSc ಪದವೀಧರರವರು. ಅದು ಫಿಲೋಮಿನಾ ಕಾಲೇಜಿನಲ್ಲಿ ಆಯಿತು. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಪಡ್ಕೊಂಡ್ರು ಮತ್ತು PhD ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು ಜನಪದ ಸಾಹಿತ್ಯದ ಬಗ್ಗೆ ಅವರು ಮಾಡಿದರು. ಆಗ ಅವರಿಗೆ ಮಾರ್ಗದರ್ಶಕರಾಗಿದ್ದವರು ಡಾಕ್ಟರ್ ಹಾಮಾ ನಾಯಕ್ ಅವರು. ಆಮೇಲೆ ಅಧ್ಯಾಪನಾ ವೃತ್ತಿಗೆ ಬಂದರು. ಕನ್ನಡ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಅವರು ಕಲಿಸಿದರು. ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 1980-2004 ಒಟ್ಟು 34 ಅಧ್ಯಾಪನ ಮತ್ತು ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಮಾಡಿದಂಥ ಕೆಲಸಗಳು ಅನೇಕ ಪ್ರಥಮಗಳು ಕೂಡ ಇದ್ದಾವೆ. ಆಮೇಲೆ ಕೂಡ ಅವರು ಅತಿಥಿ ಪ್ರಾಧ್ಯಾಪಕರಾಗಿ ಜರ್ಮನಿಯಲ್ಲಿ ವ್ಯೂಸ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ 1-3 ಆಮೇಲೆ ಕನ್ನಡ ಭಾಷೆ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಯುರೋಪಿಯನ್ ಆಸಕ್ತರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇಸಿಗೆ ಶಿಬಿರಗಳನ್ನು ಇತ್ಯಾದಿಗಳನ್ನು ಮಾಡ್ತಾ ಇದ್ದರು. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕೂಡ ಕನ್ನಡ ಅಧ್ಯಯನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ಪ್ರಸಾರಂಗವನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಡಾಕ್ಟರ್ ಶಿವರಾಮ ಕಾರಂತ ಪೀಠವನ್ನು ಸ್ಥಾಪನೆ ಮಾಡಿದರು. SDM ತುಳುಪೀಠ ಅದನ್ನು ಕೂಡ ಸ್ಥಾಪನೆ ಮಾಡಿದವರು ಪ್ರೊಫೆಸರ್ ವಿವೇಕ್ ರೈ ಅವರು. ಆಮೇಲೆ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ನಮಗೆ ತುಳುವರಿಗೆ ಒಂದು ಅಕಾಡೆಮಿ ಸಿಕ್ಕಿತ್ತು. ಅದರ ಪ್ರಥಮ ಸ್ಥಾಪಕ ಅಧ್ಯಕ್ಷರಾಗಿ ಕೂಡ ವಿವೇಕ್ ರೈ ಅವರನ್ನು ಅವರು ಟೌನ್ ಹಾಲ್ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದರು. 1994-98 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅದಕ್ಕೊಂದು ಮಾರ್ಗಸೂಚಿಯನ್ನು ಹಾಕಿಕೊಟ್ಟವರು. ಆಗ ಅವರ ಜೊತೆಯಲ್ಲಿ ಅಮೃತರಂಥ ವಿದ್ವಾಂಸರೆಲ್ಲ ಸದಸ್ಯರಾಗಿ ಇದ್ದರು. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಆ ಒಂದು ಸುದೀರ್ಘವಾದಂಥ ಸೇವೆಯ ಬಳಿಕ ಅಲ್ಲಿ ಕುಲಸಚಿವರಾಗಿಯೂ ಸ್ವಲ್ಪ ಸಮಯ ಕೆಲಸ ಮಾಡಿದರು. ಆಮೇಲೆ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಅಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಹೀಗೆ ಅವರು ಕುಲಪತಿಗಳಾಗಿ ಕೆಲಸ ಮಾಡಿದರು. 2004-07 ಹಂಪಿ, ಆಮೇಲೆ ಮೈಸೂರಿನಲ್ಲಿ 2007-2009. ಈ ಸಂದರ್ಭಗಳಲ್ಲೆಲ್ಲ ಸಾಹಿತ್ಯದ ಅವರ ಕೆಲಸಗಳು ಅದು ಅವ್ಯಾಹತವಾಗಿ ನಡೆಯುತ್ತಾ ಇತ್ತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಇರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಇರ್ಬೋದು, ಡಾಕ್ಟರ್ ಶಿವರಾಮ ಕಾರಂತ ಪಿಲಿಕುಳ ನಿಸರ್ಗಧಾಮ ಟ್ರಸ್ಟ್ ಅದರ ಒಂದು ಸ್ಥಾಪಕ ನಿರ್ದೇಶಕರಾಗಿ ಕೂಡ ಅವರು ಕೆಲಸ ಮಾಡಿದರು. ಅದರ ಜೊತೆಗೇನೆ ಅನೇಕ ಮಂದಿಗೆ PhDಗೆ ಮಾರ್ಗದರ್ಶನವನ್ನು ಕೊಟ್ಟರು. ನೂರಾರು ವಿದ್ಯಾರ್ಥಿಗಳು ಅವರ ಒಂದು ಗರಡಿಯಲ್ಲಿ ಪಳಗಿ ಇವತ್ತು ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ಸಮ್ಮೇಳನಗಳನ್ನು ಸ್ವತಃ ಅವರು ಮಾಡಿದರು. ಅನೇಕ ಸಮ್ಮೇಳನಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಬೇರೆ ಬೇರೆ ರಿಸರ್ಚ್ ಕೆಲಸಗಳನ್ನು ಮಾಡಿದರು. ಬಹುಶಃ ಈ ಹೊತ್ತಿನಲ್ಲಿಯೂ ಕೂಡ ವಿಶ್ರಾಂತ ಜೀವನದಲ್ಲಿದ್ದರೂ ನಿರಂತರವಾಗಿ ಕೆಲಸ ಮಾಡುವಂಥ

0: ಒಂದು ಪ್ರವೃತ್ತಿ ಪ್ರೊಫೆಸರ್ ರೀ ಅವರಿಗೆ. ಸುಮಾರು 60-70 ಮಿಕ್ಕಿದ ಕೃತಿಗಳನ್ನು ಕನ್ನಡ, ತುಳು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅವರು ಕೊಟ್ಟಿದ್ದಾರೆ. ಅದು ತುಳು ಗಾದೆ ಇರ್ಬೋದು, ತುಳು ಒಗಟಿರ್ಬೋದು, ತವಳವ ಸಂಸ್ಕೃತಿ ಇರಬಹುದು, ಗಿಳಿಸುವೆ ಎನ್ನುವಂಥ ಅಂಕಣ ಬರಹಗಳ ಒಂದು ಸಂಕಲನ ಇರಬಹುದು, ಅಥವಾ ಬ್ಲಾಗಿಲನ್ನು ತೆಗೆದು ಈಗಿನ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಬ್ಲಾಗ್ ಅವರದೇ ಆದ್ದು ಉಂಟು. ಮತ್ತು ಕನ್ನಡ ನುಡಿ ನಡೆಯ ಬರಹಗಳು ಅನೇಕ, ಈಗ ಮೊನ್ನೆ ಅಕ್ಕರ ಮನೆ ಇತ್ಯಾದಿಗಳನ್ನು ಬರೆದಿದ್ದಾರೆ. ತುಳುವ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ. ಅನೇಕ ಪುಸ್ತಕಗಳನ್ನು ಸಂಪಾದನೆ ಮಾಡಿದ್ದಾರೆ. ಕನ್ನಡ ಕಾದಂಬರಿಯ ಮೊದಲ ಹೆಜ್ಜೆಗಳು, ಕಡೆಂಗೋಡ್ಲು ಸಾಹಿತ್ಯ, ಶಾಂಭವಿ ಮುಳಿಯ ತಿಮ್ಮಪ್ಪಯ್ಯನವರ ಸಾಹಿತ್ಯ, ಜನಪದ ಆಟಗಳು, ತುಳು ಕವಿತೆಗಳು, ಮಲೆಕುಡಿಯರು, ಯಕ್ಷಗಾನ ಪ್ರಸಂಗ ಸಂಪುಟ, ಪೊನ್ನಕಂಠಿ, ಭೂತಾರಾಧನೆಯ ಬಣ್ಣಗಾರಿಕೆ, ಆಮೇಲೆ ಅವರ ತಂದೆಯವರ ಒಂದು ಎಲ್ಲ ಕೃತಿಗಳನ್ನು ಒಟ್ಟು ಮಾಡಿ ಅಗ್ರಹಾಳ ಪುರಂದರಯ್ಯವರ ಸಮಗ್ರ ಸಾಹಿತ್ಯ ಅದನ್ನು ಕೂಡ ಹೊರಗೆ ತಂದರು. ಶತಮಾನದ ಕೊನೆಯಲ್ಲಿ ಶಿವರಾಮ ಕಾರಂತರು ಒಂದು ಪುಸ್ತಕ ಬಂತು. ರಾಘವಾಂಕನ ಸಮಗ್ರ ಕಾವ್ಯ, ತುಳು ಸಾಹಿತ್ಯ ಚರಿತ್ರೆ ಬಹಳ ದೊಡ್ಡ ವಿಷಯ. ಆಮೇಲೆ ರೂಪಾಂತರ, ಮಂಗಳೂರು ದರ್ಶನ, ಇಡೀ ಮಂಗಳೂರು ಪರಿಸರದ ಒಂದು ಸಂಕ್ಷಿಪ್ತ ಅಲ್ಲ, ಅದು ವಿಶಾಲವಾದಂಥ ಪರಿಚಯವುಳ್ಳಂತಹ 3 ಸಂಪುಟಗಳು ಬಂದಿವೆ. ಆಮೇಲೆ ತುಳು ಪುಸ್ತಕಗಳು, ತುಳು ಬರವು ಸರವು ವಚನ, ಹೀಗೆ ಅನೇಕಾನೇಕ ಕೃತಿಗಳನ್ನು ಸ್ವತಃ ಮತ್ತು ಸಂಪಾದಕರಾಗಿ ಬೇರೆಯವರ ಜೊತೆಗೆ ಸಂಶೋಧಕರಾಗಿ ಅವರು ಮಾಡಿದಂಥ ಕೆಲಸಗಳು ಅದು ಭಾಳ ದೊಡ್ಡದು. ಹಾಗಂತ ಕವಿತೆಗಳನ್ನು ಬರೆದಿದ್ದಾರೆ ಅವರು. ಆಮೇಲೆ ಕಾದಂಬರಿ, ಬಹುಶಃ ಕಾದಂಬರಿ ಕಥೆಯ ಕಡೆಗೆ ಅವರು ಹೋಗಲಿಲ್ಲ, ಗಂಭೀರ ಸಾಹಿತ್ಯಗಳನ್ನೇ ಕೊಟ್ಟರು. ಅದು 4 ಕಾಲ ಉಳಿಯುವಂಥ ಕೆಲಸಗಳನ್ನೇ ಮಾಡಿ ಇವತ್ತು ಪ್ರೊಫೆಸರ್ ರೇಗೌಡರು ಕನ್ನಡದ ಮೇರು ವಿದ್ವಾಂಸರ ಪಟ್ಟಿಯಲ್ಲಿ ಮೊದಲ ಪಂಕ್ತಿಯಲ್ಲಿ ನಮಗೆ ಕಾಣುವಂಥವರು. ಅವರಿಗೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕೊಳಲಿ ಶೀನಪ್ಪ ಹೆಗಡೆಯವರ ಪ್ರಶಸ್ತಿ, ಗುಮ್ಮಟೇಶ್ವರ ವಿದ್ಯಾಪೀಠ ಶ್ರವಣಬೆಳಗೊಳ 2010 ಆ ಪ್ರಶಸ್ತಿ ಸಿಕ್ಕಿದೆ, ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ, ಡಾಕ್ಟರ್ ಹಾಮಾ ನಾಯಕ ಗೌರವ ಪ್ರಶಸ್ತಿ, ಮತ್ತು ದೂರದರ್ಶನ ಬೆಂಗಳೂರು ಚಂದನ ಪ್ರಶಸ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಅವರು ಸ್ವತಃ PhD ಮಾಡಿ ಡಾಕ್ಟರೇಟ್ ಮೊದಲೇ ಪಡ್ಕೊಂಡವರು. ಆಮೇಲೆ ಮಣಿಪಾಲ ವಿಶ್ವವಿದ್ಯಾನಿಲಯದಿಂದ ಹೊಸ ವರ್ಷದ ಪ್ರಶಸ್ತಿ ಸಿಕ್ಕಿದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ 2018 ಬಂತು, ಡಾಕ್ಟರ್ ಶಂಭಾ ಜೋಶಿ ಸಂಶೋಧನಾ ಪ್ರಶಸ್ತಿ ಅದು ಶಿವಮೊಗ್ಗ ಕರ್ನಾಟಕ ಸಂಘದಿಂದ 2019 ಬಂತು, ಮಾಸ್ತಿ ಪ್ರಶಸ್ತಿ ಅದು ಮಾಸ್ತಿ ಟ್ರಸ್ಟ್ನವರು 2021 ಕೊಟ್ಟರು. ಅದು ಬರ್ತಲೇ ಇರ್ತದೆ, ಗೌರವಗಳು ಸನ್ಮಾನಗಳು ತುಂಬ ಆಗಿವೆ. ಅಂತಹ ಒಬ್ಬರು ವಿದ್ವಾಂಸರು ನಮ್ಮ ನಡುವೆ ಇದ್ದಾರೆ ಎನ್ನುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ. ಕೂಡ ನಮಗೂ ಬೇರೆ ಬೇರೆ ಸಂದರ್ಭದಲ್ಲಿ ಮಾರ್ಗದರ್ಶಕರಾಗಿ ಇದ್ದವರು ಪ್ರೊಫೆಸರ್ ರೈ ಅವರು. ಇವತ್ತು ಅವರನ್ನು ಕಲಾಸಾರಂಗಾಗಿ ಮಾತಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ, ಹಾಗಾಗಿ ಅವರನ್ನು ಬರಮಾಡಿಕೊಂಡು ಮಾತಾಡ್ತಾ ಇದ್ದೇನೆ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಬಹಳ ಸಂತೋಷ ಆಯಿತು,
1: ನನಗೆ ಬಹಳ ಸಂತೋಷ.
0: ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಒಂದು ರೀತಿಯ ಸಲ್ಲಾಪ ಮಾಡುವಂಥ ಒಂದು ಸಂದರ್ಭ. ಪ್ರೊಫೆಸರ್ ರೈ ಅವರು ಈಗ ವಿಶ್ರಾಂತ ಕುಲಪತಿಗಳು, ಹಾಗಂತ ಅದು ನಿವೃತ್ತಿ ಅಥವಾ ಎಲ್ಲ ಕೆಲಸವನ್ನು ಬಿಟ್ಟು ಕೂತ್ಕೊಂಡವರು ಅಂತ ಅರ್ಥ ಅಲ್ಲ ಅದು. ಯಾಕಂದರೆ ವಿವೇಕಾನಂದರು ಹೇಳಿದಾಗೆ ಕೆಲಸಗಾರರಿಗೆ ಕೆಲಸವೇ ಒಂದು ವಿಶ್ರಾಂತಿ. ಬಹುಶಃ ದಿವಸ 24 ಗಂಟೆಯಲ್ಲಿ ಒಂದು 15 ಗಂಟೆ ನಿರಂತರ ಸಾಹಿತ್ಯದ ಸಂಸ್ಕೃತಿಯ ಕೆಲಸ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಜನರಿಗೆ ಮಾರ್ಗದರ್ಶನ ಈ ಹೊತ್ತಿನಲ್ಲಿಯೂ ಕೊಡ್ತಾ ಇದ್ದೀರಿ. ಇದೆಲ್ಲವನ್ನು ಗಮನಿಸಿ ನಾನು ಬಹುಶಃ ತಮ್ಮಲ್ಲಿ ಕೇಳಬೇಕು, ಈ ಹಂತದಲ್ಲಿ ಸ್ವಲ್ಪ ಹಿಂದೆ ನೋಡಿದರೆ ಏನನ್ನಿಸ್ತದೆ ಸರ್ ನಿಮಗೆ?
1: ಆದರೆ ಏನಾಗಿದೆ ಅಂದರೆ ಒಂದು ವಯಸ್ಸು ಅನ್ನೋದೊಂದು ಇರ್ತದೆ ಎಲ್ಲರಿಗೂ ಕೂಡ. ಯಾಕೆಂದರೆ ನಾವು ಅದನ್ನು ಹೇಳ್ತೇವೆ, ಒಂದು ಬಾಲ್ಯದಿಂದ ನಾನೀಗ 78 ಒಂದು ಹರೆಯದಲ್ಲಿದ್ದೇನೆ.
0: ಹೌದು.
1: ಹಾಗಾಗಿ ಏನಾಗ್ತದೆ, ನಾವು ಒಂದು ಕಾಲಕ್ಕೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯ ನಾನು ಒಂದು 34 ಅದರ ಒಟ್ಟು ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ 3 ಒಂದು 2.5 ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ, 3 ಜರ್ಮನಿಯ ವ್ಯೂಸ್ಬರ್ಗ್ ವಿಶ್ವವಿದ್ಯಾನಿಲಯ, ಆಮೇಲೆ ಕೂಡ ವರ್ಷಕ್ಕೊಂದು ಬಾರಿ ಜರ್ಮನಿಗೆ ಈ ಕನ್ನಡ ಶಾಸ್ತ್ರೀಯ ಭಾಷೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಅದರಿಂದ ಏನಾಗ್ತದೆ ಅಂದರೆ ಒಂದು ಅರ್ಥದಲ್ಲಿ ನಮಗೆ ಒಂದು ನಿರಂತರವಾದ ಒಂದು ಕೆಲಸಗಳು ಮಾಡ್ತಾ ಇದ್ದ ನಂತರ ಒಂದು ವಿರಾಮ ಅಂತ ಬೇಕಾಗ್ತದೆ. ಹಾಗಾಗಿ ನಾವು ಬರವಣಿಗೆ ಕೆಲಸವನ್ನು ನಾನು ಬಹಳ ಹೆಚ್ಚು ಮಾಡಿರುವುದೇ ನಿವೃತ್ತಿಯಾದ ನಂತರ. ಯಾಕಂದರೆ ನಾನು ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ಬಹಳ ದೀರ್ಘಕಾಲ ಇದ್ದವನು. ಹಾಗಾಗಿ ಆ ಕಾಲಕ್ಕೆ ಹೆಚ್ಚು ಬರವಣಿಗೆ ಕೆಲಸ ಮಾಡಿ ಸಂಘಟನೆ ಸಂಸ್ಥೆ ಕಟ್ಟುವುದು ಇದು ಕೆಲಸ ಮಾಡಿದೆ ಒಟ್ಟಿಗೆ. ಇತ್ತೀಚೆಗೆ ಏನಾಗಿದೆ, ವಯೋಸಹಜವಾಗಿ ಏನಾಗ್ತದೆ ಅಂದರೆ ನಾವು ಹಿಂದಿನಷ್ಟು ಒಂದೆಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ನಾನು ಏನಾಗಿದೆ ಮನೆಯಲ್ಲಿ ಸ್ವಲ್ಪ ವಿರಾಮದಲ್ಲಿ ನನ್ನ ಓದು ಮತ್ತು ಬರವಣಿಗೆ ಕೆಲಸವನ್ನು ಮಾಡ್ತಾ ಇದ್ದೇನೆ.
0: ಹಾಗಾಗಿ ಕ್ರಿಯಾಶೀಲರಾಗಿದ್ದೀರಿ, ಯಾವ ಹೊತ್ತಿಗೊಂದು ಫೋನ್ ಮಾಡಿದ್ರು ಕೂಡ ತಕ್ಷಣ ಎತ್ತಿಕೊಳ್ಳುವಂತಹ ಒಂದು ಸೌಜನ್ಯ ನಿಮಗೆ ಈ ಹೊತ್ತಿಗೂ ಕೂಡ ಇದೆ. ನಾನು ಕೇಳಿದ ಹಾಗೆ ನಿಮಗೆ ವಿವೇಕ ಹೆಸರು ಇಟ್ಟದ್ದೇ ಡಾಕ್ಟರ್ ಕೋಟ ಶಿವರಾಮ ಕಾರಂತರು ಅಂತ ನಾನು ಕೇಳಿದ್ದೇನೆ. ಹಾಗಿದ್ರೆ ಪುತ್ತೂರಿನಲ್ಲಿ ಶಿವರಾಮ ಕಾರಂತರ ನಿಕಟವರ್ತಿಗಳು ನಿಮ್ಮ ತಂದೆಯವರು ಆಗಿದ್ದುದು ಕೂಡ ನಾನು ಕೇಳ್ಪಟ್ಟಂತಹ ವಿಷಯ. ಆ ಒಂದು ವಿಚಾರವನ್ನು ನೀವು ನಾವು ಗಮನಿಸಿಕೊಂಡ್ರೆ ಬಹುಶಃ ನಿಮ್ಮ ಬಾಲ್ಯದ ಜೀವನ ನಿಮ್ಮ ಈಗಿನ ಒಂದು ಬೆಳವಣಿಗೆಗೆ ಹೇಗೆ ಪೂರಕವಾಗಿತ್ತು?
1: ನಾನು ಹುಟ್ಟಿ ಬೆಳೆದದ್ದು ಆಗ ಪುತ್ತೂರು ತಾಲೂಕು ಅಂತ ಇತ್ತು, ನಂತರ ಬಂಟ್ವಾಳ ತಾಲೂಕು ಆಯಿತು. ಪುಣಿಚ ಎನ್ನುವಂಥ ಒಂದು ಸಣ್ಣ ಹಳ್ಳಿ. ಆ ಕಾಲಕ್ಕೆ ಅಲ್ಲಿಗೆ ವಾಹನ ಸೌಕರ್ಯ ಇರಲಿಲ್ಲ, ವಿದ್ಯುತ್ ಸೌಕರ್ಯ ಇರಲಿಲ್ಲ, ಯಾವುದೂ ಇರಲಿಲ್ಲ. ನಾವು ಹತ್ತಿರದ ಊರು ಒಂದು ಕಡೆ ಪುತ್ತೂರಿಗೆ ನಡ್ಕೊಂಡು ಹೋಗಬೇಕಾಗಿತ್ತು, 7-8 ಮೈಲ್ ದೂರದಲ್ಲಿದ್ದದ್ದು. ನನ್ನ ತಂದೆ ಒಂದು ಮಧ್ಯಮ ದರ್ಜೆಯ ಕೃಷಿಕರು, ನಮ್ಮ ವೃತ್ತಿಯ ಕೃಷಿ ಅದು ಭತ್ತ ಅಡಿಕೆ ಬಾಳೆ ತರಕಾರಿಗಳು ಹಣ್ಣು ಹಂಪಲು ಇದು ನಮ್ಮ ಬದುಕು. ಆದರೆ ನಮ್ಮ ತಂದೆ ಈ ಕಾರಂತರ ಮಕ್ಕಳ ಕೂಟದ ಒಂದು ಸಹವಾಸಕ್ಕೆ ಬಂದ ಕಾರಣ ಅವರು ಬಹಳ ಓದ್ತಾ ಇದ್ರು, ಮನೆಗೆ ಪತ್ರಿಕೆ ತುಂಬಾ ತರಿಸ್ತಾ ಇದ್ರು ಪೋಸ್ಟಿನಲ್ಲಿ. ಆ ಕಾಲಕ್ಕೆಲ್ಲ ಪುಸ್ತಕಗಳನ್ನು ಕೂಡ ಕಾರಂತರ ಯಾವುದೇ ಒಂದು ಹೊಸ ಪುಸ್ತಕ ಬಂದರೆ ನಮ್ಮ ಮನೆಯಲ್ಲಿ ಇರ್ತಾ ಇತ್ತು. ಕಾರಂತರ ಆರಂಭದ ಪುಸ್ತಕ ಎಲ್ಲ ನಾನು ಒಂದು 4-5-6-7-8 ವರ್ಷದವನಿದ್ದಾಗಲೇ ನಮ್ಮ ಮನೆಯಲ್ಲಿ ಇರ್ತಾ ಇತ್ತು, ಓದ್ತಾ ಇದ್ದೆ ನಾನು. ಹೀಗೆ ಮನೆಯಲ್ಲಿ ಕೃಷಿ ನಮ್ಮದು ವೃತ್ತಿಯಾದರೂ ಒಂದು ಸಾಹಿತ್ಯದ ಒಂದು ಆವರಣ ಇತ್ತು, ಅದು ಒಂದು ನಮಗಿದ್ದ ಒಂದು ಬಹಳ ಮುಖ್ಯ ಶಕ್ತಿ ಅದು. ಯಾಕಂದ್ರೆ ಹಳ್ಳಿಯ ಸಾಮಾನ್ಯ ಕೃಷಿಕರ ಮನೆಯಲ್ಲಿ ಆ ಕಾಲಕ್ಕೆ ಪತ್ರಿಕೆ ಎಲ್ಲ ಬರ್ತಾ ಇರಲಿಲ್ಲ, ಎಲ್ಲಿ ಕೂಡ ಇರಲಿಲ್ಲ. ಅರೆ ನಮ್ಮ ತಂದೆ ಪೋಸ್ಟಿನಲ್ಲಿ ಕೆಲ ಪತ್ರಿಕೆ ತರಿಸ್ತಾ ಇದ್ರು, ಪುಸ್ತಕ ತರಿಸ್ತಾ ಇದ್ರು ಒಂದು. ಆಮೇಲೆ ನಮ್ಮ ತಾಯಿ ಅವರು ಅವರ ತಂದೆಯಿಂದ ಈ ಕುಮಾರವ್ಯಾಸ ಭಾರತ ಜೈಮಿನಿ ಭಾರತ ಅದನ್ನು ವಾಚನ ಮಾಡ್ತಾರೆ, ಬಹಳ ಒಳ್ಳೆಯ ವಾಚನ ಕಾಣ್ತೀವಿ. ಅವರ ಕಂಠ ಏನು ನಮ್ಮ ತಾಯಿಯ ಕಂಠ ಅದು ನಮ್ಗೆ ಯಾರಿಗೂ ಬರಲಿಲ್ಲ. ಜೈಮಿನಿ ಭಾರತ ಮತ್ತು ಕುಮಾರ ಭಾರತ ಅದು ನಾನು ಎಷ್ಟೋ ಬಾರಿ ರಾತ್ರಿಯ ವೇಳೆಗೆ ನಾವು ಹಳ್ಳಿಯಲ್ಲಿ ಚಿಕ್ಕ ಹುಡುಗರಾಗಿದ್ದ ಕಾಲದಿಂದ ಕೇಳ್ತಾ ಇದ್ದೇನೆ. ಹಾಗೆ ನಮಗೆ ಆ ಥರದ ಒಂದು ಯಾವುದು ಒಂದು ಪರಂಪರೆಯ ಒಂದು ನಮಗೆ ನನಗೆ ಆ ಥರದ ಒಂದು ಇತ್ತು. ಮತ್ತು ನಮ್ಮ ಹಳ್ಳಿಯಾದ ಕಾರಣ ಹಳ್ಳಿಯಲ್ಲಿ ಈಗ ನಾವು ಈಗ ಮುಂದೆ ನಾನು ತುಳು ಜಾನಪದ ಕೆಲಸ ಮಾಡಲಿಕ್ಕೆ ಪ್ರೇರಣೆಗೆ ನಮ್ಮ ಗದ್ದೆಯಲ್ಲಿ ಹೆಂಗಸರು ನೇಜಿ ನಡುವಾಗ ಕವಿತೆ ಹೇಳ್ತಾ ಇದ್ರು, ಸಂಧಿ ಹೇಳ್ತಾ ಇದ್ರು, ಮತ್ತೆ ಈ ತರ ಉರಲ್ ಹೇಳ್ತಾ ಇದ್ರು. ಹಾಗಾಗಿ ಒಂಥರ ಕೃಷಿಕರ ಜೊತೆಗೆ ನಾನು ಅಲ್ಲಿ ಬೆಳೆದು ಬಂದವನು. ಈ ಕಾರಂತರ ಸಂಪರ್ಕದ್ದು ತಂದೆ ಹೇಳ್ತಾ ಇದ್ರು, ಅದೇ ನಾನು ಹುಟ್ಟಿದಾಗ ಆ ತಂದೆಯವರು ಹೋಗಿ ಕಾರಂತರತ್ತ ಹುಡುಗನಿಗೆ ಏನು ಹೆಸರಿಡ್ಬೇಕು ಅಂತ ಕೇಳಿದ್ರಂತೆ. ಅವರು ವಿವೇಕ ಅಂತ ಹೇಳಿದ್ರಂತೆ. ತಂದೆಯವರಿಗೆ ಅದು ಏನಾಗಿದೆ ವಿವೇಕ ಹೆಸರು ಆಗ ಯಾರಿಗೂ ಇರಲಿಲ್ಲ, ಬಹಳ ಅಪರಿಚಿತ. ಯಾಕಂದ್ರೆ ವಿವೇಕಾನಂದ ಪ್ರಸಿದ್ಧ ಸರ್ತಾನೆ, ವಿವೇಕಾನಂದ ಇರಲ್ಲ, ಆನಂದ ಗಿನಂದ ಏನು ಬೇಡ, ವಿವೇಕ ಇದ್ರೆ ಆನಂದ ತನ್ನಿಂತಾನೆ ಬರ್ತದೆ ಅಂತ ಹೇಳಿದ್ರು. ಸೊ ಇದು ಒಂದು ನನಗೆ ಆಕಸ್ಮಿಕ. ಸೊ ಇದು ಇದ್ರಿಂದ ಹಳ್ಳಿಯಲ್ಲಿ ನಮ್ಗೇನಾಗಿದೆ, ನಾವು ತುಂಬಾ ಹಳ್ಳಿಯಿಂದ ಅದೇನ ಪರ್ಯಾದರ್ಕ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಓದಿದ್ದು ನಾವು
0: ಕನ್ನಡ ಶಾಲೆ
1: ಅಲ್ವಾ. ಆಗ ಕನ್ನಡ ಶಾಲೆ ಇಂಗ್ಲೀಷ್ ಶಾಲೆ ಅನ್ನೋದು ಆಗಿರಲೇ ಇಲ್ಲ, ಕನ್ನಡ ಶಾಲೆ. ಅದ ಮಣಿಲಾ ಶಾಸ್ತ್ರಿ ಕುಟುಂಬದವರು, ಅಣ್ಣ ತಮ್ಮಂದಿರು ಒಂದು 8 ಜನ ಇದ್ರು. ಹಾಗಾಗಿ 8 ಕ್ಲಾಸಿಗೆ 9 ಬನ್ ಅಧ್ಯಾಪಕರಿದ್ದರು, ಇವತ್ತು 8 ಕ್ಲಾಸಿಗೆ 1 ಅಧ್ಯಾಪಕರಿದ್ರು. ಆಗ ನಮ್ದು 8 ಕ್ಲಾಸಿಗೆ 9 ಅಧ್ಯಾಪಕರಿದ್ದದ್ದು. ಅಲ್ಲಿ ಯಕ್ಷಗಾನದ ಅವರೆಲ್ಲ ಈ ಕುಟುಂಬ ಯಕ್ಷಗಾನದ ಬಹಳ ಪ್ರಿಯರು. ಹಾಗೆ ನಮ್ಮಲ್ಲಿ ವಾರಕ್ಕೆ 1 ಬಾರಿ ನಮ್ಮ ಶಾಲೆಯಲ್ಲಿ ತಾಳಮದ್ದಳೆ ನಡೀತಾ ಇತ್ತು, ಹೊರಗಿನ ಅರ್ಥಧಾರಿಗಳು ಬರ್ತಾ ಇದ್ರು. ನನಗೂ ನೆನಪಿದ್ದಾಗೆ ದೇರಾಜೆಯವರು, ಪೆರ್ಲಕೃಷ್ಣ ಭಟ್ರು ಇವರೆಲ್ಲ ಬರ್ತಾ ಇದ್ರು. ಮತ್ತೆ ಅಲ್ಲಿ ನಮ್ಮೆಲ್ಲ ಅಧ್ಯಾಪಕರು ಯಕ್ಷಗಾನದಲ್ಲಿ ಒಳ್ಳೆ, ನಮ್ಮ ಹೆಡ್ ಮಾಸ್ಟರ್ ರಾಮಕೃಷ್ಣ ಶಾಸ್ತ್ರಿಗಳು ಒಳ್ಳೆ ಭಾಗವತರು. ಹಾಗೆ ಅದು ಆಮೇಲೆ ಮೇಳಗಳು ಬಂದ್ರೆ ನಮ್ಮ ಶಾಲೆಯ ಅಂಗಳದಲ್ಲಿ ಟೆಂಟ್ ಹೊಡೆಯುವುದು, ಉಂಡಾವು ಮೇಳ ಬರ್ತಾ ಇತ್ತು, ಧರ್ಮಸ್ಥಳ ಬರ್ತಾ ಇತ್ತು. ಹಾಗಾಗಿ ಬಂದ್ರೆ ನಮ್ಮ ಶಾಲೆ ಅಂಗಳದಲ್ಲಿ ಅದು ಟೆಂಟ್, ನಮಗೆ ಟಿಕೆಟ್ ತಗೊಳ್ಳಿಕ್ಕೆ ನಾವು ಡೈರಿ ಒಳಗೆ ಒಳಗೆ ಹೋಗುವುದು ಯಾವ್ದು ಟೆಂಟಿನೊಳಗೆ ಮಕ್ಕಳು ಅಲ್ಲಿ ಶಾಲೆ ಮಕ್ಕಳು. ಹಾಗಾಗಿ ಅಲ್ಲಿ ಚಾಪೆಯಲ್ಲಿಯೋ ನೆಲದಲ್ಲೇ ಕೂತ್ಕೊಂಡು ಆಟ ನೋಡೋದು, ಇವೆಲ್ಲವುಗಳು ನನಗೆ ಒಂದು ರೀತಿ ಪ್ರೇರಣೆ ಸಿಕ್ಕಿರುವಂತದ್ದು. ಮನೆಯಲ್ಲಿ ಶಾಲೆಯಲ್ಲಿ ಇಡೀ ನಮ್ಮ ಕೃಷಿ ಆವರಣ ಉಂಟಲ್ಲ, ನಾನು ಎಂ ಎ ಮಾಡ್ತೇನೆ ಅನ್ನೋ ಕಲ್ಪನೆ ನನಗಿರಲಿಲ್ಲ. ಆದರೆ ಅವು ನನಗೇನಾಗಿದೆ ಅಂದರೆ ಒಂದು ಸಹಜವಾದ ಪರಿಸರದಲ್ಲಿಯೇ ನನಗೆ ಈ ಕನ್ನಡ, ತುಳು, ಸಾಹಿತ್ಯ, ಯಕ್ಷಗಾನ ಈ ಪ್ರಭಾವ ನನ್ನ ಮೇಲೆ ಬಹಳ ಆಗಿದೆ.
0: ಈಗ ನಿಮ್ಮ ತಂದೆಯವರು ಅಗ್ರಗಾಳ ಪುರಂದರಯ್ಯವರು, ತಾಯಿ ಯಮುನಾ ಅಲ್ವಾ?
1: ಹೌದು.
0: ಈಗ ನೀವೆಷ್ಟು ಮಕ್ಕಳು ಅಣ್ಣ ತಮ್ಮಂದಿರುವ ಕಲ್ಪನೆ?
1: ನಾವು ನಾಲ್ಕು ಜನ, ನನಗೆ ಇಬ್ಬರು ಅಕ್ಕಂದಿರು, ಅವರು ಜೀವನ್ ಲತಾ ಅಂತ ದೊಡ್ಡವರು, ಅವ್ರಿಗೆ 82 ವರ್ಷ ಆಗಿದೆ. ಈಗಲೂ ಕೂಡ ಅಲ್ಲಿ ಉಪ್ಪಿನಂಗಡಿ ಬಳಿ ನೆಕ್ಕೆಲಡಿಯಲ್ಲಿದ್ದಾರೆ, ಕೃಷಿಕರು. ಎರಡನೇವರು ಆಶಾಲತಾ ಅಂತ, ಅವರು ಒಂದು 6 ವರ್ಷದ ಹಿಂದೆ ಅನಾರೋಗ್ಯದಿಂದ ತೀರಿಕೊಂಡ್ರು. ನಂತರ ನಾನು ಮೊದಲನೇ. ನನ್ನ ತಮ್ಮ ಉಲ್ಲಾಸ್ ರೈ ಅಂತ, ಅವನು ವಿಜಯ ಬ್ಯಾಂಕಿಗೆ MSc ಮಾಡಿ ವಿಜಯ ಬ್ಯಾಂಕಿಗೆ ಸೇರಿ ಅಲ್ಲಿ ಉನ್ನತ ಹುದ್ದೆ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತನಾಗಿ ಈಗ ಮಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾವು ಈಗ 3 ಜನ ಇದ್ದೇವೆ. ಇದೊಂದು ಬಹಳ ಹಳೆಯ ಕತೆ, ಒಂದು ಕಸಕ್ಕದ್ದು. ಮೊದಲನೇದಾಗಿ ನಾನು ಆ ಶಬ್ದದ ಬಗ್ಗೆ ಒಂದು ಮಾತು ಹೇಳಬೇಕು. ಸಿನಿಮಾದ ಬಗ್ಗೆ ಮೊದಲು, ಕಿನ್ನಿದಾರುವಿನ ಬಳಿಗೆ ಕೋಟಿ ಜನರು ಹೋಗುವುದು ಅಂದರೆ ಒಂದು ಉತ್ಸಾಹ, ಹಾಗೆ ಮೂರು ಮಾತ್ರೆಯ ಗಣದ ಒಂದು ಲಯ ಹೊಂದ್ಬೋದು ಅಂತ ಒಂದಿತ್ತು. ನಮ್ಮನೆ ಹತ್ತಿರನೇ ಒಬ್ಬರು ಕೆಲಸ ಹೆಂಗಸರ ಮನೆ ಇತ್ತು. ನಾವು ಸುಮ್ಮನೆ ಮನೆಯಿಂದ ಹೊರಗೆ ಬರುವಾಗ ಅವಳು ಅವನ ಮಗನಿಗೆ ಒಂದು ಬೆತ್ತದಲ್ಲಿ ಹೊಡೆಯುತ್ತಾಳೆ. ಅಂದ ಬೈ ಏ ತುಂಬ ಈ ತಿನ್ಪುನೆ ಎಕ್ಕಸಕ್ಕ ತಿನ್ಪುನೆಂಬೆ ಅಂತ ಅವಳು ಹೊಡೆಯುತ್ತಾಳೆ. ನನಗೆ ಆ ಶಬ್ದ ನಮಗೆ ಸಾಮಾನ್ಯ ಬಹುಶಃ ಅವನ ವಿಪರೀತದೆ ತಿಂತಾನೇನೋ ಮಕ್ಕಳತ್ತಾನೆ. ಇವಳು ಹೊಡೆಯುವಾಗ ಅವನೇನ್ತಾನೆ ಓಡ್ತಾನೆ. ನಮ್ಮದು ನಮ್ಮನೆ ಅಲ್ಲಿಗೆ ನಮ್ಮನೆಗೆ ಹೋಗೋ ದಾರಿ ಅದು ಗುಡ್ಡದ ಎಕ್ಕಸಕ್ಕ ಎಕ್ಕಸಕ್ಕ ಅಂತ ಇವಳು ಹೊಡಿಲಿ ಹೋಗು ಅವನ ಎಕ್ಕಸಕ್ಕ ಅಂತ ಅವ್ರು ಕುಡಿದು ಹೋಗ್ತಾ ಇದ್ದಾರೆ. ನನಗೆ ಇದನ್ನೇ ಒಂದು ಸಾಲ ಮಾಡಿದ್ರು ಹೇಗೆ ಅಂತೇಳಿ ಮನೆಗೆ ಬಂದು ಕೂತು ಕಾಗದದಲ್ಲಿ ನಾವು ಒಂದು ಹಾಳೆಯಲ್ಲಿ ಬರೆದೆ, ಎಕ್ಕಸಕ್ಕ ಎಕ್ಕಸಕ್ಕ ಎಕ್ಕಸಕ್ಕಲ್ಲ. ಆಮೇಲೆ ಗೊತ್ತಾಯ್ತು ಅಕ್ಕ ಪಂಡದ್ದು ಲೆಪ್ಪು ನಕಲು ಬತ್ತೆರಿತ್ತಲ್ಲ, ಇಲ್ಲಿಗೆ ಒಂದು ಲೈನ್ ಆಯ್ತು.

0: ಈಗ ನೀವು ಪುತ್ತೂರಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ, ಆಮೇಲೆ ಫಿಲೋಮಿನಾ ಕಾಲೇಜಿನಲ್ಲಿ ನೀವು ಪದವಿ, ಅದು ಕೂಡ ನೀವು ಸೈನ್ಸ್ ತಗೊಂಡು ಪದವೀಧರರಾದರು, ಬಿ ಎಸ್ ಸಿ ಪದವೀಧರರಾದರು. ಈಗ ಈ ಸಾಹಿತ್ಯದ ಒಂದು ಆಸಕ್ತಿಗೆ ಸಂಬಂಧಪಟ್ಟ ಹಾಗೆ ಪುತ್ತೂರಿನ ಪರಿಸರ ಹೇಗೆ ನಿಮಗೆ ಪ್ರೇರಣೆ?
1: ಅಲ್ಲ, ಪುತ್ತೂರಿನಲ್ಲಿ ಏನಾಗಿದೆ ಅಂದರೆ, ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದ ಕಾಲಕ್ಕೆ ಪುತ್ತೂರಲ್ಲಿ ಕರ್ನಾಟಕ ಸಂಘ ಅಂತ ಇತ್ತು. ಅದಕ್ಕೆ ಶಿವರಾಮ್ ಕಾರಂತರು ಅಧ್ಯಕ್ಷರು. ಅದು ಈ ಅಲ್ಲಿಯ ಟೌನ್ ಬ್ಯಾಂಕ್ ಹಾಲ್ನ ಮಾಳಿಗೆಯಲ್ಲಿ ಸಭೆ ನಡೀತಾ ಇತ್ತು. ಅಲ್ಲಿ ಕಾರಂತರು ಈ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಸಾಹಿತಿಗಳನ್ನ ಕರೆಸ್ತಾ ಇದ್ರು. ಈಗ ಜಿ ಪಿ ರಾಜಾರತಮ್ಮ, ನಾಕಸ್ತೂರಿ, ವಿ ಸೀತಾರಾಮಯ್ಯ. ಅದು ನಾನೇನಾಗಿದ್ದೆ, ವಿದ್ಯಾರ್ಥಿಯಾಗಿದ್ದಾಗಲೇ ತಂದೆ ಹೇಳ್ತಾ ಇದ್ರು, ಹೋಗು ನೀನು ಅಲ್ಲಿ ಕೂತ್ಕೊಳ್ಬೇಕು ಅಂತ. ಹಾಗೆ ನಾನು ಅಲ್ಲಿ ಹಿಂದೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಹಾಗೆ ನಾವು ಎಂ ಎ ಮಾಡೋ ಕಲ್ಪನೆ ಇಲ್ಲದ ಕಾಲಕ್ಕೆ ಕನ್ನಡ ದೊಡ್ಡ ಸಾಹಿತಿಗಳ ಭಾಷಣ ಕೇಳಿದ್ದೆ. ಬಹಳ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕಾರಂತ ಕರೆಸ್ತಾ ಇದ್ರು. ಅದು ಒಂದು. ಆದ್ರಿಂದ ಮತ್ತೆ ಕಾರಂತರ ಭಾಷಣಗಳನ್ನು ನಾನು ಅಲ್ಲಿ ಹೈಸ್ಕೂಲ್ ಇದ್ದಾಗ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಕೇಳ್ತಾ, ಅವರ ಮಕ್ಕಳು ಉಲ್ಲಾಸ್ ಕಾರಂತ ಮತ್ತು ಕ್ಷಮ ಅವರು ನನ್ನ ಅದೇ ಹೈಸ್ಕೂಲಿಗೆ, ನನ್ನಿಂದ ಅದೇ ಹೈಸ್ಕೂಲಿಗೆ, ಬೋರ್ಡ್ ಹೈಸ್ಕೂಲಿಗೆ ಬರ್ತಾ ಇದ್ರು, ಬೋರ್ಡ್ ಹೈಸ್ಕೂಲ್ ಬರ್ತಾ ಇದ್ರು. ಇದು ಒಂದು. 67-63 ಬೋರ್ಡ್ ಹೈಸ್ಕೂಲಲ್ಲಿದ್ದೆ, 63-64 ಪಿ ಯು ಸಿ, ಮತ್ತೆ 67 ಬಿ ಎಸ್ ಸಿ ಮುಗಿಸಿದ್ದು. 4 ವರ್ಷ
0: ಕನ್ನಡ ಐಚ್ಛಿಕ ವಾಸ ತಗೊಂಡಿದ್ರು?
1: ಇಲ್ಲ ಇಲ್ಲ, ಅಲ್ಲಿ ಕನ್ನಡ ಐಚ್ಛಿಕ ಆಗಿರಲೇ ಇಲ್ಲ. ನಾನು ಬಿ ಎಸ್ ಸಿ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಆಗ ಅಲ್ಲಿ ನನಗೆ ವೆಂಕಟರಮಠ ಮೊಳೆಯಾರ ಅಂತ, ವಿ ಬಿ ಮೊಳೆಯಾರ ಅನ್ನೋರು ನಮ್ಮ ಕನ್ನಡದ ನಮ್ಮ ಅಧ್ಯಾಪಕರು, ಪ್ರಾಧ್ಯಾಪಕರು, ಅವರು ಒಳ್ಳೆ ಅಧ್ಯಾಪಕರು, ಒಳ್ಳೆ ಅಧ್ಯಾಪಕರು. ಸೊ ಹಾಗಾಗಿ ಅಲ್ಲಿ ನಮ್ಗೆ ಎರಡನೇ ಭಾಷೆಯಾಗಿ ಮಾತ್ರ ಕನ್ನಡ. ನಾವು ಸಬ್ಜೆಕ್ಟ್ಸ್ ಎಲ್ಲ ನಮ್ದು ಸೈನ್ಸಿ, ಬರೀ 2 ವರ್ಷ ಮಾತ್ರ ನಮಗೆ ಕನ್ನಡ ಇದ್ದದ್ದು, 1ನೇ ವರ್ಷ 2ನೇ ವರ್ಷ. ಆದರೆ ಅವರ ಅಧ್ಯಾಪನೆಯಿಂದ ಆಗಲೇ ಏನಾಗಿದೆ, ನನಗೆ ಕನ್ನಡದಲ್ಲಿ ಒಂದು ಮನೆಯಲ್ಲಿ ತಂದೆಯ ಒಂದು ಪ್ರೇರಣೆ ಕಾರಂತರ ಮೂಲಕ, ಇನ್ನೊಂದು ಅಲ್ಲಿ ನಮ್ಮ ಗುರುಗಳು ವಿ ಬಿ ಮೊಳೆಯಾರ ಪ್ರೇರಣೆ. ಹಾಗೆ ಅಲ್ಲಿಯ ವಾಲ್ ಮ್ಯಾಗಝೀನಿಗೆ ಮತ್ತು ಅಲ್ಲಿಯ ವಾರ್ಷಿಕ ಮ್ಯಾಗಝೀನಿಗೆ ನಾನು ಪದ್ಯ ಬರೀತಾ ಇದ್ದೆ, ಚುಟುಕುಗಳನ್ನು ಬರೆದಿದ್ದೇನೆ. ವಾಲ್ ಮ್ಯಾಗಝೀನ್ನಲ್ಲಿ ಲೇಖನ ಬರೀತಾ ಇದ್ದೆ ನಾನು ಇವುಗಳದ್ದು, ಇಲ್ಲಿ ಫಿಲೋಮಿನ ಕಾಲೇಜಿನಲ್ಲಿ. ಮತ್ತು ಅಲ್ಲಿ 2ನೇ ವರ್ಷದ ನಮ್ಮ ಅಲ್ಲಿ ಭಾಷಾ ಕನ್ನಡ ನನಗೆ 1ನೇ ಸ್ಥಾನ ಬಂದಿತ್ತು. ನನಗೆ ಅಲ್ಲಿ ಶಾಲೆಯಲ್ಲಿ, ನನಗೆ ಕಾಲೇಜಲ್ಲಿ ನನಗೆ ಒಂದು ಪ್ರೈಸ್ ಕೊಟ್ಟು, ಈಗ ಪಿಲಿಗ್ರಿಮೀಸ್ ಪ್ರೋಗ್ರೆಸ್ ಅಂತ ಒಂದು ಪುಸ್ತಕವನ್ನು ಬಹುಮಾನ ಕೊಟ್ಟು, ಈಗಲೂ ನನ್ನ ಹತ್ರ ಇದೆ ಅದು. ಸೊ 2ನೇ ವರ್ಷ ಬಿ ಎಸ್ ಸಿಯಲ್ಲಿ 2 ವರ್ಷದ ಕನ್ನಡ ಸೇರಿ ನಾನು ಇಡೀ ಕಾಲೇಜಿಗೆ 1ನೇ ಸ್ಥಾನ ಪಡೆದಿದ್ದೆ. ಆಗ ನನಗೆ ಎಂ ಎ ಮಾಡೋ ಕಲ್ಪನೆ ಇರಲಿಲ್ಲ. ನನಗೆ ಕಲ್ಪನೆ ಇದ್ದದ್ದು ಆಗ ಫಿಸಿಕ್ಸಲ್ಲಿ ಎಂ ಎಸ್ ಸಿ ಮಾಡಬೇಕು.
0: ಮತ್ತೆ ಅದು ಹೇಗೆ ಎಂ ಎಗೆ ಬಂದು ಸೇರಿದ್ರಿ?
1: ಅದೇ ಒಂದು ಕತೆ, ಅದೊಂದು ಯಾರಿಗೆ ಅನೇಕರಿಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಅಲ್ಲಿ ಬಿ ಎಸ್ ಸಿ 67 ಆದ ಕೂಡಲೇ, ಆಗ ಹತ್ತಿರದ ಯೂನಿವರ್ಸಿಟಿ ಅಂದರೆ ಮೈಸೂರು, ಮೈಸೂರಿಗೆ ನಾನು ಎಮ್ ಎಸ್ ಸಿಗೆ ಅರ್ಜಿ ಸಲ್ಲಿಸಿದೆ. ತನಗೆ ಸೀಟ್ ಸಿಕ್ಕಲಿಲ್ಲ, ಯಾಕಂದರೆ ಅದು ಬಹಳ ದೊಡ್ಡ ಯೂನಿವರ್ಸಿಟಿ ಆ ಕಾಲಕ್ಕೆ, ಮೈಸೂರು ಯೂನಿವರ್ಸಿಟಿ ಬಹಳ ದೊಡ್ಡ. ಹಾಗಾಗಿ ಏನು ಮಾಡಿದೆ ಅಂದರೆ, ನಮ್ಗೆ ಆಗೇನಾಗಿದೆ, ಆರ್ಥಿಕವಾಗಿ ಬಹಳ ದೊಡ್ಡ ನಾವು ಶ್ರೀಮಂತ ಅಲ್ಲ. ಅದಕ್ಕಾಗಿ ಏನು ಮಾಡಿದೆ ಅಂದರೆ, ನಾನು ಕಲಿತ ಶಾಲೆಯಲ್ಲಿ ಒಂದು ಅನ್ಟ್ರೈನ್ಡ್ ಟೀಚರ್ ಇತ್ತು ಎಲ್ಲಿ, ಬೋರ್ಡ್ ಹೈಸ್ಕೂಲ್ನಲ್ಲಿ. ಹಾಗೆ 1 ವರ್ಷ ಅಲ್ಲಿ ನಾನು ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡಿದೆ. ಆಗ ಅಣ್ಣಪ್ಪ ಅಂತ ಅಲ್ಲಿ ಹೆಡ್ ಮಾಸ್ಟರ್ ಇದ್ರು, ನನ್ನ ಗುರುಗಳು, ನನ್ನ ಹೆಡ್ ಮಾಸ್ಟರ್
0: ಎಂ ಅಣ್ಣಪ್ಪ.
1: ಅಲ್ಲಿ ನಾನು 1 ವರ್ಷ ನಾನು ಸೈನ್ಸ್ ಟೀಚರ್ ಮಾಡಿದೆ. ಆಗ ಸೈನ್ಸ್ ಮ್ಯಾಥಮೆಟಿಕ್ಸ್ ನಾನು ಅಲ್ಲಿ ಏನಾದ್ರು ಸಬ್ಜೆಕ್ಟ್ಸ್ ಪಾಠ ಮಾಡಿದೆ. ಹಾಗೆ ಅಲ್ಲಿ ನನಗೆ ಒಂದು ವರ್ಷ ನನಗೆ ಅದೊಂದು ಈ ಅಧ್ಯಾಪನ ಮಾಡೋ ಒಂದು ಒಂದು ಕಲೆ ನನಗೆ
0: ಕರಗತಾಯ್ತು.
1: ಅದು ವಿಜ್ಞಾನದ ಪ್ರಯೋಗ, ನಾನು ತರಗತಿ ಹೋಗಿ ಪ್ರಯೋಗ ಮಾಡ್ತಾ ಇದ್ದೆ ಪ್ರಯೋಗಶಾಲೆ ಇದ್ದನ್ನು. ಆಮೇಲೆ ಮ್ಯಾಥಮೆಟಿಕ್ಸ್ ಒಂದು ಕ್ಲಾಸ್ಗೆ ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದೆ. ಹಾಗೆ ಅದೊಂದು, ಮತ್ತೆ ಬೋರ್ಡ್ ಸ್ಕೂಲ್ ಆ ಕಾಲಕ್ಕೆ ಒಂದು ಅಲ್ಲಿ ನಾಟಕ, ಇಲ್ಲಿ ಚಟುವಟಿಕೆಗಳು ತುಂಬ ನಡೀತಾ ಇತ್ತು ಅಲ್ಲಿ. ಆಮೇಲೆ ಅದು ಕ್ರೀಡೆಗಳಿಗೆ ಅಲ್ಲಿ, ಈಗ ಬಣಸ್ವಾಸನ ಹತ್ತಿರ ದೊಡ್ಡ ಒಂದು ಗ್ರೌಂಡ್, ಅಲ್ಲಿ ನೀವು ಕ್ರಿಕೆಟ್ನಿಂದ ಹಿಡಿದು ನಿಮಗೆ ಇಡೀ ಪುತ್ತೂರು ಆಗಿನ ತಾಲೂಕಿನ ಸ್ಪೋರ್ಟ್ಸ್ ಎಲ್ಲ ನಡೀತಾ ಇದ್ದದ್ದು. ಹಾಗಾಗಿ ಅದೊಂಥರ ಬಹಳ ಚಟುವಟಿಕೆ ಕೇಂದ್ರ ಬೋರ್ಡ್ ಹೈಸ್ಕೂಲ್. ಅದು ಬಹಳ ಬಹಳ ಅತ್ಯಂತ ಹಿರಿಯ ಹೈಸ್ಕೂಲ್ ಇಡೀ ಆ ಪ್ರದೇಶದಲ್ಲಿ, ದೊಡ್ಡ ಹಿರಿಯ ಹೈಸ್ಕೂಲ್ ಅದು. ಹಾಗಾಗಿ ಅದೊಂದು ನನಗೆ ಆ ಪ್ರದೇಶ ಉಂಟಲ್ಲ, ಬೋರ್ಡ್ ಹೈಸ್ಕೂಲು. ಆಮೇಲೆ ಫಿಲೋಮಿನಾ ಕಾಲೇಜ್ ಒಂದು ಶಿಸ್ತು ಇತ್ತು. ಹಾಗೆ ಅಲ್ಲಿ ನಾನು ಅಧ್ಯಾಪಕನಾಗಿ 1 ವರ್ಷ ಇದ್ದೆ. ಆದ್ರೆ ನನಗೇನಾಗಿದೆ, ಫಿಸಿಕ್ಸ್ ಎಮ್ ಎಸ್ ಸಿ ಮಾಡಬೇಕು ಅಂತ ಹಠ ಇತ್ತು. ಹಾಗಾಗಿ ಏನಾಯ್ತು, 1968 ಉಂಟು, 68ರಲ್ಲಿ ಏನಾಯ್ತು, ನಾನು ಪೇಪರ್ನಲ್ಲಿ ಹೋಯ್ತು. ಆಗ ಪತ್ರಿಕೆ ಒಂದೇ ಒಂದು ಬರ್ತಾ ಇದ್ದು, ನವಭಾರತ ಮಾತ್ರ. ಅದರಲ್ಲಿತ್ತು, ಮೈಸೂರು ವಿಶ್ವವಿದ್ಯಾನಿಲಯ ಮಂಗಳೂರಿನಲ್ಲಿ ಒಂದು ಸ್ನಾತಕೋತ್ತರ ಕೇಂದ್ರ ಮಾಡ್ತಾರೆ, ಅಲ್ಲಿ ಫಿಸಿಕ್ಸ್ ಎಮ್ ಎಸ್ ಸಿ ಕೂಡ ಇರ್ತದೆ ಅಂತ, ಅದು ಅದರ ಅಡ್ರೆಸ್ ಇತ್ತು. ಆಮೇಲೆ ಅಲ್ಲಿ ಏನಿತ್ತು, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಕನ್ನಡ ಇದೆ ಅಂತ ಇತ್ತು. ಅಲ್ಲೇನಿತ್ತು ಅಂದರೆ ಕನ್ನಡದ ಅಲ್ಲಿ ಬರೆಯುವಾಗ ಬಿ ಎಸ್ ಸಿ ಮಾಡಿದ್ದವರು ಕೂಡ ಅವರಿಗೆ ಭಾಷೆಯಲ್ಲಿ 60 ಹೆಚ್ಚು ಮಾರ್ಕ್ಸ್ ಇದ್ದರೆ ಅವರು ಅಪ್ಲೈ ಮಾಡಬಹುದು ಅಂತ ಇತ್ತು. ನನಗೇನಾಗಿದೆ ಅಂದರೆ ಫಿಸಿಕ್ಸಿನ 2 ಅರ್ಜಿ ತರಿಸಿದೆ, ಫಿಸಿಕ್ಸ್ಗೆ ಎಮ್ ಎಸ್ ಸಿ ನನ್ನ ಉದ್ದೇಶವೇ ಫಿಸಿಕ್ಸ್. ಅದರ ಮೇಲೆ ಒಂದು ತಮಾಷೆಗೆ ಇದು ಸಿಕ್ಕಲಿಕ್ಕೇನಿಲ್ಲ, ನನಗೆ ಕನ್ನಡ ಹೋಗ್ಲಿಕ್ಕೇನಿಲ್ಲ ಅಲ್ಲ ಅಂತೇಳಿ ಕನ್ನಡದಕ್ಕೆ ಒಂದು ಅರ್ಜಿ ಸಲ್ಲಿಸಿದೆ. ನಾನು ಕಾಯ್ತಾ ಇರೋದು, ಒಂದು ದಿನ ನನಗೆ ಕಾರ್ಡ್ ಬಂತು, ಅದು ಫಿಸಿಕ್ಸ್ಗೆಲ್ಲ ಕನ್ನಡ ಸೆಲೆಕ್ಟ್ ಆಗಿದೆ. ನನಗೆ ಈಗ ಏನು ಮಾಡೋದು ಗೊತ್ತಾಗಲಿಲ್ಲ. ತಂದೆ ಹತ್ರ ಕೇಳಿದೆ ಏನು ಮಾಡೋದು, ಅದಕ್ಕೆ ಕಾಯಬೇಕು, ಅದು ಸಿಗ್ತದೋ ಎಲ್ಲ. ಲಾಸ್ಟ್ ಡೇಟ್ ಆಯಿತು, ನಾನು ಕನ್ನಡ ಮಾಡ್ತೇನೆ ಕನಸಿನಲ್ಲೂ ಇರಲಿಲ್ಲ ನನಗೆ. ನಾನು ಮತ್ತೆ ನನಗೆ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಆಪ್ಷನಲ್ ಕನ್ನಡ ಬಲ್ಲ ಅಂತಾರ. ಆಗ ತಂದೆ ಹೇಳಿದರು, ಇಲ್ಲ ತಂದೆಯವರಿಗೆ ಏನಾಗಿದೆ ಅಂದರೆ ಒಂದು ದೇವರು ಅಂತ ಹೇಳಿದರೆ ಕಾರಂತರ ಅವರಿಗೆ ಕಾರಂತರ ಒಂದು ಮತ್ತೆ ಕೇಳುವ ಏನು ಬಾಲವನಕ್ಕೆ ಅವ್ರು ಹೋದ್ರು, ನಾನು ಹೋಗಲಿಲ್ಲ. ನಮ್ಮ ಹುಡುಗನಿಗೆ ಅವನಿಗೆ ಎಮ್ ಎಸ್ ಸಿ ಫಿಸಿಕ್ಸ್ ಮಾಡಬೇಕು ಅಂತಿದ್ದೆ, ಇನ್ನೂ ಸೀಟ್ ಸಿಕ್ಕಲಿಲ್ಲ. ಅವನಿಗೆ ಈ ಕನ್ನಡ ಎಮ್ ಎಗೆ ಸಿಕ್ಕಿದೆ, ಮಂಗಳೂರಿನಲ್ಲಿ ಹೊಸ್ತೇನೋ ಆರಂಭ ಮಾಡಿದ್ದಾರಂತೆ. ಕಾರಂತ ಹೇಳಿದ, ಆ ಹುಡುಗ ಇನ್ನು ಕನ್ನಡ ಎಮ್ ಎ ಮಾಡಿ ಸಾಹಿತ್ಯ ಆಗ್ತಾನೆ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆ ಸಂಸ್ಕಾರ ಆದರೆ ಬರ್ತದೆ, ಕಳಿಸಿ ಅವನನ್ನು ಅಂತ ಹೇಳಿದ. ಅದು ಒಂದು ಮಾತಿನ ನಾನು ಕನ್ನಡ ಎಮ್ಮೆಗೆ ಬಂದಿಲ್ಲ, ನಾನು ಕನ್ನಡ ಎಮ್ಮೆ ಮಾಡ್ತಲೇ ಇರಲಿಲ್ಲ. ಅದಕ್ಕೆ ಕಾರಂತರೇ ಕಾರಣ, ಈಗಲೂ ನೆನಪು ಮಾಡಿಕೊಳ್ಬೇಕು. ಅಂದರೆ ಅವಾಗ ಹೇಳ್ತಾ ಇದ್ದರು ಕಾರಂತರು ಆ ಒಂದು ಮಾತು ಹೇಳದಿದ್ದರೆ ನಾನು ಒಂದು ಹೈಸ್ಕೂಲಲ್ಲಿ ಉಳ್ಕೊಳ್ತಾ ಇದ್ದೆ ಅಥವಾ ಮತ್ತೆ ಕಾಯ್ತಾ ಇದ್ದೆ. ಸೊ ಅದು ತಕ್ಷಣ ಹೇಳಿಲ್ಲ, ಕಾರಂತ ಹೇಳಿದ್ದಾರೆ ಹೋಗು ನೀನು. ಬಂದೆ, ಆಗ ಎಸ್ ವಿ ಪರಮೇಶ್ವರ ಭಟ್ರು ಅಂತ ಇಲ್ಲಿದ್ದರು, ಎಲ್ಎಸ್ಎಸ್ ಕಾಲೇಜಿನಲ್ಲಿ ಅವರು ತಾತ್ಕಾಲಿಕವಾಗಿ ಕಚೇರಿ ಇತ್ತು, ಸೇರಿದ್ದೆ. ಮುಂದಿನದೊಂದು ನನ್ನ ಬದುಕೆ ಸಂಪೂರ್ಣ ಬದಲಾವಣೆ ಆಯಿತು. ಹಾಗೇನಾಗಿದೆ ಅಂದರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇಲ್ಲಿ ಕೇಂದ್ರ ಮಾಡುವಾಗ ಪರಮೇಶ್ವರ ಭಟ್ರನ್ನ ಕನ್ನಡ ಇದಕ್ಕೆ ವಿಭಾಗಕ್ಕೆ ಮುಖ್ಯಸ್ಥರು ಮತ್ತು ಈ 3 ವಿಭಾಗಗಳಿಗೆ ಮುಖ್ಯಸ್ಥರು ಅಂತ ಮಾಡಿದ್ರು. ಸ್ಥಳ ಇಲ್ಲ, ಆಫೀಸ್ ಇಲ್ಲ, ಲೈಬ್ರರಿ ಇಲ್ಲ, ಸ್ಟಾಫ್ ಇಲ್ಲ. ಕೊನೆಗೆ ಇವರೇನು ಮಾಡಿದ್ದು ಅಂದರೆ ಈ ಏರಿಯಾ ಲಕ್ಷ್ಮೀನಳವರ ಪರಿಚಯದಿಂದ ಹೋಗಿ ಎಲ್ಎಸ್ಎಸ್ ಕಾಲೇಜಿನ ಫಾದರ್ಗಳ ಹತ್ರ ಕೇಳಿ 2 ಕ್ಲಾಸ್ ರೂಮ್ ತಗೊಂಡ್ರು. ಅಲ್ಲಿ ಈಗಿನ ಪ್ರಿನ್ಸಿಪಾಲ್ ಅಂತ ಇದ್ದ ಎಂಟ್ರೆನ್ಸಿನಲ್ಲಿ ಕೆಳಗಡೆ ಒಂದು ಹಾಲು ಒಂದು ರೂಮು ಇವರಿಗೆ ಮತ್ತೆ ಲೈಬ್ರರಿ ಆಫೀಸ್ ಅವರು ಕೂತ್ಕೊಳ್ಳಿಕ್ಕೆ, ಮೇಲೆ ಒಂದು ರೂಮು ಎಮ್ ಎ ಫಸ್ಟ್ ಇಯರ್ ಕ್ಲಾಸ್ ಮಾಡಲಿಕ್ಕೆ ಸದ್ಯಕ್ಕೆ ಅಂತ. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಆಗ ಸುರತ್ಕಲ್ ಕೆ ಆರ್ ಇ ಸಿಯಲ್ಲಿ ಸ್ಥಳ ತಗೊಂಡ್ರು. ಒಂದು 2 ಟೆಂಪರ್ ಲೆಕ್ಚರ್ ಅಲ್ಲಿ ಕಳಿಸಿದರು. ಇಲ್ಲಿ ಒಬ್ಬರು ರಾಮೇಗೌಡರು ಅಂತ ಲೆಕ್ಚರನ್ನು ಕೊಟ್ಟರು. ಹಾಗೆ 4 ತಿಂಗಳು ನಾವು ಇಲ್ಲೇ ಕ್ಲಾಸ್ ಆಯಿತು. ನಾನು ಅದರ ಮೊದಲನೇ ಬ್ಯಾಚ್, 16 ಜನ ನಾವು ಆಗ ವಿದ್ಯಾರ್ಥಿಗಳು. ಆಮೇಲೆ ಏನಾಯಿತು, ಅಲ್ಲಿಯ ರಸ್ಕಿಂಜ ಅಂತ ಆಗ ರೆಕ್ಟರ್ ಇದ್ದರು, ಅವರು ಹೇಳಿದರು ನೀವು ಬೇರೆ ಕಡೆ ನೋಡಿಕೊಳ್ಳಿ ಅಂತ. ನಾವು ಇವರು ಹೇಳಿದ್ರು ಬೇರೆ ಕಡೆ ನಮಗೆ ಇಲ್ಲಿ ಸ್ಥಳ ಗೊತ್ತಿಲ್ಲ ಅಂತ. ಕೊನೆಗೆ ಅಲ್ಲಿ ಅದು ಅವರದೇ ಆದ ಕರಂಗಲ್ಪಾಡಿ ಅಲ್ಲಿ ಇಳಿಯುವಲ್ಲಿ ಈಗ ಅಲ್ಲಿ ಒಂದು ಎಲ್ಲ ಬಿಲ್ಡಿಂಗ್ ಹೋಗಿದೆ, ಒಂದು ಹಳೆಯ ಒಂದು ಮನೆ, ಪೋರ್ಟಿಗದ ಮನೆ, ಅದು ಒಂಥರ ಒಂದು ಮನೆ ಅಂದರೆ ಮುರುಕಲ ಮನೆ, ಕಾಯಿ ಹಂಚಿನ ಒಂದು ಮನೆ, ಅಲ್ಲಿಗೆ ಕೊಟ್ಟರು. ಅಲ್ಲಿ ನಾವು ನಮ್ಮ ಯಾವುದು ನಂತರ ನವಂಬರ್ ನಂತರ ಮತ್ತೆ 1.5 ವರ್ಷ ಅಲ್ಲಿ ಸ್ಟೂಡೆಂಟ್ಸು ನಾವು. ಅಲ್ಲಿ ನಾವು ಏನಾಯಿತು ಎಮ್ ಎನ ನಂತರ ಮುಗಿಸಿದ್ದು. ಆದರೆ ಆ ಪೋರ್ಟಿಕೋದ ಅಲ್ಲಿ ತಮಾಷೆ ಹೇಳ್ತೇನೆ, ನಮ್ದು ಸೆಕೆಂಡ್ ಇಯರ್ ಬಂದಾಗ ಅಲ್ಲಿ 40 ಜನ ಬಂದು ಸ್ಟೂಡೆಂಟ್ಸ್ಗಳು ಕೂತ್ಕೊಳ್ಳಿಕ್ಕಿಲ್ಲ. ಹಾಗೇನಾಗಿದೆ ಪೋರ್ಟಿಕೋದಲ್ಲೇ ಕ್ಲಾಸ್, ಅಲ್ಲಿ ನೀವು ಲಾರಿಗೇರಿ ಬಂದಾಗ ಕ್ಲಾಸ್ ಮಾಡಲಿಕ್ಕಿಲ್ಲ, ಶಬ್ದ ಕೇಳ್ತದಲ್ಲಿ. ಹಾಗೆ ಬೇಂದ್ರೆಯವರಿಂದ ಹಿಡಿದು ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಬಂದು ಅಲ್ಲಿ ಭಾಷಣ ಮಾಡಿದ್ದಾರೆ. 1972 ಡಿಸೆಂಬರದಲ್ಲಿ ನಾವು ಕೊಣಾಜೆಗೆ ಹೋದ್ದು. ಅಲ್ಲಿವರೆಗೆ ಯಾವುದು ಯೂನಿವರ್ಸಿಟಿ ಅಂತ ಹೇಳುವುದು ಕರಂಗಲ್ಪಾಡಿ. ಅದಕ್ಕೆ ನಮ್ಮ ಗುರುಗಳು ಪ್ರವೇಶ ಹೇಳ್ತಾ ಇದ್ದು ಸಾಧು ಬಿಡಿಯ ಎದುರಿಗೆ ಅಂತ ನಾವು ಅಡ್ರೆಸ್ ಹೇಳ್ತಾ ಇದ್ದೆವು ಅಲ್ಲಿ, ಆಚೆ ಕರಂಗಲ್ಪಾಡಿ. ಅದು ಬಹಳ ಒಂದು ಅದ್ಭುತವಾದ ಲೋಕ ಅದು. ಆ ಕಾಲ ಉಂಟಲ್ಲ 68-70 ನನ್ನ ಎಮ್ ಎ.
0: ಆಗ ಮಂಗಳೂರು ವಿಶ್ವವಿದ್ಯಾಲಯ ಆಗಿತ್ತು?
1: ಮಂಗಳೂರು ವಿಶ್ವವಿದ್ಯಾಲಯ 80 ಇಲ್ಲ, ಅದು ಬಹಳ ನಂತರ. ವಿಶ್ವವಿದ್ಯಾಲಯ ಆಗ್ತದೆ ನಮಗೆ ಕನಸಿನಲ್ಲಿ ಗೊತ್ತಿಲ್ಲ. ಆಗ ನಮ್ದು ನಮಗೆ ನನ್ನ ಎಲ್ಲ ಡಿಗ್ರಿಗಳು ಮೈಸೂರು ಯೂನಿವರ್ಸಿಟಿ ಬೆಲ್ಲಾರಿಕೆ ಮೈಸೂರು ಮಂಗಳೂರು ಮಂಗಳೂರು ಸಿಟಿ ಆದ 1980 ಇದು 68 ಇಂದ ನಾನು ಹೇಳಿದೆ 68-70 ನಮ್ಮ ಕನ್ನಡ ಎಮ್ಮಿ. ಆಮೇಲೆ ನಾನು ಅಲ್ಲಿ ನಾನು ಮಂಗಳೂರು ಕೇಂದ್ರಕ್ಕೆ ಮೊದಲನೇ ರ್ಯಾಂಕ್ ನಾನು ಕನ್ನಡ ಎಮ್ಮೆಯಲ್ಲಿ. ಹಾಗಾಗಿ ನನ್ನ ಅದೃಷ್ಟ ಏನಂದ್ರೆ ಯಾವುದೇ ಪ್ರಭಾವ ಇದು ಏನು ಇಲ್ಲದೆ ನನಗೆ ಉದ್ಯೋಗ ಕೊಟ್ಟರು
0: ಅಲ್ಲಿ
1: ಪ್ರೊಫೆಸರ್ ಜವರೇಗೌಡರು ಮತ್ತು ಡಾಕ್ಟರ್ ಹಮಾನಾಯಕರು. ಹಮಾನಾಯಕರು ಆಗ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದರು. ಪ್ರೊಫೆಸರ್ ಜವರೇಗೌಡರು ಆಗ ಕುಲಪತಿಗಳಾದ್ರು ಮೈಸೂರು ಯೂನಿವರ್ಸಿಟಿಯಲ್ಲಿ. ನನಗೆ ಕರೆದು ಕೆಲಸ ಕೊಟ್ಟರು. ಹಾಗೆ ನಂದು ಏನಾಗಿದೆ ಅಂದರೆ, ನೀವು ನಿಜ ಹೇಳೋದಾದರೆ ನಾನು ಅರ್ಜಿ ಹಾಕದೇ ಕೆಲಸ ಕೊಟ್ಟರು. ಅವರು ಮೈಸೂರಿಗೆ ಕರೆಸಿದ್ರು, ಹಮ್ಮನಾಯ್ಕರ್ ಅವರ ಮನೆಯಲ್ಲಿ ಒಂದು ಕಾಗದ ಶೀಟ್ ಕೊಟ್ಟು ಅರ್ಜಿ ಬರಲಿ ಕೊಟ್ಟು ಅದನ್ನು ವಿಸಿಗೆ ಕೊಂಡೋಗಿ ಅಪ್ರೂವ್ ಮಾಡಿ ಟೆಂಪರರಿ ಲೆಕ್ಚರ್ ಒಂದು ವರ್ಷ 71ರಲ್ಲಿ ಮತ್ತೆ ಇಂಟರ್ವ್ಯೂ ಮಾಡಿ ಮೈಸೂರಿನಲ್ಲಿ ಪರ್ಮನೆಂಟ್ ಲೆಕ್ಚರ್.
0: ನೀವು ಕೆಲಸ ಮಾಡಿದ್ದು ಮೈಸೂರಲ್ಲಿ ಮಂಗಳೂರಲ್ಲಿ?
1: ಮೈಸೂರಿನ ಯೂನಿವರ್ಸಿಟಿ ಎಲ್ಲ ಮೈಸೂರೇ. ಕೆಲಸ ಮಾಡಿದ್ದು ಇಲ್ಲಿ ಮಂಗಳೂರಿನಲ್ಲಿ. ಹಾಗಾಗಿ ಇದಕ್ಕೆ ಏನಾಗಿದೆ, ಮಂಗಳೂರು ಸ್ನಾತಕೋತ್ತರ ಕೇಂದ್ರ ಅಂತ ಕರೀತಾ ಇದ್ದದ್ದು. ಹಾಗೆ 68ರಿಂದ 74ರವರೆಗೆ ನಮ್ಮ ಗುರುಗಳು ಪರಮೇಶ್ವರ ಭಟ್ರು ಇದರ ಮುಖ್ಯಸ್ಥರಾಗಿದ್ದರು. ಸೊ ಅದು ಒಂದು ಸುವರ್ಣ ಕಾಲ.
0: ಆಗ ಯಾರಿದ್ರು ಆ ಡಿಪಾರ್ಟ್ಮೆಂಟ್?
1: ಆಗ ಏನೇ ಲಕ್ಕಪ್ಪ ಗೌಡ್ರು ಅಂತ, ಚಂದ್ರಶೇಖರ್ ಐತಾಳ್ರು ಮತ್ತು ನಾನು, ನಾವು ಅವರ ಪ್ರೊಫೆಸರು, ನಾವು 3 ಮಂದಿ ಲೆಕ್ಚರ್ಸ್ಗಳು, 4 ಜನರದ್ದು. ಸೊ ಅದು ಒಂದು ಎಲ್ಲಿಂದ 70ಕ್ಕೆ ನಾನು ಸೇರಿದೆ. ಅವರು 68 69ಕ್ಕೆ ಅವರಿಬ್ಬರಿದ್ದರು, ಪ್ರೊಫೆಸರ್ ಪರಮೇಶ್ವರ ಭಟ್ರು. ಅದು ಒಂದು ದೊಡ್ಡ ಕಾಲ ನಮ್ಮದು. ಸೊ ಹಾಗೆ ಅಲ್ಲಿ ಕರಂಗಲ್ಪಾಡಿಯ ನಂತರ 72ಕ್ಕೆ ನಾವು ಪಣಜಿಗೆ ಶಿಫ್ಟ್ ಆದ.
0: ಈಗ ನೀವು ಕಾರಂತರ ಒಂದು ನಿಕಟವರ್ತಿಗಳಾಗಿದ್ದಿರಿ, ಒಂದು ಲೆಕ್ಕದಲ್ಲಿ ಅವರೊಂದು ಪ್ರಭಾವ ಕೂಡ ನಿಮ್ಮಲ್ಲಿ ಇರಬಹುದು. ಆದರೆ ಕಾರಂತರು ದೊಡ್ಡ ಕಾದಂಬರಿಕಾರರಾಗಿದ್ದರು, ಆಮೇಲೆ ಬೇರೆ ಬೇರೆ ರೀತಿಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದರು, ಸಂಶೋಧನೆ ಒಂದು. ಆದರೆ ನಿಮಗೆ ಬಹುಶಃ ಕಾದಂಬರಿ ಲೋಕಕ್ಕೆ ನೀವು ಪ್ರವೇಶ ಮಾಡಲೇ ಇಲ್ಲ, ಕಥೆಗಳನ್ನು ಕೂಡ ಬರೆದಿಲ್ಲ, ಒಂದು 4-5 ಕವನಗಳನ್ನು ಬರೆದಿರಬಹುದು. ಆದರೆ ವಿಶೇಷವಾಗಿ ವಿಮರ್ಶೆ, ಸಂಶೋಧನೆ, ಹೀಗೆ ಗಂಭೀರ ಸಾಹಿತ್ಯದ ಕಡೆಗೆ ನಿಮ್ಮ ಒಲವು ಬರುವುದಕ್ಕೆ ಕಾರಣ?
1: ಒಂದು ಕಾರಣ ಏನಕ್ಕೆ ಅಂದರೆ, ನಾನು ಬಹಳ ಸಣ್ಣ ವಯಸ್ಸಿನಲ್ಲಿ ವಿಶ್ವವಿದ್ಯಾಲಯದ ಅಧ್ಯಾಪಕನಾದೆ. ಸಾಮಾನ್ಯ ಯಾರಿಗೂ ಆ ಅವಕಾಶ ಸಿಕ್ಕುವುದಿಲ್ಲ. ಎಮ್ಮೆ ಆದ ಕೂಡಲೇ ಯಾರು ಕೂಡ ಯೂನಿವರ್ಸಿಟಿ ಲೆಕ್ಚರ್ ಆಗಿ ಹೋದ ಉದಾಹರಣೆಗಳು ಬಹಳ ಕಮ್ಮಿ. ಪಿ ಎಚ್ ಡಿ ಕೂಡ ಇರಲಿಲ್ಲ ನನಗೆ. 68ಗೆ 70 ಎಮ್ ಎ ಮಾಡಿದೆ, ಫಸ್ಟ್ ರ್ಯಾಂಕ್ ಬಂತು. ತಕ್ಷಣ ಎಷ್ಟು ತಮಾಷೆ ಅಂದರೆ, ನನ್ನ ಜೂನಿಯರ್ಸ್ ವಿದ್ಯಾರ್ಥಿಗಳಿಗೆ ನಾನು ಗುರು ಆಗಿ ಹೋದೆ. ನಾನು ಸೀನಿಯರ್ಸ್ ಇದ್ದೆ, ಅವ್ರು ಫಸ್ಟ್ ಇಯರ್ ಇದ್ದರು, ಅವರೊಂದು 40 ಜನ ಇದ್ದರು, ಅವರಿಗೆ ಅಧ್ಯಾಪಕನಾಗಿ ಹೋದೆ. ಹಾಗಾಗಿ ಏನಾಯಿತು, ನನ್ನ ಇಡೀ ಗಮ ಏನಾಯಿತು ಅಂದರೆ ಒಳ್ಳೆ ಅಧ್ಯಾಪಕ ಆಗಬೇಕು ಅಂತ. ಹಾಗಾಗಿ ಏನಾಗಿದೆ ಅಂದರೆ, ಒಂದು ಮತ್ತೆ ಆಗ ಏನಾಗಿದೆ, ನಾವು 4 ಜನ ಮಾತ್ರ ಪ್ರೊಫೆಸರು ಮತ್ತು ನಾವು 3 ಜನ. ತುಂಬ ವಿಷಯ ಮೈಸೂರು ಯೂನಿವರ್ಸಿಟಿಯ ಸಿಲೆಬಸ್ ಅಂದರೆ ತುಂಬ ವಿಷಯಗಳಿತ್ತು. ಎಲ್ಲವನ್ನು ಕೂಡ ಏನಾಗ್ತದೆ ಅಂದರೆ ಹಂಚುತ್ತಾ ಇದ್ದರು. ಹಾಗಾಗಿ ನಾನು ಒಬ್ಬ ಅಧ್ಯಾಪಕ ಒಂದು 7-8 ವಿಷಯ ಪಾಠ ಮಾಡಬೇಕಾಗಿತ್ತು. ಹಾಗೇನಾಗ್ತದೆ, ನಮ್ಮ ಇಡೀ ಗಮನ ಅದಕ್ಕೆ ತಯಾರು ಮಾಡುವಂಥದ್ದು, ಸಿದ್ಧತೆ ಮಾಡುವಂಥದ್ದು. ಉದಾಹರಣೆಗೆ ನಾನು ಒಬ್ಬ ಆದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಜಾನಪದವನ್ನು ಓದಿದವನೇ ಅಲ್ಲ, ಅನೇಕ ನನ್ನ ಜಾನಪದ ವಿದ್ವಾಂಸ ಅಂತ ಕರೀತಾರೆ. ಎಮ್ ಎ ನಾ ಓದಲಿಲ್ಲ. ನಾನು ಓದಿದ್ದು ಪಂಪ ಭಾರತ, ಆದಿಪುರಾಣ, ವಚನ ಸಾಹಿತ್ಯ, ಪ್ರಬಂಧ ಸಾಹಿತ್ಯ, ವ್ಯಾಕರಣ, ಛಂದಸ್ಸು ಇದೆಲ್ಲ ನಾನು ಓದಿದ್ದು. ಆಗ ಮೈಸೂರಿನ ಸಿಲೆಬಸ್ಸಲ್ಲಿ ಇದಿತ್ತು, ಆಂಥ್ರೋಪಾಲಜಿ ಇತ್ತು, ಸಂಸ್ಕೃತಿ ಅಧ್ಯಯನ ಅಂತ, ಫೋಕ್ಲೋರ್ ಇತ್ತು. ಗುರುಗಳು ಹೇಳಿದ್ದು, ರೈಯವರೇ ನೀವೆಲ್ಲ ಯಂಗ್ಸ್ಟರ್ಸ್ಗಳು, ಯುವಕರು, ನೀವು ಓದ್ಕೊಂಡು ಪಾಠ ಮಾಡ್ಬೋದು, ಅದನ್ನು ನೀವು ಮಾಡಬೇಕು ಅಂತ ಹೇಳಿದರು. ಅದನ್ನು ರಾತ್ರಿ ಇಡೀ ಓದುವುದು, ಅದು ಇಂಗ್ಲೀಷಿನಲ್ಲಿರೋ ಪುಸ್ತಕ, ಅದನ್ನು ನಮ್ಮ ಆಗ ಮಂಗಳೂರಲ್ಲಿ ಪುಸ್ತಕದ ಭಂಡಾರ ಇಲ್ಲ. ಪ್ರಭಾತ್ ಬುಕ್ ಹೌಸ್ ಅಂತ ಒಂದು ಇತ್ತು, ಎಲ್ಲಿ ಬೇರೆ ಯಾವ ಪುಸ್ತಕ ಭಂಡಾರ ಇರಲಿಲ್ಲ. ಹಾಗೆ ಗೀತಾ ಬುಕ್ ಹೌಸಿಂದ ಪುಸ್ತಕ ತರಿಸಿ, ಇಂಗ್ಲೀಷ್ ತರಿಸಿ, ನೋಟ್ಸ್ ಮಾಡಿಕೊಂಡು ರಾತ್ರಿ 2 ಗಂಟೆವರೆಗೆ ಸಿದ್ಧತೆ ಮಾಡಿ ಬೆಳಿಗ್ಗೆ ಪಾಠ ಮಾಡೋದು. ಇದು ಯಾವುದು ಆಂಥ್ರೋಪಾಲಜಿ, ಆಮೇಲೆ ಯಾವುದು ಜಾನಪದ, ಛಂದಸ್ಸು, ಪಂಪ ಭಾರತ, ಆದಿಪುರಾಣ. ಏನಾಯಿತು ಅಂದರೆ, ನನಗೆ ಒಂದು ಸಣ್ಣ ವಯಸ್ಸಿನಲ್ಲಿ ತಲೆಯ ಮೇಲೆ ಬಹಳ ದೊಡ್ಡ ಭಾರ ಬಿತ್ತು. ತಾಯಿ ಎಷ್ಟು ಭಾರ ಬಿತ್ತು ಅಂತ ಹೇಳಿದರೆ, ಅದನ್ನಕ್ಕೆ ನನಗೆ ಆಗೇ ಇತ್ತು ಏನಂದರೆ, ಒಬ್ಬ ಒಳ್ಳೆಯ ಅಧ್ಯಾಪಕ ಆಗಬೇಕು ಅಂತ. ಯಾಕಂದರೆ ಏನಾಗ್ತದೆ, ಎಲ್ಲರೂ ನೋಡ್ತಾ ಇದ್ದರು ಯಾಕಂದರೆ ಇಷ್ಟು ಸಣ್ಣ ವಯಸ್ಸಿನ ಹೇಗೆ ಪಾಠ ಮಾಡ್ತಾನೆ ಅಂತ. ಬಟ್ ಅದರಿಂದ ನನ್ನ ಇಡೀ ನನ್ನ ಶಕ್ತಿ ಮತ್ತು ಸಮಯ ಇದಕ್ಕೆ ವಿನಿಯೋಗ ಮಾಡಿದೆ, ಯಾವುದೋ ವಿದ್ಯುತ್ತಿಗೆ ವಿನಿಯೋಗ ಮಾಡಿದೆ. ಹಾಗಾಗಿ ಏನಾಗಿದೆ, ಆಮೇಲೆ 73ರ ಹೊತ್ತಿಗೆ ಇಲ್ಲಿ ಯಾರೂ ನಮಗೆ ಗೈಡ್ ಇರಲಿಲ್ಲ. ಹಾಮನಾಯಕರ ಹತ್ರ ಹೋದೆ, ಸರ್ ನನಗೆ ಒಂದು ಪಿ ಎಚ್ ಡಿ ಮಾಡಬೇಕು ಅಂತ, ಮಾಡಿ ಅಂತ ಹೇಳಿದರು. ಹಾಗೆ ಅವ್ರ ಮಗನ ಮೈಸೂರು ಓದಿರ್ತಾನೆ, ಸರ್ ಏನು ಅಂತ. ತುಳು ನೀವು ನೋಡಿ, ತುಳುವಿನ ಬಗ್ಗೆ ಅಷ್ಟೊತ್ತಿಗೆ ನನ್ನ ತುಳುಗಾದೆಗಳು ತುಳುಗೊಟ್ಟು ಪುಸ್ತಕ ಬಂದಿತ್ತು. ನೀವು ನೋಡಿ, ನಿಮ್ಮ ಮಾತೃಭಾಷೆ ತುಳು, ನೀವು 2 ಪುಸ್ತಕ ಮಾಡಿದ್ದೀರಿ, ತುಳುವಿನ ನಿಮ್ಮ ಜನಪದ ಸಾಹಿತ್ಯ ಬಗ್ಗೆ ಮಾಡ್ಬೋದು ಅಂತ ಹೇಳಿದರು. ಸರ್ ನಮಗೆ

0: ಮಾಡುವುದು, ತೋರಿಸುವುದು. ಅದ ಕಾರಣ ಇದೇನಾಯ್ತು, ನನಗೆ ಪೂರ್ತಿಯಾಗಿ ನನ್ನ ಗಮನ ಎಲ್ಲ ಈ ತರದ ಕೆಲಸಕ್ಕೆ ಹೋಯಿತು. ಅದ್ರ ಜೊತೆಗೆ ನಾನು ಪಾಠವನ್ನು ಮಾಡಲೇಬೇಕು ಇಲ್ಲಿ, ಯಾಕಂದ್ರೆ ನಾನು ಒಂಥರ ಗಂಭೀರ ಅಧ್ಯಾಪಕ ಅಂತ ಹೆಸರು ಬರ್ತೇನೆ. ಯಾವುದೀಗ ಉದಾಹರಣೆಗೆ ನಾನು ಪಂಪ ಭಾರತ, ಅದು ನನ್ನ ದೊಡ್ಡ ಒಂಥರ, ಈಗಲೂ ನನ್ನ ವಿದ್ಯಾರ್ಥಿಗಳು ನನ್ನ ಪಂಪ ಭಾರತದ ಪ್ರೊಫೆಸರ್ ಅಂತಲೇ ಕರೆಯುವಂಥದ್ದು. ಬಹುಶಃ ಅದು ಬಹುಶಃ ಈಗ ಯಾರು ಕೂಡ ಇಡೀ ಕರ್ನಾಟಕದಲ್ಲಿ ಪಂಪ ಭಾರತದ ಬಗ್ಗೆ ಬಹುಶಃ ನನ್ನಷ್ಟು ಅಧಿಕೃತವಾಗಿ ಮಾಡಬಲ್ಲವರು ಬೇರೆಯೊಬ್ಬರು ಇಲ್ಲ, ಉಳಿದಿಲ್ಲ. ಆದ್ರಿಂದ ಅದು ಆದಿಪುರಾಣ, ಪ್ರಾಚೀನ ಕಾವ್ಯ, ಛಂದಸ್ಸು, 13 ವರ್ಷ ಛಂದಸ್ಸು ಪಾಠ ಮಾಡಿದ್ದೆ ನಾನು. ಹಾಗಾಗಿ ಸಾಹಿತ್ಯ ಚರಿತ್ರೆ ಮತ್ತು ಈ 78-79ರವರೆಗೆ ಈ PhD ಕೆಲಸ ಮಾಡಿದೆ. ಕ್ಷೇತ್ರ ನಾನು ಹೇಗೂ ತುಳುವಿನಲ್ಲಿ ಹುಟ್ಟಿದ್ರು ಕೂಡ ಪಾಠದನ ಸಂಗ್ರಹ ಮಾಡುವುದು, ಕಥೆಗಳ ಸಂಗ್ರಹ ಮಾಡುವುದು, ಆಮೇಲೆ ಗಾದೆ ಒಗಟು ನನ್ನ ಹತ್ರ ಇತ್ತು. ಆದರೆ ಈ ಕವಿತೆಗಳು, ಪಾಠದನ ಮತ್ತು ಕಥೆ ಈ ಸಂಗ್ರಹ ಮಾಡುವುದು, ಕೆಲಸಗಳನ್ನು ಮಾಡುವುದು, ಅಧ್ಯಯನ ಮಾಡುವುದು, ಹೂಕ್ಲೋರ್ನ ಪುಸ್ತಕ ತರಿಸಿ ಓದುವುದು, ಹೀಗೇನಾಯಿತು ಅಂದರೆ ನಾನು ನನ್ನ ಲೆಕ್ಚರ್ ಆಗಿ ಅಧ್ಯಾಪಕ ಸೇರಿ ಒಂದು 80ರವರೆಗೂ ನನಗೆ ಬಿಡುವಿಲ್ಲದಿರುವ ಈ ಅಧ್ಯಯನ ಕೆಲಸ. ನಿಮಗೆ ಕವನ ಕತೆ ಕಾದಂಬರಿ ಬರೆಯುವುದು ಯಾವುದೋ ಬರೀಲಿಕ್ಕೂ ರಾತ್ರಿ 2 ಗಂಟೆವರೆಗೆ ನನ್ನ ಕೆಲಸಗಳು, ಬೆಳಿಗ್ಗೆ 8-9 ಗಂಟೆಗೆ ಕ್ಲಾಸಿಗೆ ಹೋಗುವುದು.
1: ಕ್ಷೇತ್ರ ಕಾರ್ಯಕ್ಕೆ,
0: ಕ್ಷೇತ್ರ ಕಾರ್ಯ ಅಂತ ಹೇಳಿದರೆ ನಾನು ನನ್ನ ಪುಣ್ಯದಲ್ಲಿ ಹೋಗ್ತಾ ಇದ್ದೆ. ನನಗೆ ಅಲ್ಲೆಲ್ಲ ನನಗೆಲ್ಲ ಪರಿಚಯದವರು, ಕವಿತೆಗಳು ಸದ್ಯ ಎಲ್ಲ. ಆಮೇಲೆ ನಾನು ಕೊಣಜಿಗೆ ಬಂದ ಮೇಲೆ ಕೊಣಜಿ ಸುತ್ತಮುತ್ತಲೂ ಎಲ್ಲ ನಾನು ಕ್ಷೇತ್ರ ಕಾರ್ಯ ಮಾಡಿದ್ದೇನೆ. ದೇರ್ಲಕಟ್ಟೆ ಕೆಳಗೆ ಬೆಳ್ಮದಲ್ಲಿ ಕ್ಷೇತ್ರ ಕಾರ್ಯ ಮಾಡಿದ್ದೇನೆ. ಮುಂಡಿಯಪ್ಪು ಅಂತ ಒಬ್ಳು ಕ್ಷೌರಿಕರ ಹೆಂಗಸು, ಆ ಕಾಲಕ್ಕೆ ಬಹಳ ಮುದುಕಿ ಬಹಳ ಒಳ್ಳೆಯ ಕಥೆಗಳನ್ನು ಹೇಳಿದ್ದ ನನಗೆ, ಬಹಳ ಒಳ್ಳೆಯ ಕಥೆಗಳನ್ನು, ಅಜ್ಜಿ ಕಥೆಗಳನ್ನು ಹೇಳಿದ್ದು. ಈ ಇಲ್ಲಿ ಕೊಣಾಜೆ ಪಟ್ಟೂರಿಯ ಕಡೆಯಲ್ಲಿ ತುಂಬ ಸಂಧಿಗಳನ್ನು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿದ್ದೇನೆ. ನಮ್ಮ ಅಗ್ರಾಳ ಮಲ್ಲಿಪ್ಪಾಡಿ ಕಡೆಯಲ್ಲಿ ಅಲ್ಲಿ ಸಂಗ್ರಹ ಮಾಡಿದ್ದೇನೆ. ಹೀಗೆ ನನಗೆ ಕ್ಷೇತ್ರ ಕಾರ್ಯದಲ್ಲಿ ತುಂಬ, ಆ ಕಾಲಕ್ಕೆ ಒಂದು ಹಳೆಯ ಒಂದು ಟೈಪಿನ ದೊಡ್ಡ ಒಂದು ಟೇಪ್ ರೆಕಾರ್ಡರ್, ಅದನ್ನು ರೆಕಾರ್ಡ್ ಮಾಡಿ ಒತ್ತಿ ಹಿಂದಕ್ಕೆ ಕೊಂಡೋಗಿ ಮಾಡುವ ಒಂದು ಕ್ರಮದಲ್ಲಿ ಸಂಗ್ರಹ ಮಾಡುವುದು. ಸೊ ಇದು ಆದ ಕಾರಣ ನನಗೆ ಈ ಸಾಹಿತ್ಯ ಬರವಣಿಗೆ ಮುಂತಾದವುಗಳು ಮಾಡಲಿಕ್ಕೆ ಅದರ ಯೋಚನೆ ಇಲ್ಲ, ಸಾಧ್ಯವಾಗಲಿಲ್ಲ. ಆಮೇಲೆ ಇನ್ನೊಂದು ಮುಂದುವರಿಸಬೇಕಾದ್ರೆ ಈ ವಾತಾವರಣದ್ದು, ನನಗೆ ನನ್ನ ಮನೆಯಲ್ಲಿ ನಮ್ಮದು ಗದ್ದೆ ಮತ್ತು ಅಡಿಕೆ ತೋಟ ತೆಂಗು ಎಲ್ಲ ಇತ್ತು. ನನಗೆ ಈ ಹೆಂಕುಂಡತ್ತ ಬೊಂಡ ಭಾರಿ ಪ್ರೀತಿ. ಈಗಲೂ ನನಗೆ ಒಂದು ಪೇಟೆಯಲ್ಲಿದ್ದು ಒಂದು ಬೊಂಡ ನನಗೆ ಬೇಕೇ ಬೇಕು ಕುಡಿಯಲಿಕ್ಕೆ. ಹಾಗಾಗಿ ನಾನು ಬಂದ ಕೂಡಲೇ ಅಮ್ಮ ಹೇಳೋದು, ನನ್ನ ತಾಯಿಯ ನಮ್ಮ ಅಂತ ಹೇಳೋದು, ಬೇಕೆ ಬತ್ತಿ ರಾಮ ಒಂಜಿ ಬೊಂಡ ಹೊಂದಲ್ಲ ಅಂತ. ಸೊ ಅದು ನಾನು ಬಂದಾಗ ಅಮ್ಮ ಹೇಳಿದ್ದಾರೆ. ಸೊ ಏನು ಮಾಡಿದ್ದೆ, ನಮ್ಮ ಚೌಮಾನವರು ನಮ್ಮ ತಂದೆಯ ಮನೆಯಲ್ಲಿ ಇದ್ದವನು, ರಾಮ ಇಲ್ಲಿದ್ದವನು, ಅದನ್ನು ಸೇರಿಸಿ ರಾಮ ಧೂಮ ಚೋಮ ಅವಲು ಏರು ಉಲ್ಲೇರಿಯ ಮಲ್ಲ ಮಲ್ಲ ಗೊಂಡೋ ದೆತದ ಕೆತ್ತದ ಕೊರ್ಲಯ್ಯ ಅಂತ ಎರಡನೇ ಲೈನ್ ಹೋಯ್ತು.

0: ಸರ್, ಈಗ ನೀವು ಅಧ್ಯಾಪನದ ಜೊತೆಗೆ ಸಂಶೋಧನೆ ಇತ್ಯಾದಿಗಳನ್ನೆಲ್ಲ ಮುಂದುವರಿಸಿಕೊಂಡು ಬಂದ್ರಿ, ಪೂರ್ತಿ ಒಂದು ಸಾಹಿತ್ಯದ ಪ್ರಕಾರದ ಕಡೆಗೆ ನಿಮ್ಮ ದೃಷ್ಟಿ ಹರಿಯಿತು. ಅದು ಕೂಡ ಈ ಪರಿಸರದ ಭಾಷೆಯ ಕುರಿತಾದಂತಹ ಆಳವಾದ ಅಧ್ಯಯನಕ್ಕೆ ನೀವು ತೊಡಗಿಕೊಂಡ್ರಿ. ಈ ಬರವಣಿಗೆಯನ್ನು ಪ್ರಾರಂಭ ಮಾಡಿದ ಯಾವಾಗ ನೀವು?
1: ನಂದು ಬರವಣಿಗೆ ಅಂದರೆ ನಾನು MA ವಿದ್ಯಾರ್ಥಿಯಾಗಿದ್ದಾಗಲೇ ಬರವಣಿಗೆ ಶುರು ಮಾಡಿದ್ದೆ. ವಿಶೇಷ ಅಂದರೆ ನನ್ನ ಗುರುಗಳು ಪರಮೇಶ್ವರ ಭಟ್ರು, ನಮ್ಮಲ್ಲಿ ಕ್ಲಾಸ್ ಸೆಮಿನಾರ್ ಅಂತ ಇತ್ತು. ಅವರು ಏನು ಹೇಳಿದರು ಅಂದರೆ, ನನಗೆ MAಯಲ್ಲಿ ಮೊದಲನೇ ವರ್ಷ ಹೇಳಿದರು, ನೀವೆಲ್ಲ ನಿಮ್ಮ ನಿಮ್ಮ ಪ್ರದೇಶದ್ದು ಸೆಮಿನಾರ್ಗೆ ಬರೀಬಹುದು. ನಾನು ಮೊದಲನೇ ವರ್ಷ ಯಾವುದು ದಕ್ಷಿಣ ಕನ್ನಡ ಜಿಲ್ಲೆಯ ಜನಪದ ಕಲಾತ್ಮಕ ವಿನೋದಗಳು ಅಂತ ಒಂದು ಪ್ರಬಂಧ ಬರೆದೆ. ಆ ಕಾಲಕ್ಕೆ ಅದು ಭಾಳ ಸರಳ, ಇವತ್ತು ಕೂಡ ಸರಳ. ಯಾಕೆಂದರೆ ಯಾವುದರ ಬಗ್ಗೆ, ಕಂಬಳದ ಬಗ್ಗೆ, ಕೋಳಿಯಂಕ, ಬಾಲಸಾಂತು, ಆಟಿಕಳಂಜ, ಪುರುಷರು ಕಟ್ಟುವುದು, ಇವುಗಳ ಬಗ್ಗೆ ಒಂದು ಪರಿಚಯಾತ್ಮಕವಾದ ಒಂದು ಪ್ರಬಂಧ. ಅದು ನಾನು 68 ಬರೆದಂಥ ಪ್ರಬಂಧ. ಆ ಪ್ರಬಂಧ ಆ ಕಾಲಕ್ಕೆ ಎಷ್ಟು ಜನಪ್ರಿಯ ಆಯಿತು ಅಂದರೆ, 1969 ಇಲ್ಲಿ ಮಂಗಳೂರಿನಲ್ಲಿ ಆಗ HL ನಾಗೇಗೌಡರು ಜಿಲ್ಲಾಧಿಕಾರಿಯಾಗಿದ್ದಾಗ ಅವರು ಜಾನಪದ ಪ್ರೇಮಿ, ಏರಿಯರು ಸೇರಿ ಅಖಿಲ ಕರ್ನಾಟಕ 2 ಜಾನಪದ ಸಮ್ಮೇಳನ ಮಾಡಿದರು. ಬಹಳ ದೊಡ್ಡದು, ಪುರಭವನದಲ್ಲಿ ಆಗಿರುವಂಥದ್ದು. ಸಿಂಪಿ ಲಿಂಗಣ್ಣ ಅಧ್ಯಕ್ಷರು. ಆಗ ನಮ್ಮ ಗುರುಗಳು ಪರಮೇಶ್ವರ ಭಟ್ ಹೇಳಿದರು, ಇಲ್ಲ ನಿಮ್ಮ

0: ಸಂಬಂಧ ಬಹಳ ಚೆನ್ನಾಗಿದೆ, ನೀವು ಅದನ್ನ ಅಲ್ಲಿ ಓದಿ ಅಂತ. ನಾನು ಆ ದೊಡ್ಡ ಸಮ್ಮೇಳನದಲ್ಲಿ ಈ ಪ್ರಬಂಧವನ್ನೇ ಜನಪದ ಕಲಾತ್ಮಕಗಳು ಓದಿದೆ. ನಾನು ಎಮ್ಎ ಎರಡನೇ ವರ್ಷದ ವಿದ್ಯಾರ್ಥಿಯಾಗ, ಹಾಗೆ ಇದು ನಾನು ಒಂಥರ ಯಾವುದು ಒಂದು ಯಾವುದು ಕರ್ನಾಟಕದ ಮಟ್ಟದ ಒಂದು ಸಮ್ಮೇಳನದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಓದಿದ್ದು ತುಳುವಿನ ಪ್ರಬಂಧ. ಆಮೇಲೆ ಎರಡನೇ ಎಮ್ಎಲ್ಲಿದ್ದಾಗ ನನಗೇನಾಗಿದ್ದೇನೆ, ಭಾಷಾವಿಜ್ಞಾನ ನನಗೆ ಸ್ವಲ್ಪ ಆಸಕ್ತಿ ಇತ್ತು. ನಾನು ಎರಡನೇದಲ್ಲಿ ಸೆಮಿನಾರಿಗೆ ತುಳು ಭಾಷೆಯ ಒಂದು ಅಧ್ಯಯನ ಅಂತ ಒಂದು ಪ್ರಬಂಧ ಬರುತ್ತೆ, ಅದು ಆಮೇಲೆ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟ ಆಯಿತು. ನನಗೆ ಭಾಳ ಆಶ್ಚರ್ಯ ಅಂದರೆ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟವಾಗುವುದಂದರೆ ಭಾಳ ದೊಡ್ಡ ಗೌರವ ಆ ಕಾಲಕ್ಕೆ. ಮೈಸೂರಿನಲ್ಲಿ ಯೂನಿವರ್ಸಿಟಿಯ ಒಂದು ಜರ್ನಲ್ ಅದು ಅದು. ಹಾಗೆ ನನ್ನ ಮೊದಲ ಎಮ್ ಎ ವಿದ್ಯಾರ್ಥಿಯಾಗಿದ್ದಾಗ ನನ್ನ ಎರಡು ಸೆಮಿನಾರ್ ಪ್ರಬಂಧಗಳು ತುಳುವಿನ ಮೇಲೆ ಆಯಿತು. ಹಾಗಾಗಿ ಏನಾಯಿತು ಅಂದರೆ ನಾನು ಅಧ್ಯಾಪಕ ಉಪನ್ಯಾಸಕ ಆದ ಕೂಡಲೇ ನಾನು ಈ ತುಳು ಗಾದೆಗಳನ್ನು ಸಂಗ್ರಹ ಮಾಡಿಸಿರು ಮಾಡಿ 71ರಲ್ಲಿ ನನ್ನ ಮೊದಲನೇ ಪುಸ್ತಕ ತುಳುಗಾದೆಗಳು ಅದನ್ನು ಬಿಡುಗಡೆ ಮಾಡಿದ್ದು ಏರ್ಲಕ್ಷ್ಮೀನಾಳ್ ಅವರು, ಅಧ್ಯಕ್ಷತೆ ನನ್ನ ಗುರುಗಳು ಪರಮೇಶ್ವರ ಭಟ್ರು. ಆಮೇಲೆ ಇನ್ನೊಂದು ಅದೇ ವರ್ಷ ತುಳು ಒಗಟುಗಳು ಪ್ರಕಟ ಆಯಿತು. ಹೀಗಾಗಿ ನನ್ನದು 68-70 ಕಾಲದಿಂದಲೇ ನನ್ನ ಈ ಬರವಣಿಗೆ ಆರಂಭ ಆಗಿದೆ. ಮತ್ತೆ ನಾನು ಎಮ್ ಎ ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಮೈಸೂರಿನಲ್ಲಿ ಒಂದು ಇದು ಇತ್ತು, ಯಾವುದು ಒಂದು ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ. ಅದಕ್ಕೆ ನಾನು ಕನ್ನಡದಲ್ಲಿ ಪ್ರಭಾ ಸಾಹಿತ್ಯ ಅಂತ ಒಂದು ಲೇಖನ ಬರೆದು ಕಳಿಸಿದೆ. ಅದಕ್ಕೆ BMP ಇದರ ಪ್ರಶಸ್ತಿ ಬಂತು. ಸೊ ಅದಾದಮೇಲೆ ಪ್ರಕಟ ಕೂಡ ಆಯಿತು. ಹಾಗೆ ವಿದ್ಯಾರ್ಥಿಯಾಗಿದ್ದಾಗಲೇ ನನಗೆ ಮೈಸೂರು ಯೂನಿವರ್ಸಿಟಿಯ ಒಂದು ನನ್ನ ಬರಹಕ್ಕೆ ಒಂದು ಪ್ರಶಸ್ತಿ ಸಿಕ್ಕಿರೋದು ಅದಕ್ಕೆ ನನ್ನ ಪ್ರವಾಸ ಸಾಹಿತ್ಯದ ಬಗ್ಗೆ. ಹೀಗೆ ಬರವಣಿಗೆ ನನಗೆ ಒಂಥರ ಸ್ವಲ್ಪ ಆಕಸ್ಮಿಕವಾಗಿ ಇದು ಬರ್ತಾ ಬಂತು ಎಮ್ ಎ ವಿದ್ಯಾರ್ಥಿಯಾಗಿದ್ದ. ಆಮೇಲೆ ಏನಾಗಿದೆ, ದೊಡ್ಡ ಪ್ರಮಾಣದಲ್ಲೆಲ್ಲ ಮತ್ತೆ ನನ್ನ ಈ ಬೇರೆ ಬೇರೆ ವಿಚಾರಗೋಷ್ಠಿಯಲ್ಲಿ ತುಳುವಿನ ಬಗ್ಗೆ ಬರೆದ ಪ್ರಬಂಧ ಎಲ್ಲ ಅದು ತೌಡೋ ಸಂಸ್ಕೃತಿ ಅಂತ ಅದನ್ನ ಪ್ರೊಫೆಸರ್ ಜವರೇಗೌಡರು ಮೈಸೂರಿನಿಂದ ಪ್ರಕಟ ಮಾಡಿದರು. ಆದರೆ ನನ್ನ ಬರವಣಿಗೆಗಳು 80ರವರೆಗೆ ಹೆಚ್ಚು ಆಗಲಿಲ್ಲ, ಯಾಕೆಂದರೆ ನನ್ನ ಅಧ್ಯಾಪನ ವೃತ್ತಿಗೆ ನಾನು ಹೆಚ್ಚು ಗಮನ ಕೊಟ್ಟೆ, ಹೊರಗಡೆ ಹೋಗಿ ಉಪನ್ಯಾಸ ಇದೆಲ್ಲ ಕೊಡ್ತಾ ಇದ್ದೆ. ಆದರೆ ಬರವಣಿಗೆ ಆಗ ಇತ್ತು, ಅಂದರೆ ಹೊರಗಡೆ ಹೋದಾಗ ಪ್ರಬಂಧ ಮಂಡಿಸುವುದು ಇದೆಲ್ಲ ನಡೀತಾ ಇತ್ತು ಬೇರೆ ಬೇರೆ ಕಡೆ ಹೋದಾಗ. ಬಟ್ ವಿಶ್ವವಿದ್ಯಾಲಯದ 1980ರಲ್ಲಿ ಆ ನಂತರ ಸ್ವಲ್ಪ ಬರವಣಿಗೆ ಬೇರೆ ಕಡೆ ಹೋದಾಗ ಪ್ರಬಂಧ ಮಂಡಿಸುವುದು, ಅದಕ್ಕಾಗಿ ನಾನು ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಬಂಧಗಳನ್ನು ಬರೀತಾ ಇದ್ದೆ. ಮತ್ತೆ ಮುಂದೇನಾಯಿತು ಅಂದರೆ ಈಗ ನಂದು ಆನ್ವಯಿಕ ಜಾನಪದ ಅನ್ನೋ ಒಂದು ಪುಸ್ತಕ ಬಂತು 1985ರಲ್ಲಿ. ನನಗೆ ಅಖಿಲ ಕರ್ನಾಟಕದಲ್ಲಿ ದೊಡ್ಡ ಹೆಸರು ತಂದು ಕೊಟ್ಟಂತ ಮೊದಲನೇ ಪುಸ್ತಕ ಅದು. ಹಾಗಾದ್ರೆ ಜಾನಪದವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡುವಂಥ ಲೇಖನಗಳ ಸಂಕಲನ ಅದು, ಒಂದು ಅಪ್ರೈಡ್ ಫೋಕ್ಲೋರ್ ಅಂತ. ಅದಕ್ಕೆ ಕರ್ನಾಟಕ ಜಾನಪದ ಅಕಾಡೆಮಿಯ ಪುಸ್ತಕ ಬಹುಮಾನ ಕೂಡ ಬಂತು ಆ ಕಾಲಕ್ಕೆ. ಅದು ನನಗೆ ಹೆಸರು ತಂದು ಕೊಟ್ಟದ್ದು, ಮತ್ತು ಆ ಮೂಲಕ ನಾನೊಬ್ಬ ಜಾನಪದ ವಿದ್ವಾಂಸ ಅನ್ನುವ ಹೆಸರು ನನಗೆ ತಂದುಕೊಟ್ಟಂಥ ಪುಸ್ತಕ ಅದು. ಅದರದ್ದು ಅದು ಒಂದು ನನಗೆ ಬಹಳ ಪ್ರಸಿದ್ಧ ತಂದುಕೊಟ್ಟಿತ್ತು. ಆಮೇಲೆ ನಂತರ ಕೂಡ ನಾನು ಬರವಣಿಗೆ ಕಡಿಮೆನೇ ಇತ್ತು. ಆಮೇಲೆ ನಂತರ ಮುಂಗಾರು ಪತ್ರಿಕೆಗೆ ನಾನು ಅಂಕಣ ಬರೀತಾ ಇದ್ದೆ, ಗಿಳಿಸು. ಅವುಗಳು ಎಲ್ಲ ಸಂಕಲನ ಮಾಡಿ 90ರಲ್ಲಿ ಪುಸ್ತಕ ತಂದೆ. ಅದು ಒಂದು ಆಮೇಲೆ ನನಗೆ ಅಖಿಲ ಕರ್ನಾಟಕದಲ್ಲಿ ಒಬ್ಬ ವಿಚಾರವಾದಿ ವಿಮರ್ಶಕ ಸಾಂಸ್ಕೃತಿಕ ಚಿಂತಕ ಅನ್ನೋ ದೊಡ್ಡ ಹೆಸರು ಕೊಟ್ಟದ್ದು ಗಿಡಿಸುವೆ ಪುಸ್ತಕ. ಅದನ್ನು ಉದ್ದಕ್ಕೂ ಈಗಲೂ ಅನೇಕ ಮಂದಿ ನಾನು ನೆನಪಿಸಿಕೊಳ್ಳುವಾಗ ರೈಯವರ ಗಿಳಿಸುವೆ ಓದಿದ್ದೇವೆ ಅಂತ ಹೇಳುವುದು ಈಗಲೂ ಕೇಳ್ತೇನೆ.
1: ಹಿಂದಿನ ಶಬ್ದವೇ
0: ಈಗಿನವರಿಗೆ ಗೊತ್ತಿಲ್ಲ. ಈಗಲೂ ಕೂಡ ನೀವು ಕರ್ನಾಟಕದ ಯಾವುದೋ ಒಂದು ಹಿರಿಯರ ಹತ್ರ ಹೋದ್ರೆ ರೈಯವರ ಗಿಳಿಸುವೆ ಈಗಲೂ 91 ಕಾಪಿ ಇದೆ ಅಂತ ಹೇಳ್ತಾರೆ. ಅದು ನನಗೆ ನನ್ನ ಈಗಲೂ ಸಂತೋಷ ಏನಂದ್ರೆ ಈಗಿನವರಿಗೆ ಗೊತ್ತಿಲ್ಲದಿರುವ ಆದರೆ ಬಹಳ ಮಂದಿಗೆ ನನಗೆ ಪ್ರಸಿದ್ಧಿ ತಂದು ಕೊಟ್ಟಂತ ಪುಸ್ತಕ ಗಿಳಿಸುವೆ.
1: ಈಗ ಪುತ್ತೂರಿನಲ್ಲಿ ಬೋರ್ಡೇಶ್ವರಿ ನೀವು ಕಲಿತವರು, ಈಗ ಆಮೇಲೆ ಅಲ್ಲಿ ಪಿ ಯು ಸಿ ಎಲ್ಲ ಆಗುವಾಗ ನಾನು ಅಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಅಲ್ಲಿ ಶಿವ ಸದನದಲ್ಲಿ ಒಂದು ಸಲ ನಿಮ್ಮ ಭಾಷಣ ನಾನು ಕೇಳಿದ್ದೆ. ಬಹುಶಃ ಆಗ ಮಂದಾರ ಕೇಶವ ಭಟ್ರು ಅವರ ಪುಂಚದ ಬಾಲೆಯನ್ನು ಬರೆದು ಮುಗಿಸಿದರು. ಅವರು ಕೂಡ ಅದನ್ನು ಅವತ್ತು ಅಲ್ಲಿ ಹಾಡಿದ್ದನ್ನು ಕೂಡ ನಾನು ನೆನಪು ಮಾಡಿಕೊಳ್ತೇನೆ. ಬಹುಶಃ ಆಗಲೇ ಬಹಳ ಪ್ರಬುದ್ಧವಾದಂತಹ ವಿಚಾರಗಳನ್ನು ನೀವು ಸಾರ್ವಜನಿಕ ವೇದಿಕೆಗಳಿಗೆ ಹೇಳ್ತಾ ಇದ್ದದ್ದು ನನಗೆ ಈಗಲೂ ಕೂಡ ನೆನಪಾಗ್ತದೆ. ಬಹುಶಃ ಈ ರೀತಿಯ ಒಂದು ಉಪನ್ಯಾಸಗಳು ಅಥವಾ ಚಿಂತನೆಗಳನ್ನು ಹರಿಸುವಂತಹ ಕೆಲಸಗಳನ್ನು ಆ ಕಾಲದಲ್ಲಿ ಎಲ್ಲೆಲ್ಲ ನೀವು ಮಾಡಿದ್ದಿರ್ಬೋದು?
0: ಆದರೆ ಒಂದು ಏನಾಗಿದೆ ಅಂದರೆ ನನಗೆ ಈ ಮಾತನಾಡುವ ಕಲೆ ನನಗೆ ಪ್ರಾಪ್ತ ಆದದ್ದು ನಾನು ಹೈಸ್ಕೂಲ್ ಅಧ್ಯಾಪಕನಾಗಿ ಪಾಠ ಮಾಡಿದ ಕಾರಣ. ಆಮೇಲೆ ನಾನು ಎಂ ಎ ಇಲ್ಲಿ ಅಧ್ಯಾಪಕನಾದ ಕಾರಣ ಅದೊಂದು. ಆಮೇಲೆ ಏನಾಗಿದೆ ಅಂದರೆ ಈಗ ಯೂನಿವರ್ಸಿಟಿಗೆ ಒಬ್ಬ ಲೆಕ್ಚರ್ ಅಂತಾದ ಕಾರಣ ಆಗ ಉಪನ್ಯಾಸಕ್ಕೆ ಹೆಚ್ಚು ಜನ ಇಲ್ಲ, ನಾನು ಒಬ್ಬನೇ ಯುವಕ ಇದ್ದದ್ದು. ಮತ್ತು ಐತಾಳರಿದ್ದರು, ಲಕ್ಕಪ್ಪವ್ರಿದ್ದರು, ಪರಮೇಶ್ವರ ಭಟ್ರಿದ್ದರು, ಹಾಗಾಗಿ ತುಂಬ ಕಡೆಯಿಂದ ಆಮಂತ್ರಣ ಬರ್ತಾ ಇತ್ತು. ಹಾಗೆ ಆ ಕಾಲಕ್ಕೆ ತುಂಬ ಉಪನ್ಯಾಸಗಳಿಗೆ ಕರೆದಲ್ಲಿಗೆಲ್ಲ ಹೋಗ್ತಾ ಇದ್ದೆ ನಾನು ವಿಚಾರದ್ದು. ಇದರಿಂದ ಏನಾಗಿದೆ ಮತ್ತೆ ಈ ಪುತ್ತೂರು ಕಡೆಯಲ್ಲಿ ಏನಾಗಿದೆ, ನಾನೀಗ ನಿಜವಾಗಿ ಪುತ್ತೂರಿನಲ್ಲಿ ಅಂತ ಇದ್ದದ್ದು ಒಟ್ಟು 8 ವರ್ಷ ಮಾತ್ರ. ಆದ್ರೆ ಈಗಲೂ ಕೂಡ ನನ್ನ ಪುತ್ತೂರು ನಾವು ಅಂತಲೇ ಕರೀತಾರೆ. ಅದು ಯಾಕೆ ಗೊತ್ತಿಲ್ಲ, ನಾನು ಇಲ್ಲಿಗೆ ಬಂದು 50 ವರ್ಷ ಕಳೀತು ಮಂಗಳೂರಿಗೆ ಬಂದು. ಆದ್ರೆ ಪುತ್ತೂರಿನಲ್ಲಿ ನನ್ನ ಬಗ್ಗೆ ನನ್ನ ಜನಗಳಿಗೆ ಹಿರಿಯರಿಗೆ ಏನು ಪ್ರೀತಿ ಅಂದ್ರೆ ಪುತ್ತೂರಿನವರು ಅಂತ. ನನಗೆ ಅದೊಂದು ಒಂದು ಸಣ್ಣ ಒಂದು ಚಾಪು ಇದೆ, ನನಗೆ ಈಗಲೂ ಕೂಡ ಚಾಪು ಇದೆ ಅದರದ್ದು.
1: ಮಂಗಳ ಗಂಗೋತ್ರಿಯಲ್ಲಿ ಸುಮಾರು 3.5 ದಶಕಗಳವರೆಗೆ ನೀವು ಅಧ್ಯಾಪನ ವೃತ್ತಿಯನ್ನು ಮಾಡಿದಿರಿ. ಅಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಎಚ್ ಓ ಡಿ ಆಗಿ ತುಂಬ ಕೆಲಸಗಳನ್ನು ಮಾಡಿದ್ದೀರಿ. ಈಗ ನಿಮ್ಮ ಅವಧಿಯಲ್ಲಿ ಅಲ್ಲಿ ಅನೇಕ ಈಗ ಪ್ರಸಾರಾಂಗ ಇರ್ಬೋದು, ಅಧ್ಯಯನ ಕೇಂದ್ರಗಳಿರ್ಬೋದು, ಕಾರಂತ ಪೀಠ ಇರ್ಬೋದು, ತುಳುಪೀಠ ಇರ್ಬೋದು, ಇದೆಲ್ಲ ಆಗಲಿಕ್ಕೆ ಅದು ಯಾವ ರೀತಿ ಕಾರಣ ಆಯಿತು, ಅದು ಸಾಧ್ಯ ಆಯಿತು?
0: ಒಂದು ಏನಾಗಿದೆ ಅಂದರೆ ಈಗ ಆ ಇಡೀ ವಿಭಾಗದಲ್ಲಿ ತುಳುಕುತ್ತಿದ್ದವ ನಾನು ಒಬ್ಬನೇ ಇದ್ದೆ. ನಾನು ಯಾವುದೋ ಈ ಸ್ನಾತಕೋತ್ತರ ಕೇಂದ್ರ ಕಾಲಕ್ಕೆ ತುಳುಕುತ್ತಿದ್ದು ನಾನು ಒಬ್ಬನೇ ಇದ್ದದ್ದು. ವಿಶ್ವವಿದ್ಯಾಲಯ ಆದ ಕಾಲಕ್ಕೂ ನಾನು ಒಬ್ಬನೇ ಇದ್ದದ್ದು. ಹಾಗೆ ಯೂನಿವರ್ಸಿಟಿ ಆದಾಗ ಏನಾಗ್ತಾ ಇತ್ತು ಅಂದರೆ ಈಗ ತುಳುಕೂಟದವರು, ಎಸ್ ಆರ್ ಹೆಗ್ಡೆ, ನಾನು ಅದರಲ್ಲಿ ಸದಸ್ಯ ಕೂಡ ಆಗಿದ್ದೆ ತುಳುಕೂಟದಲ್ಲಿ, ಎಲ್ಲರೂ ಹೇಳ್ತಾ ಇರುವಂಥದ್ದು ವೇಕರೆಯವರಿದ್ದು ಅಲ್ಲಿ ಏನಾಗಲಿಲ್ಲ ತುಳುವಿಗೆ ಅಂತ. ಅವರಿಗೆ ನನ್ನ ಮೇಲೆ ಒಂದು ಭಾರ. ನಾನು ನನ್ನ ಕುಲಪತಿಗಳೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಕೊನೆಗೆ ಒಂದು ಬಾರಿ ಅವರು ಕುಲಪತಿಗಳು ಸಂಬಂಧಿಸಿದ ಹೇಳಿದರು, ನೀವೊಂದು ಅದರ ಪ್ರಸ್ತಾವನೆ ಬರದೆ ಬರೆದ ಮೇಲೆ ಹಣ ಎಲ್ಲಿದೆ, ಹಣ ಬೇಕಲ್ಲ. ಆ ಹಣ ಅದು ನನಗೆ, ನಾನಾಗ ಯಾವುದು ಹಣ ಎಲ್ಲಿಂದ ತರಬೇಕಾಯ್ತು ಅದು ನೀವೇನಾದ್ರು ನೋಡಿ ಅಂತ. ಕೊನೆಗೆ ಏನು ಮಾಡಿದ್ದೆ ಅಂದರೆ ನಾನು ಧೈರ್ಯ ಮಾಡಿ ಬೆಂಗಳೂರಿಗೆ ಹೋದೆ. ನನಗೆ ಆಗ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಇದ್ದರು, ಡಾಕ್ಟರ್ ಜೀವರಾಜ್ ಆಳ್ವ ಕನ್ನಡ ಸಂಸ್ಕೃತಿ ಸಚಿವರು, ನನಗೆ ಪರಿಚಯ ಇತ್ತು. ಆ ತುಳುವಿನಲ್ಲೇ ನನ್ನ ಹತ್ರ ಮಾತಾಡೋದು ಆ ಕಾಲಕ್ಕೆಲ್ಲ, ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಏನು ಬಂದ್ರಿ ವಿವೇಕಣ್ಣ ಅಂತ ಹೇಳಿದರು. ಹೇಳಿದೆ ಹೀಗೆ ಇದೆ ಅಂತ, ಅದು 5 ಲಕ್ಷ ಬೇಕು, ನೀವೊಂದು 50% ಕೊಟ್ಟರು ನಾವು ಬೇರೆ ಕಡೆ ತರಿಸ್ತೇವೆ. ತಕ್ಷಣ ಸೆಕ್ರೆಟರಿಯನ್ನು ತರಿಸಿ 2.5 ಲಕ್ಷದನ್ನು ಅವರು ಅನುಮೋದನೆ ಮಾಡಿ ಕೊಟ್ಟರು ಅವರು ಯುವರಾಜ ಆಳ್ವರು. ಆಮೇಲೆ ನಾನು ವೀರೇಂದ್ರ ಹೆಗ್ಡೆ ಅವರ ಹತ್ರ ಧರ್ಮಸ್ಥಳಕ್ಕೆ, ಅವ್ರಿಗೆ 2.5 ಲಕ್ಷವನ್ನು ಬರೆದುಕೊಟ್ಟು 5 ಲಕ್ಷ ಆಯಿತು. ಆಮೇಲೆ ವಿ ಸಿ ಹೇಳಿದ್ರು ನೀವೇ ಅದನ್ನು ನೋಡಿಕೊಳ್ಬೇಕು ಅಂತ. ಹಾಗೆ ಆ ಕಾಲಕ್ಕೆ ನಾವಿರೋ ಸಂಭಾವನೆ ಗೀವನ ಪ್ರಶ್ನೆ ಏನಿಲ್ಲ, ಅದರ ಗೌರವದ ಕೆಲಸಗಳಂತ ಅದನ್ನು. ಹಾಗೆ ತುಳು ಪೀಠವನ್ನು ನಾನು ಆರಂಭ ಮಾಡಿದ್ದೆ, ಅದನ್ನು ಕೆಲಸ ಮಾಡ್ತಾ ಬಂದೆ. ಅಲ್ಲಿ ಒಬ್ಬರಿಬ್ಬರು ಅಸಿಸ್ಟೆಂಟ್ಗಳು, ಅದರ ಬಡ್ಡಿಯಲ್ಲಿ ನಾನು ಯಾವುದೇ ಸಂಭಾವನೆ ತೊಗೊಳ್ಳಲಿಲ್ಲ. ಹಾಗೆ ಕೆಲಸಗಳನ್ನು 92ನೇ ಇಸವಿಯಿಂದ ಮಾಡ್ತಾ ಬಂದೆ. ಆಮೇಲೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಅವರು ಆಗಿನ ವಿ ಸಿ ಅವರ್ ಹೇಳಿರಂತೆ ಸವದತ್ತಿ ಅವರ ಹತ್ರ ಕಾರಂತರ ಬಗ್ಗೆ ಏನಾದ್ರು ಮಾಡಬೇಕು ಅಂತ, ಕಾರಂತ ಪೀಠ ಅಂತ. ಸೊ ವಿ ಸಿ ಅವರು ನನಗೆ ಅದೇ ಕೆಲಸ, ಯಾವುದು ಪ್ರಸ್ತಾವನೆ ಬರೆಯುವುದು. ಪ್ರಸ್ತಾವನೆ ಬರದೆ ಪ್ರಸ್ತಾವನೆ ಆದಮೇಲೆ ಅವರು 5 ಲಕ್ಷ ಕೊಟ್ಟರು, ಅವರಿಗೆ ನೀವೇ ನೋಡಿಕೊಳ್ಬೇಕು. ಅದನ್ನು ನಾನು ನೋಡಿಕೊಂಡೆ. ಹಾಗೆ ಕಾರಂತರನ್ನು ಕರೆಸಿ ಅವರ ಬಿಡಿ ಲೇಖನಗಳ 8 ಸಪುಟಗಳನ್ನು ನಾವು ಬಿಡುಗಡೆ ಮಾಡಿ, ಪ್ರತಿ ಕಾರ್ಯಕ್ರಮ ಬಿಡುಗಡೆಗೂ ಕಾರಂತರು ಬಂದಿದ್ದಾರೆ, ಮಾಲಿನ್ಯ ಮಲ್ಯ ಸಂಪಾದನೆ ಮಾಡಿಕೊಟ್ರು. ಅದು ನನ್ನ ಜವಾಬ್ದಾರಿಗೆ ಬಿತ್ತು.
1: ಈಗ ಕಾರಂತರು ಅಲ್ಲಿ ಕೋಟಕ್ಕೆ ಹೋದ ಮೇಲೆ ಕೂಡ ನಿಮ್ಮ ಸಂಪರ್ಕ ಬೆಳೆಯಿತು?
0: ಇದಿದ್ರು ಇಲ್ಲಿ ಪೂರ್ತಿ ನನಗೆ ಅಲ್ಲಿ ಅವರ ಸಾಲಿಗ್ರಾಮದಲ್ಲಿ ನನ್ನ ಸಂಪರ್ಕಕ್ಕೆ ಹೋಗ್ತಾ ಇದ್ದೆ. ಪ್ರತಿ ಬಾರಿ ನಾನು ಹೋಗ್ತಾ ಇದ್ದೆ, ಅವ್ರನ್ನ ಮನೆಯಲ್ಲಿ ಹೋಗಿ ಕರ್ಕೊಂಡು ಬರ್ತಾ ಇದ್ದೆ. ಅವರೇ ಬರ್ತಾ ಇದ್ರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಂಥರ, ಅದು ನನ್ನ ಬದುಕಿನ ಅದ್ಭುತ ಅನುಭವ. ಹಾಗೆ ಪ್ರಸಾರಂಗ ಆಗ್ಬೇಕು ಅಂತ ಹೇಳಿ ಅದು ಒಂದು ಪ್ರಸ್ತಾವನೆ ಬರದೆ, ಅದು ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿದ್ರು. ನಾನು ಯಾವುದಕ್ಕೂ ನಾನು ಏನು ಸಂಭಾವನೆ ಯಾವುದಕ್ಕೂ ತೊಗೊಳ್ಳಿಕ್ಕಿಲ್ಲ, ಅದನ್ನು ನಾನು ನಿರ್ದೇಶಕನಾಗಿ ಮಾಡಿದೆ. ಅಷ್ಟೊತ್ತಿಗೆ ತುಳು ಅಕಾಡೆಮಿ ಅಧ್ಯಕ್ಷ ಅದೇ. ಹಾಗೆ ಒಂದೇ ಕಾಲ
1: ಸಮ್ಮೇಳನ ಇಲ್ಲಿ ಮಂಗಳೂರಲ್ಲಿ ಆಗುವಾಗ ಆಗಲೇ ಘೋಷಣೆ ಮಾಡಿದ್ರು.
0: ಒಂದೇ ಕಾಲಕ್ಕೆ ಮಂಗಳೂರು ಶುಂಠಿಯಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥ, ತುಳುಪೀಠದ ಮುಖ್ಯಸ್ಥ, ಪ್ರಸಾರಾಂಗದ ನಿರ್ದೇಶಕ, ಕಾರ್ಪೊರೇಟ್ ನಿರ್ದೇಶಕ, ತುಳು ಅಕಾಡೆಮಿ ಅಧ್ಯಕ್ಷ. ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟು ರಾತ್ರಿ 10 ಗಂಟೆಗೆ ಮನೆ ಬರ್ತಾ ಇದ್ದದ್ದು. ಹಾಗಾಗಿ ದುಡಿಯುವುದು ಉಂಟಲ್ಲ, ನಾವು ಹಳ್ಳಿಯಲ್ಲಿ ಹುಟ್ಟಿದ ಕಾರಣ ನಮಗೆ ದುಡಿಯುವುದು ಆ ಕಾಲಕ್ಕೆ ಸ್ವಲ್ಪ ತಾರುಣ್ಯದಲ್ಲಿ ಆಗ್ತಾ ಇತ್ತು, ಇವತ್ತರ ಪ್ರಶ್ನೆ ಅಲ್ಲ. ಆದರೆ ನನಗೇನಾಗಿದ್ದರೆ ಯಾವುದೇ ಕುಲಪತಿಗಳು ಎಲ್ಲರೂ ನನಗೆ ಅಪರಿಚಿತರೇ ಬಂದರೆ ಮೊದಲು ಅವರು ಕರೆಯುವುದು ನನ್ನನ್ನು, ಅರೆಯವರ ಈ ಥರದ ಮಾಡೋಣವೋ ಹೀಗೆ ನನ್ನನ್ನು ಸಮಾಲೋಚನೆ ಮಾಡ್ತಾ ಇದ್ದೆ. ಎಲ್ಲರೂ ಕೂಡ ನನಗೆ ಬಹಳ ಗೌರವ ಕೊಡ್ತಾ ಇದ್ದೆ. ಕಾರಣ ಯಾಕೆಂದರೆ ನಾನು ಕೆಲಸ ಮಾಡಿ ತೋರಿಸ್ತೇನೆ ಅಂತ ಅವರಿಗೊಂದು ಒಂದು ಬಹಳ ಖಚಿತತೆ ಇತ್ತು. ಆಮೇಲೆ ನಮ್ಮಲ್ಲಿ ನಮಗೆ ಹಟ್ಟಿದ ಉಂಡತ್ತ ಕಿದೆ ಭಾಳ ದೊಡ್ಡದಿತ್ತು ನಮ್ಮಲ್ಲಿ. ಬರಿಪುನ ಪೆತ್ತಲ್ ಬುಕ್ಕ ನಮಗೆ ಕಂಡೈತೆ ನೆಂಕ್ಲೆಗೆ ಅಂಚಾದ ಆಯ್ತ ಬೋರ್ಲ್ ಎರ್ಮೆ ಮಲ್ಲ ಕಿದೆ ಇತ್ತು. ಅಮ್ಮ ಬರಿಯೊಂದಿತ್ತಿರ ತಾಯಿ ಗಂಗೆ ಗೌರಿ ಅವು ಪುದಾರಿತ್ತಿತ್ತ ಪೆತ್ತಲ್ನ ಅದರದ್ದಿತ್ತು. ಹಾಗೆ ಏನಾಯಿತು ಅದನ್ನು ಏನಾಗಿದೆ ಈಗ ಇವಳು ಕಿನ್ನಿದ್ದಾರು ತಮ್ಮಂದಿರನ್ನು ಸ್ವಾಗತಿಸಿ ಅವರಿಗೆ ಸತ್ಕಾರ ಮಾಡಬೇಕಲ್ಲ. ಮನೆ ಬಂದ ಕಲೆಗೆ ಪೇರು ಕೋರ್ಪಣೆ ಶುರು ಇಲ್ಲಡೆ ಬತ್ತನ ಕಲೆಗೆ ಅಂತ. ಹಾಗೆಯೇ ಗಂಗೆ ಗೌರಿ ಕಾಳಿ ಅವಳು ಉಂಡತ್ತ ಚೊಂಬು ಮುಟ್ಟ ಪೇರು ಕೊರಳು ಶಾರದೆ ಆ ಲೈನ್ ಸೇರಿಸಿದೆ.

0: ಅದೇ, ನೀವೊಂದು ಕನ್ನಡದ ವಿದ್ಯಾರ್ಥಿಯಾಗಿ, ಒಂದು ಸಾಹಿತಿಯಾಗಿ ಈ ಯಕ್ಷಗಾನದ ಬಗ್ಗೆ ಒಂದು ದೊಡ್ಡ ಅಭಿಮಾನವನ್ನು ಇಟ್ಟುಕೊಂಡು ಈಗ ಯೂನಿವರ್ಸಿಟಿಗಳನ್ನು ತಾಳಮದ್ದಲೆ ಮಾಡಿಸಿದ್ದೀರಿ ನೀವು, ಬೇರೆ ಬೇರೆ ಕಡೆ ಯಕ್ಷಗಾನದ ಪ್ರಯೋಗಗಳನ್ನು ಕೂಡ ಮಾಡಿಸಿದ್ದೀರಿ, ಅಕಾಡೆಮಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದೀರಿ, ಈ ಒಂದು ಆಸಕ್ತಿಗೆ ಏನು ಕಾರಣ?
1: ಅದು ನಂದು ಬಾಲ್ಯದ, ನಾನು ಅದನ್ನು ಒಂದು ಕಡೆ ಬರೆದೇನೆ ಕೂಡ. ಯಕ್ಷಗಾನ ನನ್ನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಯಾಕಂದರೆ ನಾನು ಅಗ್ರಹಳದಿಂದ ಪುತ್ತೂರು ಭಾಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆಗೆ ಅಲ್ಲಿ ಮೂರು ಮೇಳಗಳು ಟೆಂಟ್ ಹೊಡಿತಾ ಇತ್ತು. ನಾನು ನಡ್ಕೊಂಡು 7 ಮೈಲು ಹೋಗುವುದು, ಹೋಗಿ ರಾತ್ರಿ ಇಡ್ಡಿ ಆಟ ನೋಡಿ ಬೆಳಿಗ್ಗೆ ನಡ್ಕೊಂಡು ವಾಪಸ್ ಬರುವುದು, ಮರುದಿನ ಎದ್ದು ಸಂಜೆ ಎದ್ದು ಹೋಗುವುದು. ಪ್ರತಿ 3 ದಿನವೂ ಆಟ ನೋಡಿದ್ದೇನೆ, ಒಂದೊಂದು ಮೇಳದ ಆಟ ನೋಡಿದ್ದೇನೆ. ಬಂದು ಮಲಗಿದ್ರೆ ಮತ್ತೆ ಸಂಜೆ ಏಳುವಂಥದ್ದು. ನನಗೆ ಆಟ ನೋಡೋದು ಬಹಳ ಹುಚ್ಚಿತ್ತು. ಅದೇನಾಗಿದೆ, ನಾನು ಯೂನಿವರ್ಸಿಟಿಯಲ್ಲಿ ಕೊನೆಗೆ ಸ್ವಲ್ಪ ಲೆಕ್ಚರ್ ರೀಡರ್ ಆದ ನಂತರ ನಿದ್ದೆ ಕೇಳಲಿಕ್ಕೆ ಆಗಲಿಲ್ಲ ಅಂತ ಬಿಟ್ಟೆ ಹೊರತು, ನಾನು ಎಲ್ಲ ಹಿರಿಯ ಕಲಾವಿದರು, ನೀವು ಯಾರ ದೊಡ್ಡ ದೊಡ್ಡ ಹೆಸರು ಹೇಳ್ತೀರೋ ಅವರೆಲ್ಲರ ವೇಷ ನೋಡಿದ್ದೇನೆ, ಎಲ್ಲ ಭಾಗವತರು ಭಾಗವತಿಗೆ ಕೇಳಿದ್ದೇನೆ. ನಾನು ಸಾಮಾನ್ಯ ಹೇಳ್ತೇನೆ, ನನ್ನ ನೆನಪಿದ್ದಾಗಿ ಸುಮಾರು 52ನೇ ಇಸವಿಯಿಂದ ಒಂದು 70ರ ಕಾಲದವರೆಗೆ ಎಲ್ಲ ರೀತಿಯ ಕಲಾವಿದರುಗಳ ಯಕ್ಷಗಾನದ ಪ್ರದರ್ಶನ ನೋಡಿದ್ದೇನೆ. ಮತ್ತು ನಮಗೆ ಅಲ್ಲಿ ನನ್ನ ಶಾಲೆಯಲ್ಲಿ, ನಾನು ಹೇಳಿದೆಲ್ಲ, ನನ್ನ ಪರ್ಯಾದಕ ಶಾಲೆಯಲ್ಲಿ ಯಕ್ಷಗಾನದ ಒಂದು ಆವರಣ ಇತ್ತು, ವಾತಾವರಣ ಇತ್ತು, ತಾಳಬದ್ದಳೆಗಳು ನಡೀತಾ ಇದ್ದದ್ದು ಒಂದು ಬಹಳ ಮುಖ್ಯವಾದ್ದು. ಅಲ್ಲಿ ಹೆಚ್ಚಿನ ಇವರು ಮಾಸ್ಟರ್ಗಳ ಜೊತೆಗೆ ಹೊರಗಿನಿಂದ ಕಲಾವಿದರು ಬರ್ತಾ ಇದ್ದದ್ದು.
0: ಶ್ರೀನಿಗೋಪಾಲ
1: ಕೃಷ್ಣ ಭಟ್ರು ಯಕ್ಷಗಾನ ಪ್ರವೇಶ ಮಾಡುವ ಮೊದಲು ಅಲ್ಲಿ ಹರಿಕಥೆ ಮಾಡಿದ್ದ ಒಂದು ಪ್ರಸಂಗ ನನಗೆ ನೆನಪು ಬರ್ತದೆ. ಹರಿದಾಸರ ಮಾತ್ರ ಆಗಿದ್ದು ಮತ್ತೆ ಯಕ್ಷಗಾನಕ್ಕೆ ಬಂದು ಪುತ್ತೂರಲ್ಲಿ ಬಂದ ಮೇಲೆ ಅವರು ಅದು ಅವರ ಒಪ್ಪನಾಡು ಕ್ಷೇತ್ರ ಮಾತ ಮೇಲೆ ನಾನು ನೋಡಿರುವಂತದ್ದು ನೋಡಿದೆ. ಪುರಿ ವಿಠಲ ಶಾಸ್ತ್ರಿಗಳದ್ದು ನಾನು ಪ್ರತಿ ವರ್ಷ ನೋಡ್ತಾ ಇದ್ದೆ ಧರ್ಮಸ್ಥಳ ಮೇಳದಲ್ಲಿ, ಅವರಾಗ ಮೇಳ ನಡೆಸ್ತಾ ಇದ್ರು ಯಾರೋ ಪುರಿ ವಿಠಲ ಶಾಸ್ತ್ರಿಗಳು. ಹೀಗೆ ನನಗೆ ಬಾಲ್ಯದಿಂದಲೂ ಕೂಡ ನಮ್ಮ ತಂದೆ ಒಂದು ಸಣ್ಣ ಅರ್ಥಧಾರಿ ಕೂಡ ಅಲ್ಲಿ ದೇವಸ್ಥಾನದಲ್ಲಿ ತಾಳಮದ್ದಳೆ ತಂದೆಯವರು ಅರ್ಥ ಹೇಳ್ತಾ ಇದ್ರು. ಮತ್ತೆ ಅಗ್ರಹಳದಲ್ಲಿ ನಮ್ಮ ಅಗ್ರಹಳದ ಕುಟುಂಬದಲ್ಲಿ ಮದ್ದಳೆ ಇತ್ತು, ಚೆಂಡೆ ಇತ್ತು, ವಿಠಲರಿಗೆ ಅಂತ ನಮ್ಮ ಅವರ ಕುಟುಂಬ ಅಲ್ಲೆಲ್ಲ ಒಂದು ತಾಳಮದ್ದಳೆ ಆಗ್ತಾ ಇತ್ತು. ಅಲ್ಲಿ ಅಗ್ರಹಳದಲ್ಲಿ ನಮ್ಮದೇ 5-6 ಮನೆ ಇತ್ತಲ್ಲ, ಅದರ ಒಳಗಡೆ ಭಾಗವತರು ಚೆಂಡೆ ಮದ್ದಳೆಯವರು ಅರ್ಥಧಾರಿಗಳು, ಇದು ನಾನು ಚಿಕ್ಕ ಹುಡುಗನಾಗಿದ್ದಾಗ ನೋಡಿದ್ದು. ಅಂದ್ರೆ ಶಾಲೆ ಬೆಲ್ಲ ನಮ್ಮ ಈ ಸಣ್ಣ ಮನೆಯ ಅಂದ್ರೆ 4-5 ಮನೆಯ ಒಳಗೆ ಒಂದು ತಾಳಮದ್ದಳೆ ಆಗ್ತಾ ಇತ್ತು.
0: ಈಗ ಬಹುಶಃ ಅದನ್ನೆಲ್ಲ ಗಮನಿಸುವಾಗ ಈಗ ನೀವಾಗಲಿ ಕೈಯಾರದವರಾಗಲಿ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ರೆ ಯಕ್ಷಗಾನದಲ್ಲಿ ಕೂಡ ದೊಡ್ಡ ಹೆಸರಾಗ್ತಾ ಇತ್ತು ನಿಮ್ದು. ಆದರೆ ಅದನ್ನು ಬಿಟ್ಟು ಕೇವಲ ಅದನ್ನೊಬ್ಬರು ನೋಡುಗರಾಗಿ ವಿಮರ್ಶಕರಾಗಿ ಮಾತ್ರ ನೀವು ನೋಡಿದ್ದೀರಿ.
1: ಹೌದು, ಯಾಕೆಂತ ಹೇಳಿ ಒಂದು ನಂದೇನಾಗಿದೆ ಅಂದರೆ ನಂದು ಒಂದು ನಮ್ಮ ಗುರುಗಳು ಹೇಳಿದ ಒಂದು ಮಾತು ಸ್ವಲ್ಪ ತಮಾಷೆ ಆಗಿದ್ದು ಒಂದಿದೆ. ನಮ್ಮಲ್ಲಿ ಅವರು ನಾವು 68-70 ಕಾಲಕ್ಕೆ ನಮ್ಮಲ್ಲಿ ಅಟೆಂಡರೊಬ್ಬ ಇದ್ದ, ನಾರಾಯಣ ಗಟ್ಟಿ ಅಂತ ಕರ್ನಾಟಕದವನು, ಅವನಿಗೆ ನಮ್ಮ ಪರಮೇಶ್ವರ್ ಹೇಳ್ತಾ ಇದ್ರು, ನಾರಾಯಣ ನಾವು ಕೆಲಸ ಹೇಗೆ ಮಾಡಬೇಕು ಅಂದರೆ ನಾವು ಊಟ ಮಾಡುವಾಗ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಊಟ ಮಾಡಲಿಕ್ಕೆ ಅಂತ ಹೇಳಿಯೇ ಊಟ ಮಾಡಬೇಕು. ನೀನು ಈ ಬೋರ್ಡ್ ಒರೆಸುವಾಗ ದೇವರು ಸೃಷ್ಟಿ ಮಾಡಿದ್ದು ನನ್ನ ಬೋರ್ಡ್ ಒರೆಸೋದಕ್ಕೆ ಅಂತಲೇ ನೀನು ಕೆಲಸ ಮಾಡಬೇಕು. ಈ ಊಟ ಮಾಡುವಾಗ ನೀನು ಬೋರ್ಡ್ ಒರೆಸುವ ಕೆಲಸ ಮಾಡಬಾರ್ದು, ಯೋಚನೆ ಮಾಡಬಾರ್ದು. ಬೋರ್ಡ್ ಒರೆಸುವಾಗ ನೀನು ಊಟ ಮಾಡೋ ಚಿಂತೆ ಮಾಡಬಾರ್ದು. ಇದು ನೋಡ್ಲಿಕ್ಕೆ ಸ್ವಲ್ಪ ತಮಾಷೆ ಆದರೂ ಒಂದು ತಾದಾತ್ಮ್ಯ ಅಂತ. ನನಗೇನಾಗಿದೆ, ನನಗೀಗ ಒಂದು ಉದ್ಯೋಗ ಏನು ಅಧ್ಯಾಪನ, ಅದನ್ನು ನಾನು 100ಕ್ಕೆ 100 ಪಾಲು ಬಹಳ ಸಮರ್ಪಕ ಮಾಡಬೇಕು. ನನಗೆ ಪ್ರಶಸ್ತಿ ಮುಂತಾದವುಗಳೆಲ್ಲ ಬಹಳ ಗೌಣ ನನಗೆ. ಆದ ಕಾರಣ ನಾನು ಈಗಲೂ, ನನಗೀಗ ಸಾಹಿತಿ ನೀವು ವಿದ್ವಾಂಸ ಎಲ್ಲ ಹೇಳಿದ್ರು, ಈಗಲೂ ನೀವು ನನ್ನ ಸ್ಟೂಡೆಂಟ್ಸ್ ಯಾರಾದರೂ ವಿದ್ಯಾರ್ಥಿ ಕೇಳಿ ಮಿನಿಸ್ಟ್ರು ಪ್ರೊಫೆಸರು, ಇದು ಈಗಲೇ ನನಗಿರೋ ದೊಡ್ಡ ಅಭಿವೃದ್ಧಿ. ಅದೇನೆ ಪ್ರೊಫೆಸರ್ ಅಂತ ಹೇಳಿದ ಕೂಡಲೇ ಎಲ್ಲ ಒಂದು ಪ್ರೀತಿ ಗೌರವ ತೋರಿಸ್ತಾರೆ. ಅಧ್ಯಾಪನದಲ್ಲಿ ನನಗೆ ಬಹುಶಃ ಇಡೀ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅಧ್ಯಾಪಕನಾಗಿ ನನಗೆ ಬಹಳ ಉನ್ನತ ಸ್ಥಾನ ಇದೆ. ಅದ ಕಾರಣ ಯಾಕೆಂದ್ರೆ ನಾನು ಅಷ್ಟು ಸಿದ್ಧತೆ ಮಾಡಿಕೊಂಡು ಹೋಗ್ತಾ ಇದ್ದೇನೆ.
0: ಇದರಲ್ಲಿ ನಾವು ನೋಡಿದೆ, ಯಾಕಂದರೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳುಂಟು, ತುಂಬ ಜನ ಸ್ಕಾಲರ್ಸ್ ಎಲ್ಲ ಅಲ್ಲಿ ಆಗಿದ್ದಾರೆ. ಆದರೆ ಕನ್ನಡ ವಿಭಾಗವನ್ನು ನಾವು ನೋಡಿದರೆ ನಿಮ್ಮ ಒಂದು ಸಮಯದಲ್ಲಿ ನಿಮ್ಮ ಜೊತೆಗಿದ್ದಂತಹ ವಿದ್ವಾಂಸರು ಬಹುಶಃ ನಿಮ್ಮ ಮಾರ್ಗದರ್ಶನದಲ್ಲಿ ಅವರು ಮಾಡಿದಂಥ ಕೆಲಸಗಳನ್ನು ಕೂಡ ನಾವು ಗಮನಿಸ್ತಾ ಬಂದವರು. ಈ ದೃಷ್ಟಿಯಿಂದ ನಿಮ್ಮದೊಂದು ಬಳಗದ ಬಗ್ಗೆ ಏನು ಅನಿಸ್ತದೆ ನಿಮಗೆ?
1: ಹೌದು, ನನಗೇನಾಗಿದೆ ಒಂದು ಅನೇಕ ನನ್ನ ಬದುಕಿ ಆಕಸ್ಮಿಕವಾದ್ದು. ಏನಾಗಿದೆ, ನಾನಿರುವಾಗ ವಿಭಾಗ ಸ್ವಲ್ಪ ಬಹಳ ಏನು ಗಟ್ಟಿ ಇರಲಿಲ್ಲ. ಸುಳ್ಯದಲ್ಲಿ ಪುರುಷೋತ್ತ ಬೆಳೆ ಮೇಲೆ ಇದ್ದರು, ಅವರ ಸಂಶೋಧನೆ ಮಾಡ್ತೇನೆ ಅಂತ ಹೇಳಿದರು, ನಾನು ಒಪ್ಕೊಂಡೆ. ಆಮೇಲೆ ಚಿನ್ನಪ್ಪೋಡು ಉಜಿರೆ ಕಾಲೇಜಿನಲ್ಲಿದ್ದರು, ಸಂಶೋಧನೆ ಮಾಡ್ತಾ ಅಂತ ಹೇಳಿದರು, ಒಪ್ಕೊಂಡೆ. ಹೀಗೇನಾಯಿತು ಅಂದರೆ ಅವರು ಆಮೇಲೆ ಪಿ ಎಚ್ ಡಿ ಮಾಡಿ ವಿಭಾಗಕ್ಕೆ ಬಂದರು,
0: ಅಲ್ಲಿಗೆ ಬಂದರು.
1: ಹೀಗೆ ಅನೇಕ ಬಾರಿ ಏನಾಯಿತು ಅಂತ ಹೇಳಿದರೆ, ಈಗ ಶಿವರಾಮ್ ಶೆಟ್ಟರು ನನ್ನ ವಿದ್ಯಾರ್ಥಿ, ಆಮೇಲೆ ಪಿ ಎಚ್ ಡಿ ಮಾಡ್ತೇನೆ ಅಂತ ಹೇಳಿದರು, ನಾನು ಒಪ್ಕೊಂಡೆ ಈ ಥರದ್ದು. ಹೀಗೆ ಅನೇಕ ಮಂದಿ ಏನಾಗಿದೆ ಅಂದರೆ, ಅವರು ಆ ಕಾಲಕ್ಕೆ ಒಬ್ಬ 5 ಮಂದಿಗೆ ಮಾತ್ರ ನಾನು ಗೈಡ್ ಮಾಡಬೇಕಾಗಿತ್ತು. ಆದ್ದರಿಂದ ಆ ಮಿತಿಯಲ್ಲಿ ಮಾಡ್ತಾ ಬಂದೆ. ಅಲ್ಲಿ ಅನೇಕ ಮಂದಿ ತಮ್ಮ ಶಕ್ತಿಯನ್ನು ಅದಕ್ಕೆ ವಿನಿಯೋಗ ಮಾಡಿ ಉನ್ನತ ಹುದ್ದೆಗೆ ಹೋಗ್ತಾ ಹೋದರು, ಮತ್ತು ಅವರಿಗೆಲ್ಲ ಒಂದು ಶಿಸ್ತು ನಾನು ಹೇಳಿ ನೀವು ಅದನ್ನು ಗಮನಿಸಿದರೆ, ಈಗ ಚೆನ್ನಪ್ಪಗೌಡರು ಮುಂತಾದವರೆಲ್ಲ ನಾನು ಬದುಕಿನಲ್ಲಿ ಹೇಳಿಕೊಡೋದು, ಒಂದು ಶೈಕ್ಷಣಿಕ ಶಿಸ್ತು ಬೇಕು ಅಂತ. ಸುಮ್ಮನೆ ಒಂದು ಡಾಕ್ಟ್ರೇಟಿಂದ ಪ್ರಯೋಜನ ಏನಿಲ್ಲ, ಅದನ್ನು ಉದ್ದಕ್ಕೂ ಕೂಡ ಒಂದು ವ್ರತದ ಹಾಗೆ ಕೆಲಸ ಮಾಡಬೇಕು ಅಂತ. ಅದನ್ನು ಅನೇಕ ಮಂದಿ ನನ್ನ ಸಂಶೋಧನಾ ವಿದ್ಯಾರ್ಥಿಗಳು ಮಾಡಿ ತುಂಬ ಒಳ್ಳೆ ಹೆಸರು ಪಡೆದರು, ಅದು ನನಗೆ ಬಹಳ ಗೌರವ ತಂದಿದೆ.
0: ಕರ್ನಾಟಕದ ಯಾವ ಯೂನಿವರ್ಸಿಟಿಗೆ ಹೋದರೂ ಕೂಡ ಪ್ರೊಫೆಸರ್ ವಿವೇಕ್ ರೈ ಅವರ ವಿದ್ಯಾರ್ಥಿಗಳು ಅಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದನ್ನು ನಾವು ಗಮನಿಸ್ತೇವೆ. ಈಗ ನಾಡಿನ ಲೇಖಕರಲ್ಲಿ ಕೂಡ ಅವರು ತುಂಬ ಬಂದಿದ್ದಾರೆ, ಇದೊಂದು ರೀತಿಯಲ್ಲಿ ನಿಮಗೆ ಏನು ಅನ್ನಿಸ್ತದೆ?
1: ನನಗೆ ಅದರ ಬಗ್ಗೆ, ಏಕೆಂದರೆ ಉದಾಹರಣೆಗೆ ನಾನೀಗ ಆ ಕಾಲಕ್ಕೆ ಇರುವ ವಿಶ್ವವಿದ್ಯಾಲಯಗಳು ಕೆಲವೇ ಇದ್ದದ್ದು, ಮೈಸೂರು, ಬೆಂಗಳೂರು, ಕುವೆಂಪು ಯೂನಿವರ್ಸಿಟಿ, ಶಿವಮೊಗ್ಗ, ಗುಲ್ಬರ್ಗ, ಎಲ್ಲ ವಿಶ್ವವಿದ್ಯಾಲಯಗಳಿಗೆ ನಾನು ಹೋಗ್ತಾ ಇದ್ದೆ ಉಪನ್ಯಾಸಕ್ಕೆ. ಅಲ್ಲೆಲ್ಲ ಉಪನ್ಯಾಸ ಕೊಡುವಾಗ ತುಂಬ ಮಂದಿ ನನ್ನ ಉಪನ್ಯಾಸ ಕೇಳಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಅಧ್ಯಾಪಕರೆಲ್ಲ ಬರ್ತಾ ಇದ್ದರು ಎಲ್ಲ ಕಡೆಯಲ್ಲಿ, ಈಗಲೂ ನೆನಪಿಸಿಕೊಳ್ತಾ ಇದ್ರು. ಹಾಗೆ ನನಗೇನಾಗಿದೆ ಒಂಥರ, ನನ್ನ ವಿದ್ಯಾರ್ಥಿ ಅಲ್ಲದೇನೆ ಅಖಿಲ ಕರ್ನಾಟಕ ವ್ಯಾಪ್ತಿಯಲ್ಲಿ ನನಗೆ ಒಂದು ಗುರುತ್ವ ಇದೆ. ಈಗಲೂ ಕೂಡ ಅನೇಕ ಮಂದಿ, ಈಗ ನಾನು ಹೋಗ್ಲಿಕ್ಕೆ ಆಗುವುದಿಲ್ಲ, ನೆನೆಸಿಕೊಳ್ತಾರೆ ಸರ್ ಅವರ ಒಂದು ಉಪನ್ಯಾಸ ನಾವು ಕ್ಲಾಸ್ ಕೇಳಿದ್ದೇವೆ, ಅವರು ನಮಗೆ ವಿಶೇಷ ಉಪನ್ಯಾಸ ಕೊಟ್ಟಿದ್ದಾರೆ ಅಂತ. ಇದು ನನಗೊಂಥರ, ನನಗೀಗ ನಾವು ಈಗಲೂ ನಾನೊಂದು ಗುಲ್ಬರ್ಗಕ್ಕೆ, ಬೀದರಿಗೆ ಹೋದರೆ, ಧಾರವಾಡಕ್ಕೆ ಹೋದರೆ, ಮೈಸೂರು, ಬೆಂಗಳೂರಿಗೆ ಹೋದರೆ ದೊಡ್ಡ ಅಭಿಮಾನಿ ಬಳಗ ನನಗಿದೆ. ಅಂದರೆ ಏನಂದರೆ ವಿದ್ವತ್ತಿನ ವಲಯದಲ್ಲಿ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ, ಯಾಕಂದರೆ ನನ್ನ ಉಪನ್ಯಾಸಗಳನ್ನು ಕೇಳಲಿಕ್ಕಂತೆ ಜನ ಕಾಯುವಂಥವರಿದ್ದಾರೆ, ನನ್ನ ನೇರ ವಿದ್ಯಾರ್ಥಿಗಳೇನಲ್ಲ ಅವರು.
0: ಅಲ್ಲ ಅದೇ, ನೀವು ಈ ಗ್ರಂಥ ರಚನೆಯ ಜೊತೆಗೇನೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಕೂಡ ನಿಮ್ಮ ಹೆಗಲಿಗೆ ಹಾಕಿಕೊಂಡಿರಿ. ಈಗ ಸಿರಿ ಸಂಪುಟ ಬಂದದಿರ್ಬೋದು, ಅಥವಾ ಈ ಮಂಗಳೂರು ದರ್ಶನದಂತಹ ಒಂದು ಬಹಳ ಉಪಯುಕ್ತವಾದಂಥ ಕೃತಿಗಳನ್ನು ಹೊರತಂದದಿರ್ಬೋದು, ಈ ಎಲ್ಲ ಕೆಲಸಗಳು ಹೇಗಾಯಿತು ಸರ್?
1: ಈಗ ಸಿರಿಯದ್ದು, ಈಗ ಪ್ರೊಫೆಸರ್ ಲೌರಿ ಹೊಂಕೋ ಅನ್ನುವ ಫಿನ್ಲೆಂಡಿನ ವಿದ್ವಾಂಸರು, ಅವರು ಉಡುಪಿಗೆ ಹರಿದಾಸ್ ಭಟ್ರು ಅವರನ್ನು ಕರೆಸಿದರು 1985. ಅಲ್ಲವರು ಈ ಕಲೆಬಾಲ ಅಂತ ಈ ಫಿನ್ಲೆಂಡಿನ ಮಹಾಕಾವ್ಯದ 150th ಆಚರಣೆ ಕರೆಸಿದರು. ಅಲ್ಲಿ ನಾವೆಲ್ಲ ಜಾನಪದವರು ಅಲ್ಲಿ ಸೇರಿದ್ದೆವು, ಅವರ ಪರಿಚಯ ಆಯಿತು ನಮಗೆ. ಆಮೇಲೆ ಅವರಿಗೆ ಏನಾಗಿದೆ, ಈ ತುಳು ಪಾಡ್ದನಗಳ ಬಗ್ಗೆ ಆಸಕ್ತಿ ಬಂತು. ಮುಂದೆ ಅವರು ಏನು ಮಾಡಿದರು, ಈ ಗೋಪಾಲ್ ನಾಯಕ ಒಂದು ಗುರುತಿಸಿದರು 1988. ಆಮೇಲೆ ಒಂದು ಯೋಜನೆ ಮಾಡುವ ಅಂಥೇಳಿ ನನ್ನನ್ನು ಮತ್ತು ಚಿನ್ನಪ್ಪಗೌಡರನ್ನು ಸೇರಿಸಿಕೊಂಡು ಯೋಜನೆ ಮಾಡಿದರು. ಅದು ನಾವೊಂದು 7-8 ಕೆಲಸ ಮಾಡಿದ್ದೆವು. ಫಿನ್ಲೆಂಡಿಗೆ ನಾನೊಂದು 8 ಹೋಗಿದ್ದೇನೆ. ಉತ್ತರ ಧ್ರುವದ ಬಳಿ ಇರುವಂತಹ ದೇಶ ಅದು. ಅಲ್ಲಿ ನೀವು ವಿಶೇಷ ಅಂದರೆ, ನೀವು ಜೂನ್ ಸುಮಾರು 24-25 ತಾರೀಕಿನ ಹೊತ್ತಿಗೆ ಮಧ್ಯರಾತ್ರಿಯಲ್ಲಿ ಸೂರ್ಯನನ್ನು ಕಾಣ್ಬೋದು ನೀವು ಅಲ್ಲಿ. ನೀವು ಡಿಸೆಂಬರ್ 24-25 ಹೊತ್ತಿಗೆ 24 ಅಲ್ಲಿ ಹತ್ತಲೇ ಇರುವಂತ ಉತ್ತರ ಧ್ರುವದ ಹತ್ತಿರದ ದೇಶ ಅಲ್ಲಿ. ಅದರಿಂದ ನಾನು ಹೇಳಿದ ಸಿರಿಯನ್ನ ನಾವು ಏನು ಮಾಡಿದ್ದೇವೆ, ದೊಡ್ಡ ವಿದ್ವಾಂಸ ಅವರು, ತೀರಿ ಹೋಗಿ ತುಂಬ ವರ್ಷ ಆಯ್ತು. ಅವರಿಗೆ ಒಂದು ದೊಡ್ಡ ಒಬ್ಬ ಹೇಳ್ತಾರೆ ದೈತ್ಯ ಅಂತ ಹೇಳಿದ್ರು, ಜಾನಪದ ದೈತ್ಯ ಅಂತ. ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ತಿಳ್ಕೊಂಡಂತ ಬಹಳ ಕಡಿಮೆ ಅಂತ ಗೊತ್ತಾಯ್ತು. ಅವರು ನಮ್ಮ ತುಳುವಿನ ಪಾಡ್ದನದ ಸಂಗ್ರಹ, ಅದರ ದಾಖಲಾತಿ, ಅದರ ಇಂಗ್ಲಿಷ್ ಅನುವಾದ, ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶನ ಮಾಡಿ ಮಾಡಿ ಮಾಡಿ ಮಾಡಿ ನಾನು ತುಂಬ ವಿಷಯ ಕಲಿತವ್ರಿ. ನಮಗೊಂದು ಅಂತಾರಾಷ್ಟ್ರೀಯ ವಿದ್ವಾಂಸರೊಟ್ಟಿಗೆ ಕೆಲಸ ಮಾಡಿದ ದೊಡ್ಡ ಅನುಭವ ನನಗೆ ಬಂದದ್ದು ಸಿರಿಯ ಪಾಡ್ದನ ಕೆಲಸದಲ್ಲಿ. ಅದು ನನಗೆ ಬಹಳ ಅಂದರೆ, ನಾನು ಪ್ರೊಫೆಸರ್ ಆಗಿದ್ದಾಗಲೇ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ನಾವು ಹೋಗ್ತಾ ಇದ್ದದ್ದು 1991 ಯಾವುದು ಹೋಗ್ತಾ ಇದ್ದ, ಅದು ಒಂಥರ ನನಗೆ. ಅದರಿಂದ ನನಗೇನಾಯಿತು ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಒಂದು ಹೆಸರು ಬಂತು. ನೀವು ಸಿರಿಯಾ ಬಗ್ಗೆ ಕೆಲಸ ಮಾಡಿ ಪ್ರಕಟಣೆ ಬಂದ ನಂತರ ಇಂಟರ್ನ್ಯಾಷನಲ್ ಒಂದು ವಲಯದಲ್ಲಿ ನನಗೆ ಉಪನ್ಯಾಸ ಕರೆಯುವುದು, ನನ್ನ ಪುಸ್ತಕಗಳ ಬಗ್ಗೆ ಕೇಳುವುದು, ಇದೆಲ್ಲ ಒಂಥರ ಬಹಳ ವಿಶೇಷವಾದ ಮನ್ನಣೆ ನನಗೆ ಪ್ರಾಪ್ತ ಆಗಲಿಕ್ಕೆ ಆ ಸಿರಿಯ ಯೋಜನೆ ಕಾರಣ.
0: ಆ ಗ್ರಂಥದ ಬಿಡುಗಡೆ ಕೂಡ ಬಹಳ ಅದ್ಭುತವಾಗಿ ಆಗಿತ್ತು.
1: ವೀರೇಂದ್ರ ಹೆಗ್ಡೆಯವರು, ಆಮೇಲೆ ಮಣಿಪಾಲ ಡಿ ಸಂಸ್ಥೆಯವರು, ಯಾಕಂದರೆ ನಾವು ಅದಕ್ಕೆ ಈ ಗೋಪಾಲ್ ನಾಯಕ ಮತ್ತು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರೆಲ್ಲ ಒಂದು ಒಂದು ಅವರ ಮಾರ್ಗದರ್ಶನ ಇತ್ತು. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಅದರ ಬಿಡುಗಡೆ ಆಯಿತು. ಮತ್ತು ಈಗಲೂ ನಾನು ಸ್ಮರಿಸಿಕೊಳ್ಳುವುದು ಅದು ಖುಷಿ ಹರಿದಾಸ್ ಭಟ್ರು ಇಂಥ ಕೆಲಸಗಳಿಗೆಲ್ಲ ಒಂದು ಅವಕಾಶ ಮಾಡಿಕೊಟ್ರು. ತಮ್ಮ ಸಂಸ್ಥೆ ಯಾವುದು, ಗೋವಿಂದ ಪೈ ಸಂಶೋಧನಾ ಕೇಂದ್ರ ಇರ್ಬೋದು, RRC ಇರ್ಬೋದು, ಇವನ್ನೆಲ್ಲ ಈ ಥರ ಯಾವುದು ಹೊಸ ಪೀಳಿಗೆಯ ತರುಣರಿಗೆ ತರಬೇತಿ ಕೊಡುವುದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದರು. ಹಾಗೆ ಇನ್ನಷ್ಟು ವಿದೇಶಿ ವಿದ್ವಾಂಸ ಅಲ್ಲಿಗೆ ಬಂದರು. ನಾನು ಅವರ ಜೊತೆಗೆ ಸಹಯೋಗ ಪಡೆದೆ. ಆದರೆ ನನಗೆ ಮತ್ತು ಸಂಸ್ಥೆಗೆ ತುಂಬ ಅನುಕೂಲ ಆಯಿತು. ಅದು ಮಂಡರಿಲಿಕ್ಕೆ ನೀರು ಕುಟದು ಬೆಂದ್ರೆ ಕಾಯಿಪೋಡು ಅನ್ನುವಂಥ ಪದ ಸೇರಿದೆ. ಎಣ್ಣೆ ಪಾಡದ ಕುರುಡು ಚೆನ್ನಯ್ಯ ಮೀಯೋಡು ಅನ್ನುವ ಆ ಲೈನ್ ಸೇರಿಸಿದೆ. ಅಲ್ಲಮ್ಮನ ಒಂದು ವಚನ ನನಗೆ ಬಹಳ ಇಷ್ಟವಾದ್ದು. ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ತನಗೂ ಮತ್ತು ಗುಹೇಶ್ವರನಿಗೆ ಸಂಬಂಧ ಹೇಳ್ತಾರೆ. ನನಗೆ ನಾನು ಅಲ್ಲಿ ನಮ್ಮ ತಂದೆ ಮನೆಯಲ್ಲಿದ್ದಾಗ ಅಲ್ಲಿ ಗುಡ್ಡಕ್ಕೆ ಹೋಗಿ ನೆಲ್ಲಿಕಾಯಿ ತಿನ್ನೋದು ಭಾಳ ಇಷ್ಟ. ನಮ್ಮ ತುಂಬ ಗುಡ್ಡದ ಅಲ್ಲಿ ನಾವು ಹೋಗಿ ತುಂಬ ದೂರದವರೆಗೆ ಹೋಗಿ ನೆಲ್ಲಿಕಾಯಿ ತಿಂತಾ ಇದ್ದೆವು. ನೆಲ್ಲಿಕಾಯಿಗೆ ಯಾವಾಗಲೂ ನಿಮ್ಗೆ ಗೊತ್ತಿರಬೇಕು, ಉಪ್ಪು ಹಾಕಿ ತಿಂದರೆ ಅದರ ರುಚಿ ಬೇರೆ. ಬರೀ ನೆಲ್ಲಿಕಾಯಿ ಅಲ್ಲ, ಅದು ನೆಲ್ಲಿಕಾಯಿ ತೆಗೆದು ಅದನ್ನು ಉಪ್ಪು ಹಾಕಿ ಹಾಕಿ ಏನು ಮಾಡಿದೆ, ಅಲ್ಲಮ್ಮನ ವಚನದ ಭಾವ ಇಟ್ಟುಕೊಂಡು ಓಲೋ ಇತ್ತಿನ ನೆಲ್ಲಿಕಾಯಿ ಉಪ್ಪು ಸೇರ್ಲೇಕೋ ಬದುಕು ಪನ್ಪಿ ಉಜ್ಜಾಲಡು ನಮ್ಮ ಕುಲೋಲೇಕೋ.

ಪ್ರಿಯ ಶ್ರೋತೃಗಳೇ, ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರೊಂದಿನ ಮಾತುಕತೆಗಳು ಇಲ್ಲಿಗೆ ನಿಂತು ಹೋಗುವುದಿಲ್ಲ. ಮುಂದಿನ ವಾರಕ್ಕೆ ಮತ್ತೆ ನಾವು ಅದನ್ನು ಕೇಳುತ್ತೇವೆ. ಅವರ ಹೊಸ ಹೊಸ ವಿಚಾರಗಳ ಬಗ್ಗೆ ಕೇಳುವುದಕ್ಕೆ ನೀವು ಕುತೂಹಲಿಗರಾಗಿದ್ದೀರಿ ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಅವರ ವಿಚಾರಧಾರೆಯನ್ನು ಮುಂದುವರಿಸೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕುವಳ್ಳಿ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇದು ವಿಶ್ವೇಶ್ವರನ ಧರ್ಮ. ಅವರು ವಿಶ್ರಾಂತವಾಗುವ ದಿನ ಮಧ್ಯಾಹ್ನ 4 ಗಂಟೆಯವರೆಗೆ ವರ್ತಮಾನದ ಸುಳಿವು ಬಹಿರಂಗವಾಗಿರಲಿಲ್ಲ. ಅಂದರೆ 4 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ, ಅವತ್ತಿನ ಕೆಲಸ ಎಲ್ಲ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಮಧ್ಯಾಹ್ನ ಸೆಕ್ರೆಟರಿಯೇಟಿನ ಸಿಬ್ಬಂದಿಯೆಲ್ಲ ಅಠಾರ ಕಚೇರಿ ನಡುವಣ ಸಭಾಮಂದಿರಕ್ಕೆ ಬರತಕ್ಕದೆಂದು ಕೋರಿದರು. ಎಷ್ಟು ಜನ ಇದ್ದರು ಸೆಕ್ರೆಟರಿಯೇಟಲ್ಲಿ ಎಲ್ಲರೂ ಬರಬೇಕು ಅಂತ ಹೇಳಿದರು. ಎಲ್ಲ ಬಂದರು. ಸೆಕ್ರೆಟರಿಗಳು, ಅಸಿಸ್ಟೆಂಟ್ ಸೆಕ್ರೆಟರಿಗಳು, ಸೂಪರಿಂಟೆಂಡೆಂಟ್ಗಳು ಎಲ್ಲರೂ ಸೇರಿದ ಮೇಲೆ ವಿಶ್ವೇಶ್ವರಯ್ಯನವರು ಪ್ರತಿಯೊಬ್ಬರ ಬಳಿಗೂ ಹೋಗಿ ಕೈ ಕುಲುಕಿ ಅವರ ಸಹಕಾರಕ್ಕಾಗಿ ಅವರನ್ನೆಲ್ಲ ವಂದಿಸಿ ಸರಸರನೆ ಮೆಟ್ಟಿಲಿಳಿದು ತಮ್ಮ ಸ್ವಂತದ ಮೋಟಾರ್ ಕಾರ್ನಲ್ಲಿ ಮನೆಗೆ ತೆರಳಿದರು. ಆಗ ಎಲ್ರಿಗೂ ಅರ್ಥವಾಯಿತು ಅದೇನೆಂಬುದು. ಬಹುಮಂದಿ ಕುಳಿತು ಕಣ್ಣೀರಿಟ್ಟರು. ಅಂದರೆ ಬಿಡ್ತೀನಂತೂ ಹೇಳಿಲ್ಲ, ಎಲ್ಲರನ್ನೂ ಕರೆದು ಸಹಕಾರ ಕೊಟ್ಟದಕ್ಕೆ ವಂದನೆಗಳು ಅಂತ ಹೇಳಿ ಸರಸರ ಇಳಿದು ಯಾವಾಗ ತಮ್ಮ ಪರ್ಸನಲ್ ಕಾರಲ್ಲಿ ಮನೆಗೆ ಹೋದರೂ ಆ ಜನಕ್ಕೆ ಗೊತ್ತಾಯ್ತು ದಿವಾನಗಿರಿ ಬಿಟ್ರಿ ಇವರು ಅಂತ. ಮುಂದೆ ಮಾತಾಡ್ತಿರ್ಬೇಕಾದ್ರೆ ಡಿ ವಿ ಜಿ ಹತ್ರ ವಿಶ್ವೇಶ್ವರಯ್ಯ ಹೇಳ್ತಾರೆ, ನಾನು ಇಲ್ಲಿ 5-6 ವರ್ಷ ಕಾಲವಾದರೂ ಇದ್ದು ನನ್ನ ಕೈಯಲ್ಲಾದ ಕೆಲಸ ಮಾಡಲು ಅನುಕೂಲಿಸಿದ್ದು ಯಾವುದರಿಂದ ಗೊತ್ತೇ? ಕೆಲಸ ಮಾಡೋಕ್ಕೆ ಸಾಧ್ಯ ಆದದ್ದು ಯಾವುದರಿಂದ ಗೊತ್ತೇ ಅಂತ ಕೇಳ್ತಾರೆ. ನನ್ನ ಜೇಬಿನಲ್ಲಿ ಯಾವಾಗಲೂ ರಾಜೀನಾಮೆ ಚೀಟಿ ಸಿದ್ಧವಾಗಿರುತ್ತಿದ್ದರಿಂದ. ಯಾವಾಗಲೂ ನನ್ನ ಜೇಬಿನಲ್ಲಿ ರಾಜೀನಾಮೆ ಚೀಟಿ ಇರ್ತಿತ್ತು ಅಂತ ಹೇಳಿ ಇಷ್ಟು ಸಾಧ್ಯ ಆಯಿತು ಕೆಲಸ ನನಗೆ. ನನ್ನ ತತ್ವಕ್ಕೆ ಭಂಗ ಬರುವುದಾದರೆ ನಾನು ಸ್ಥಳ ಬಿಟ್ಟು ಹೊರಡಲು ಸಿದ್ಧ. ಇದನ್ನು ಶ್ರೀಮನ್ ಮಹಾರಾಜರಿಗೆ ನಾನು ಮೊದಲೇ ತಿಳಿಸಿದ್ದೆ ಅಂತ. ಇದು ಬಹಳ ಎದೆ ಮುಟ್ಟು ನೋಡ್ಕೊಳ್ಳೋಂಥ ವಿಷಯಗಳೆಲ್ಲ ಇವು. ಲಾಭ ಆಗತ್ತೆ ಅಂತ ನಾವು ಕೆಲಸ ಕಂಡುಕೊಂಡಿರ್ತೇವೆ, ಅದನ್ನು ತತ್ವಕ್ಕೆ ಹೊಂದದೇ ಒದರು ಉಳ್ಕೊಂಡಿರ್ತೇವೆ, ನಮ್ಮ ಮೌಲ್ಯಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತೇವೆ. ಎಷ್ಟೋ ಸಲ ಮಾತಾಡ್ತೇವೆ, ವ್ಯಾಲ್ಯೂಸ್ ಆರ್ ಎಟ್ ಕ್ರಾಸ್ ರೋಡ್ಸ್ ಅಂತ. ಮೌಲ್ಯಗಳು ಕೌಲು ದಾರಿಲಿ ನಿಂತ್ಕೊಂಡಿದೆ ಈಗ ಅಂತ. ವ್ಯಾಲ್ಯೂಸ್ ವೇರ್ ನೆವರ್ ಎಟ್ ಕ್ರಾಸ್ ರೋಡ್ಸ್, ವಿ ಸ್ಟ್ಯಾಂಡ್ ಎಟ್ ಕ್ರಾಸ್ ರೋಡ್ಸ್. ಮೌಲ್ಯಗಳು ಕೌಲು ದಾರಿಯಲ್ಲಿ ನಿಂತಿಲ್ಲ, ನಾವು ನಿಂತಿದ್ದೇವೆ. ಹೋಗ್ಲೋ ಬೇಡವೋ, ಹೋಗ್ಲೋ ಬೇಡೋ, ನನಗೆ ದ್ವಂದ್ವ ಇದೆ, ಅವ್ರಿಗೆ ದ್ವಂದ್ವ ಇಲ್ಲ. ಇದೇ ಬೇಂದ್ರೆ ಮಾಡಿದ್ದುಂಟು, ದೊಡ್ಡ ದೊಡ್ಡವ್ರ ಮಹಾನುಭಾವರು ಎಲ್ಲ ಮಾಡಿದ್ದುಂಟು. ನಾನೊಬ್ಬರು ನೋಡಿದ್ದುಂಟು, ಗೋವಾದಲ್ಲಿ ಜೋಹರ್ ಎಗ್ರೋ ಕೆಮಿಕಲ್ಸ್ ಲೆಬೊರೇಟ್ರಿ ಅಂತ ದೊಡ್ಡದಿದೆ, ಇದು ಜೈ ಕಿಸಾನ್ ಫರ್ಟಿಲೈಸರ್ ಮಾಡುವಂಥ ಫ್ಯಾಕ್ಟ್ರಿ. ನನ್ನಕ್ಕಿಂತ 1-2 ವರ್ಷ ಸೀನಿಯರ್ ಆಗಿದ್ದಂಥವ್ರು ಸಿಂಗ್ ಅಂತ ಹೇಳಿ, ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ವೈಸ್ ಪ್ರೆಸಿಡೆಂಟ್ ಟೆಕ್ನಿಕಲ್ ಅಂತ ಹೈಯೆಸ್ಟ್ ಪೊಸಿಷನ್ ಅದು. ಸಣ್ಣ ವಯಸ್ಸಿನ ಹುಡುಗ, ಆವಾಗ MBA ಮಾಡ್ಕೊಂಡು ಬೇರೆ ದೇಶಕ್ಕೆಲ್ಲ ಮಾಡ್ಕೊಂಡು ಬಂದಂಥ ಹುಡುಗ. ನಾನೊಂದ್ಸಲ ಮೀಟ್ ಮಾಡೋಕ್ಕೆ ಹೋದಾಗ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ರೂಮಿಗೆ ಹೋಗಿದ್ದಾರೆ. ಮ್ಯಾನೇಜರ್ ಹೋಗಿ ಏನು ಮಾತು ಬಂತೋ ಗೊತ್ತಿಲ್ಲ, ಯಾವುದೋ ಮಾತಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ. ಇವರು ಸರಿ ಅಂದದ್ದನ್ನು ಅದು ಮಾಡೋಕ್ಕಾಗಲ್ಲ, ಹೀಗೆ ಮಾಡಿ ಅಂತ ಹೇಳಿದ್ರಂತೆ. ಈತನ ಮನಸ್ಸಿಗೆ ಒಪ್ಪಲಿಲ್ಲ ಅದು. ಅವನು ಕೇಳಿದ್ದೇನು ಗೊತ್ತಾ, ವುಡ್ ಯು ಪರ್ಮಿಟ್ ಮೀ ಟು ಗೋ ಇನ್ ಟು ಮೈ ಕ್ಯಾಬಿನ್ ಆ್ಯಂಡ್ ಟೇಕ್ ಮೈ ಕೋಟ್? ನನ್ನ ರೂಮಿಗೆ ಹೋಗಿ ನನ್ನ ಕೋಟ್ ತೊಗೋಬಹುದಾ ನಾನು ಅಂದು ಕೋಟ್ ಒಳಗೆ ಹೋಗಲಿಲ್ಲ ರೂಮ್ ಒಳಗೆ. ಹೊಟ್ಟೆ ನಿಂತು ತಮ್ಮ ಅಟೆಂಡರ್ ಹೇಳಿದಂತೆ, ಬ್ರಿಂಗ್ ಮೈ ಬ್ಯಾಗ್ ಆ್ಯಂಡ್ ಮೈ ಕೋಟ್. ಬ್ಯಾಗ್ ಕೋಟ್ ಹೊರಗೆ ತಂದು ಒಳಗೆ ಕಾಲು ಇಡಲಿಲ್ಲ, ಇಟ್ಟು ಬ್ಯಾಗ್ ತೆಗೆದು ಅದರೊಳಗೆ 3 ಫೈಲ್ ಇತ್ತು. ಅದು 3 ಕೊಟ್ಟುಬಿಟ್ಟು ಸಾಹೇಬ್ರಿಗೆ ಕೊಡು ಇದನ್ನು ಅಂತ ಬ್ಯಾಗ್ ತೊಗೊಂಡು ಕೆಳಗಡೆ ಬಂದು ಟ್ಯಾಕ್ಸಿ ತೊಗೊಂಡು ಮನೆಗೆ ಹೋಗ್ಬಿಟ್ಟ. ನಾನು ಕೇಳಿದ್ದೆ ಯಾಕೆ ಹಿಂಗೆ ಮಾಡಿದೆ ಅಂತ. ಅವನು ಹೇಳ್ತಾನೆ, ವೆನ್ ಯು ರೀಚ್ ದ ಟಾಪ್ ಯು ಡೋಂಟ್ ಹ್ಯಾವ್ ಮೆನಿ ಆಪ್ಷನ್ಸ್. ಇದು ಬಹಳ ಮುಖ್ಯ. ಇದು ಮನುಷ್ಯ ಎತ್ತರಕ್ಕೆ ಹೋದಷ್ಟು ಹೋದಷ್ಟು ಏಕಾಂಗಿ ಆಗ್ತಾನೆ ಅಂತ ಹೇಳ್ತಾರೆ. ಮಾತಾಡೋಕ್ಕೆ ನಿಮ್ಮ ಹತ್ರ 100 ಜನ ಸಿಗಬಹುದು, ಆತ್ಮೀಯರು ಸಿಗೋದು ಅಪರೂಪ ಆಗತ್ತೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ಮೋರ್ ಲೋನ್ಲಿ ಮ್ಯಾನ್ ದ್ಯಾನ್ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ದಿ ಕಂಟ್ರಿ. ಒಬ್ಬ ರಾಷ್ಟ್ರಪತಿ ಆಗಲಿ ಪ್ರಧಾನಮಂತ್ರಿ ಆದರೆ ಅವರಷ್ಟು ಏಕಾಂಗಿ ಆಗೋಕ್ಕೆ ಸಾಧ್ಯ ಇಲ್ಲ. 100 ಹೇಳಬೇಕು ಅಂತ ತುಡಿತಾ ಇರ್ತದೆ. ನಿಮ್ಮ ಕಡೆ ಕೆಲಸ ಮಾಡೋರು 100,000 ಜನ ಸಿಗ್ಬೋದು, ಆತ್ಮೀಯರು ಸಿಗೋದು ಒಬ್ಬರೋ ಇಬ್ಬರು. ಆತ್ಮೀಯರಿಗೋಸ್ಕರ ಟೈಮು ಕೊಡೋಕ್ಕಾಗಲ್ಲ ನಿಮಗೆ. ಒಂದು ಹಂತಕ್ಕೆ ಹೋದ್ಮೇಲೆ ನಿಮಗೆ ಟೈಮ್ ಸಿಗೋಲ್ಲ ನಿಮ್ಮ ಬಗ್ಗೆ. ಈ ರೀತಿ ಆದಾಗ ವಿಶ್ವೇಶ್ವರಯ್ಯ ಹೇಳಿದ್ದೇನು ತಪ್ಪಲ್ಲ ಅನ್ಸುತ್ತೆ. ನಾನು ಸಿಂಗ್ ಬಗ್ಗೆ ಹೇಳಿದ್ದೆನಲ್ಲ, ಆ ಮಟ್ಟಕ್ಕೆ ಹೋದಾಗ ಐ ಹ್ಯಾವ್ ನೋ ಆಪ್ಷನ್ಸ್, ಐದರ್ ಟು ಸ್ಟೇ ದೇರ್ ಟು ಗೆಟ್ ಔಟ್. ಇರ್ಬೋದು ಅಥವಾ ಬಿಟ್ಟು ಹೋಗ್ಬೇಕು, ಎರಡೇ ಕೆಲಸ ನನಗೆ. ಅದು ಇರೋಕ್ಕಾಗಲ್ಲ, ನನ್ನ ಮೌಲ್ಯಕ್ಕೆ ಒಪ್ಪೋದಿಲ್ಲ ಅಂದಾಗ ಐ ಹ್ಯಾವ್ ನೋ ಆಪ್ಷನ್. ಅದಕ್ಕೆ ಹೇಳ್ತಾರೆ, ಐದರ್ ಯು ಕಾಂಪ್ರಮೈಸ್ ಯುವರ್ ವ್ಯಾಲ್ಯೂಸ್ ಆರ್ ಕಾಂಪ್ರಮೈಸ್ ವಿತ್ ದಿ ಆರ್ಗನೈಸೇಷನ್, ಐದರ್ ಯು ಲೀವ್ ಯುವರ್ ವ್ಯಾಲ್ಯೂಸ್ ಆರ್ ಲೀವ್ ದಿ ಆರ್ಗನೈಸೇಷನ್. ಹೇಳ್ತಾರೆ, ಟ್ರಾಜಿಡಿ ಈಸ್ ಮೋಸ್ಟ್ ಪೀಪಲ್ ಲೀವ್ ದ ವ್ಯಾಲ್ಯೂಸ್ ಅಂತ. ನಿಮ್ಮ ಮೌಲ್ಯಗಳನ್ನಾದರೂ ಬಿಡಬೇಕು ಅಥವಾ ಕೆಲಸವನ್ನಾದರೂ ಬಿಡಬೇಕು. ಆದರೆ ವಿಶ್ವೇಶ್ವರಯ್ಯನವರ ಪ್ರಸಂಗದಲ್ಲಿ ಚಿಂತೆ ಕೂಡ ಮಾಡೋ ಅವಕಾಶ ಇಲ್ಲ. ಅವ್ರು ಹೇಳಿದರು ಮೈ ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ಬಿಟ್ಬಿಟ್ರು. ಇಷ್ಟು ಸಿಸ್ಟಮ್ಯಾಟಿಕ್ ವ್ಯಕ್ತಿ ಆದರೂ ಕೂಡ ನಿರಾಡಂಬರ ವ್ಯಕ್ತಿ ಅಂತ, ಆಡಂಬರ ಇರಲಿಲ್ಲ. ಅವ್ರು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ತಮ್ಮ ಬಂಧುಗಳಿಗೊಬ್ರು ಹೇಳ್ತಾ ಇದ್ದಾರಂತೆ, ನಿನ್ನ ಕಾರಲ್ಲಿ ಹೋದರೂ ಕೂಡ ಹ್ಯಾಕ್ ಕೂತ್ಕೋಬೇಕು ಕಾರಲ್ಲಿ, ಇನ್ನು ಕಲಿಬೇಕಾದದ್ದು ನಾವೆಲ್ಲ. ನಾವು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡ್ರೆ ವಿಕ್ರಮಾದಿತ್ಯನ ಸಿಂಹಾಸನ ಮೇಲೆ ಕೂತ್ಕೊಂಡಂಗೆ ಕೂತ್ಕೊಂಡಿರ್ತೇವೆ. ಇವ್ರು ಹೇಳ್ತಾರೆ ಬಂಧುಗಳಿಗೆ, ನಿಂದೇ ಕಾರಲ್ಲಿ ಕೂತ್ಕೋಬೇಕು ಹೇಗೆ ಅಂತ ಕಲಿಸ್ಕೊಡ್ತಾರೆ. ಕಾರಲ್ಲಿ ಹೇಗೆ ಕುಳಿತುಕೊಳ್ಳಬೇಕೆಂಬುದನ್ನು ವಿಶ್ವೇಶ್ವರನು ಉಪದೇಶ ಮಾಡಿದರು. ಕಾರು ನಿನ್ನದಾದರೂ ನೀನು ಅದಕ್ಕೆ ಒಡೆಯನೆಂಬುದನ್ನು ತೋರಿಸಿಕೊಳ್ಳತಕ್ಕದ್ದಲ್ಲ. ಮುಂದಿನ ಪೀಠದ ಅಂಚಿಗೆ ಮೈ ಅಂಟಿಸಿಕೊಂಡಿರಬೇಕು. ತೀರಾ ಸಡಿಲವಾಗಿ ಕುಳಿತುಕೊಳ್ಳಬಾರದು. ಕಾಲುಗಳನ್ನು ಹರಡಿಕೊಳ್ಳಬಾರದು. ಮತ್ತಾರ ಕಾರಿನಲ್ಲಿಯೋ ಎರವಲು ಬಂದಿರುವಾಗ ಒಂದೆರಡು ವರ್ಷ ನಿರ್ಬಂಧದಲ್ಲಿ ಕುಳಿತಿರುವಂತೆ ಮೈ ಸಣ್ಣದು ಮಾಡಿಕೊಂಡು ಕೊಂಚ ಓರಿಯಾಗಿ ಕುಳಿತುಕೊಂಡಿರಬೇಕು. ಹೊರಗೆ ನೋಡೋರಿಗೆ ಏನು ದರ್ಬಾರಿ ಒಂದು ಅಂತ ಅನ್ನೋ ಹಾಗೆ ಆಗಬಾರ್ದು. ಇನ್ನೊಂದು ದಿನ ಬಂಧುವಿಗೆ ಹೇಳಿದರು, ಡ್ರೈವರಿಗೆ ಒಳ್ಳೆ ಬಟ್ಟೆ ಕೊಡಿಸು, ಆಳುಗಳ ಬಟ್ಟೆ ಬೆರೆಯಿಂದ ಯಜಮಾನರ ಯೋಗ್ಯತೆ ಗೊತ್ತಾಗುತ್ತದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಸಾಮಾನ್ಯವಾಗಿ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತಿರ್ತೀವಿ. ಹೇಳ್ತಾರೆ ಡ್ರೈವರ್ಗೆ ಒಳ್ಳೆ ಬಟ್ಟೆ ಕೊಡಿಸು, ಅವರಿಂದ ನಿಮ್ಮ ಯೋಗ್ಯತೆ ಗೊತ್ತಾಗ್ತದೆ ಅಂತ.

0: ಹಾಯ್, ಯಾ ನಿಗಮ್ ರಕ್ಷ ಶೆಟ್ಟಿ. ನೀವು ಕೇಳೊಂದುಲ್ಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಒಂದು ಘಟನೆ, ಅದ್ಭುತ ಘಟನೆ ಬರೀತಾರೆ ಮುಂದೆ ಅವ್ರು ಹೇಗಿದ್ರು ಅಂತ ತೋರಿಸ್ಕೊಳಕ್ ಇಷ್ಟ ಇಲ್ಲ ಅಂತ. ಪಿ ಎಸ್ ಶಿವಸ್ವಾಮಿ ಅಯ್ಯರ್ ಅಂತ ಬಹಳ ದೊಡ್ಡವರು, ಮಹಾವಿದ್ವಾಂಸರವರು. ಸಂಸ್ಕೃತದಲ್ಲೂ ಹಾಗೆ, ನ್ಯಾಯಶಾಸ್ತ್ರದಲ್ಲೂ ಹಾಗೇನೆ. ಮುಂದೆ ಮದ್ರಾಸ್ದಲ್ಲಿ ಬಹಳಷ್ಟು ವರ್ಷ ಮಂತ್ರಿಯಾಗಿ ಮುಂದೆ ಗವರ್ನರು ಆಗಿದ್ದರು ಸ್ವಲ್ಪ ದಿವಸ ಅವರು, ಶಿವಸ್ವಾಮಿ ಅಯ್ಯರ್. ಅವ್ರು ಒಂದ್ಸಲ ಬಂದಿದ್ರಂತೆ ವಿಶ್ವೇಶ್ವರ ಹತ್ರ, ಅವ್ರು ಬಹಳ ಸ್ನೇಹಿತರು. ಒಂದ್ಸಲ ಇಬ್ಬರು ಉಪಹಾರ ಆದಮೇಲೆ ಉಪಹಾರ ಕೂತ್ಕೋಬೇಕು, ಟನ್ ಟೇಬಲು ಆ ಕಡೆ ಶಿವಸ್ವಾಮಿ ಅಯ್ಯರವರು, ಈ ಕಡೆ ವಿಶ್ವೇಶ್ವರಯ್ಯರು ಕೂತ್ಕೊಂಡ್ರಂತೆ. ಬಹಳ ತಮಾಷೆಯಾದ ಘಟನೆ ಇದು. ಶಿವಸ್ವಾಮಿ ಅಯ್ಯರವರು ಸೂಟ್ ಹಾಕ್ಕೊಂಡು ಟೈ ಕಟ್ಕೊಂಡು, ಒಂದು ಟೈ ಪಿನ್ ಅಂತ ಇರ್ತಿತ್ತು ಮೊದಲೊಂದು, ಟೈ ಕ್ಲಿಪ್ ಅಲ್ಲ, ಕ್ಲಿಪ್ ನಂತರ ಬಂದದ್ದು. ಪಿನ್ ಅಂದರೆ ಒಂದು ಗುಂಡು ಸೂಜಿ ಥರ ಇರೋದು, ಅದನ್ನು ಸಿಕ್ಸ್ಕೊಳ್ಳೋದು ಹೀಗೆ, ಟೈ ಹಾರಬಾರ್ದು ಅಂತ. ಶರ್ಟಿಗೂ ಅದಕ್ಕೆ ಟೈಗೂ ಸೇರಿಸಿ ಸಿಕ್ಸ್ಕೊಳ್ಳೋದು, ಅದಕ್ಕೊಂದು ಮೇಲೆ ಅಲಂಕಾರವಾಗಿ ಏನೋ ಒಂದು ಡಿಸೈನ್ ಇರೋದು ಮೇಲೆ. ಆ ಥರದೊಂದು ಪಿನ್ ಹಾಕ್ಕೊಂಡು ಕೂತ್ಕೊಂಡಿದ್ರಂತೆ ಅವರು, ಆ ಥರದ ಪಿನ್ ಹಾಕ್ಕೊಳ್ಳೋರು. ಆಮೇಲೆ ವಿಶ್ವೇಶ್ವರ ನಿವೃತ್ತರಾಗಿದ್ದರಂತೆ ಆಗಲೇ. ಉಪಹಾರ ಕೂತ್ಕೊಂಡಾಗ ಶುರು ಆಗುವ ಹೊತ್ತಿಗೆ ವಿಶ್ವೇಶ್ವರ ಎದ್ದರು ತಮ್ಮ ಜಾಗದಿಂದ, ಎದ್ದು ಹೋಗ್ಬಿಟ್ಟು ಕ್ಷಮಿಸಿ ಒಂದು ನಿಮಿಷ ಅಯ್ಯರವರೇ ಅಂತ ಹೋಗಿ ಅವ್ರ ಕೋಟನ್ನೆಲ್ಲ ಹಿಂಗೆ ಜಾಡಿಸ್ದಂಗೆ, ಕೋಟ್ ಮೇಲೆ ಧೂಳು ಜಾಡಿಸ್ದಂಗೆ ಮಾಡಿ ಆ ಟೈ ಮೇಲೆ ಕೈ ಆಡಿಸಿ ಬಂದ್ರಂತೆ. ಅಯ್ಯರಿಗೆ ಗೊತ್ತಾಗಲಿಲ್ಲ ಏನು ಮಾಡಿದ್ರು ಇವರು ಅಂತ. ಅವ್ರು ಹೋಗಿ ವಾಪಸ್ ಕೂತ್ಕೊಂಡ್ರಲ್ಲ, ಏನಾಗಿರಬೇಕು ಅಂತ ನೋಡ್ಕೊಂಡ್ರಂತೆ ಇವರು. ಏನಾಗಿತ್ತು ಅಂತಂದರೆ, ಅಲ್ಲಿ ಆ ಅಲಂಕಾರದ ಮೇಲಿದ್ದ ಚಿನ್ನದ ಸೂಜಿಯನ್ನು, ಅದು ಚಿನ್ನದ ಸೂಜಿ ಹಾಕ್ಕೊಂಡಿದ್ರು ಅವರು ಟೈ ಪಿನ್ಗೆ, ಚಿನ್ನದ ಸೂಜಿ ಮೇಲೆ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ವಜ್ರದ ಹರಳಿತ್ತಂತೆ, ಅದು ಹಾಕ್ಕೊಂಡಿದ್ರಂತೆ. ವಿಶ್ವೇಶ್ವರಯ್ಯನವರು ಅದನ್ನು ಕೆಳಕ್ಕೆ ತಳ್ಳಿದ್ರಂತೆ, ಅದನ್ನು ತಳ್ಳಿಬಿಟ್ಟಿದ್ರಂತೆ. ಆಮೇಲೆ ಶಿವಸ್ವಾಮಿ ಅಯ್ಯರಿಗೆ ಏನು ಮಾಡಿದರು, ಮತ್ತೆ ಸ್ವಲ್ಪ ಮೇಲೆ ಎತ್ಕೊಂಡ್ರು ಅದನ್ನು. ಅವರು ಈ ಟೈ ಪಿನ್ನನ್ನು ಅವ್ರು ಹಿಂಗೆ ಒಳಗೆ ಒತ್ತಿದ್ರು ವಿಶ್ವೇಶ್ವರಯ್ಯನವರು, ಇವ್ರು ಮತ್ತೆ ಮೇಲೆ ಎತ್ಕೊಂಡ್ರು ಅದನ್ನು. 2-3 ಸೆಕೆಂಡ್ ಕಳೆದ ಬಳಿಕ ವಿಶ್ವೇಶ್ವರಯ್ಯನವರು ಮತ್ತೆ ಎದ್ದು ಬಂದು ಅಲಂಕಾರವನ್ನು ಕೆಳಕ್ಕೆ ಅದುಮಿದ್ರು, ಅಯ್ಯರು ಮತ್ತೆ ಮೇಲಕ್ಕೆ ಎತ್ತಿಕೊಂಡ್ರು. ಇದು 2-3 ಬಾರಿ ನಡೆದ ಮೇಲೆ ಇಬ್ಬರೂ ನಗುತ್ತಾ ಕಾರ್ಯಕ್ಕೆ ಸಂಬಂಧಪಟ್ಟ ನೀತಿಯನ್ನು ಕುರಿತು ವಾಗ್ವಾದಕ್ಕೆ ಆರಂಭಿಸಿದರು. ಅದಕ್ಕೆ ವಿಶ್ವೇಶ್ವರ ಹೇಳ್ತಾರೆ, ನೋಡಿ, ಈ ಕಂಠಾಲಂಕಾರದ ಸೂಜಿಯನ್ನು ಮೇಲಕ್ಕೆ ತೋರ್ಪಡಿಸುವುದು ಪದ್ಧತಿ ಅಲ್ಲ, ತೋರಿಸಬಾರ್ದು ಅದನ್ನು ಅಲಂಕಾರದ್ದು ಅಂತ. ಅವರು ಅಯ್ಯರ್ ಹೇಳೋದು, ಇತರರಿಗೆ ತೋರ್ಪಡಿಸುವುದು ಪದ್ಧತಿ ಅಲ್ಲದಿದ್ದರೆ ಸೂಜಿಯನ್ನು ಏಕೆ ಸಿಕ್ಕಿಸಿಕೊಳ್ಳಬೇಕು? ತೋರಿಸಬಾರ್ದು ಅಂದ್ರೆ ವಜ್ರದ ಯಾಕೆ ಹಾಕ್ಕೋಬೇಕು? ಯಾವುದೋ ಗುಂಪಿನ ಹಾಕ್ಕೋಬೋದಲ್ಲ, ತೋರಿಸ್ಬೇಕಂತ ಇರೋದು ಅಂತ ಅವರು. ಅದಕ್ಕೆ ಇವರು, ನಮ್ಮಲ್ಲಿರುವ ಒಳ್ಳೆ ಪದಾರ್ಥವನ್ನು ಇತರರಿಗೆ ತೋರಿಸಿದರೆ ಜಂಬವೆಂದಾಗೋದಿಲ್ಲವೇ ಅಂತ ಇವರು. ಅದಕ್ಕೆ ಅವರು, ಇತರರು ಸಂತೋಷ ಪಡಬೇಕಂತಲ್ಲವೇ ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡು ಸಿಂಗರಿಸೋದು, ನನ್ನ ನೆಕ್ಟಾಯು ಸೂಜು ನನಗೆ ಕಾಣಿಸುತ್ತದೆಯೇ, ನೀವಲ್ವೇ ನೋಡೋದು. ಇಬ್ಬರು ಘಟಾನುಘಟಿಗಳು, ಇವರು ಇಬ್ಬರು ವಿದ್ವಾಂಸರು ಜಗಳಾಡ್ತಿದ್ರೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ. ಹಾಕ್ಕೊಳ್ಳೋದು ನಿಮಗೋಸ್ಕರಪ್ಪ, ನನಗೋಸ್ಕರ ಹಾಕೋತೀನ, ನಾವು ಅಲಂಕಾರ ಮಾಡ್ಕೊಳ್ಳೋದು ಮತ್ತೊಬ್ಬರಿಗೋಸ್ಕರ. ಇಲ್ಲದೆ ಹೋದ್ರೆ ಎಲ್ಲರೂ ಅಲಂಕಾರ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೋತಾ ಇದ್ರು, ಹೊರಗಡೆ ಯಾಕೆ ಬರ್ತಾ ಇದ್ರು ಅಯ್ಯರದು. ಜಂಬ ತಪ್ಪೆನ್ನುವುದು ಮಾತ್ರವಲ್ಲ, ವಿಶ್ವೇಶ್ವರ ಮನಸ್ಸು ನೋಡಿ ಹೇಗಿದೆ, ಜಂಬ ತಪ್ಪೆನ್ನುವುದು ಮಾತ್ರವಲ್ಲ, ಜಂಬವೊಂದು ಇತರರು ಯಾವುದನ್ನು ಭಾವಿಸಿಯಾರೋ ಅದನ್ನು ಕೂಡ ಬಿಡಬೇಕೆಂಬುದು ವಿಶ್ವೇಶ್ವರ ಮಾತು. ನೀವು ಹಾಕೋಬೋದಪ್ಪ, ನೀವು ಹಾಕ್ಕೊಂಡದ್ದು ನೋಡಿ ಯಜಂಬದಿಂದ ಹಾಕ್ಕೋತಾನೆ ಅಂತ ಮತ್ತೊಬ್ರಿಗೆ ಅನಿಸುತ್ತೆ ಅಂತ ಅನಿಸಿದ್ರು ಕೂಡ ಹಾಕ್ಕೋಬಾರ್ದು ನೀವು ಅದನ್ನು ಅಂತ ವಿಶ್ವೇಶ್ವರ ಸ್ಟೈಲ್ ಅದು. ಅವ್ರ ಮನಸ್ಸು ಗೊತ್ತಾಗೋದು ಇನ್ನೊಂದು ಅದ್ಭುತ ವಿಷಯದಲ್ಲಿ ಗೊತ್ತಾಗುತ್ತೆ ಹೇಗಾಯಿತು ಅಂತ. ಚೀಫ್ ಇಂಜಿನಿಯರ್ ಆಗಿದ್ದಾಗ ವಿ ಪಿ ಮಾಧವರಾಯರ್ ಪಾಟನ್ ಕಾಲೇಜ್ ಅಂತ ಇತ್ತು, ಪಾಟನ್ ಕಾಲೇಜಲ್ಲಿ ಇರ್ತಾ ಇದ್ರು ವಿಶ್ವೇಶ್ವರಯ್ಯನವರು. ದಿವಾನರಾದ್ಮೇಲೆ ಬಾಲಬ್ರೂಯಿಗೆ ಬಂದರು, ನಮ್ಮ ಬಾಲಬ್ರೂಯಿ ಇದೆಯಲ್ಲ ಅಲ್ಲಿ ಇರ್ತಾ ಇದ್ರು ಸುಮಾರು ದಿವಸ. ಅಧಿಕಾರದಿಂದ ನಿವೃತ್ತರಾದ್ಮೇಲೆ ಈ ಗಾಲ್ಫ್ ಗ್ರೌಂಡ್ ಬಳಿ ಅಪ್ಲೆಂಟ್ಸ್ ಬಂಗ್ಲೆ ಅಂತಿದೆ, ಅಪ್ಲೆಂಟ್ ಬಂಗ್ಲೋ ಅಂತ, ಅಲ್ಲಿ ಇರ್ತಾ ಇದ್ರು ಅವರು. ಒಂದು ದಿವಸ ಡಿವಿಜನ್ ಕರೆದು ಹೇಳಿದ್ರಂತೆ, ನಾನು ಮನೆ ಬಿಡಬೇಕಾಗತ್ತೆ, ಬೇರೆ ಮನೆ ನೋಡಬೇಕು ಅಂದ್ರಂತೆ. ಡಿವಿಜಿ ಅಂತ ಯಾಕೆ ಬಿಡ್ತೀರಿ, ಒಳ್ಳೆ ಮನೆ ಇದು, ತುಂಬ ಚೆನ್ನಾಗಿದೆ, ಅದೇ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಡಿವಿಜಿ. ಈ ಮನೆ ತಮಗೆ ತುಂಬ ಅನುಕೂಲವಾಗಿದೆ, ಇದರಲ್ಲಿ ಮುಖ್ಯವಾಗಿ ಪಶ್ಚಿಮದ ಕಡೆಗೆ ದೊಡ್ಡ ಕನ್ನಡಿಯ ಕಿಟಕಿ ಇದೆ, ಸುಮಾರು 7 ಅಡಿ ಉದ್ದ, 5-6 ಅಡಿ ಆಗಲ್ಲ. ಅದರಲ್ಲಿ ಮಧ್ಯಾಹ್ನವೂ ಸಂಜೆಯೂ ಬೆಳಕು ಚೆನ್ನಾಗಿ ಬರುತ್ತದೆ, ಬಿಸಿಲಿನ ಹಬೆ ಇಲ್ಲ, ವರಾಂಡ ದಕ್ಷಿಣಾಭಿಮುಖವಾಗಿರೋದ್ರಿಂದ ಗಾಳಿ ಚೆನ್ನಾಗಿ ಬರುತ್ತದೆ, ಕೆಲಸ ಮಾಡಲು ಸೊಗಸಾಗಿದೆ, ಬಿಡಬೇಡಿ ಅಂತ ಡಿವಿಜಿ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಿದ್ರಂತೆ, ಇಲ್ಲ ಇಲ್ಲ, ಈ ಮನೆಯ ವಾಯಿದೆ ಮುಗಿಯಿತು, ಎಗ್ರಿಮೆಂಟ್ ಇನ್ನೊಂದು ತಿಂಗಳು ಮುಗಿದು ಹೋಗ್ತದೆ, ಅದನ್ನು ಪುನಃ ಹೆಚ್ಚು ಮಾಡಲು ನನಗೆ ಕೇಳಲು ಇಷ್ಟವಿಲ್ಲ. ಮನೆ ಮಾಲೀಕರು ಬಂದು ಈ ಜಾಗ ತಮಗೆ ಬೇಕಾಗಿದೆ ಎಂದು ಹೇಳಿದಾಗ ಮನೆ ಬಿಡಬೇಕಾದದ್ದು ನನ್ನ ಕರ್ತವ್ಯ, ಇನ್ನೂ 1-2 ತಿಂಗಳು ಇರಬೇಕಾದ್ರೆ ಮೊದಲೇ ಇದು ಬಿಡಬೇಕು ಅಂತ ವಿಚಾರ ಮಾಡಿದ್ದು. ಹೀಗೆ ಮಾತನಾಡುತ್ತಾ ಅವ್ರಿಗೊಂದು ಆಫರ್ ಬಂದಿದೆ ಈಗಾಗಲೇ ವಿಶ್ವೇಶ್ವರಯ್ಯನವರಿಗೆ. ಸರ್ಕಾರದವರು ಹೇಳುತ್ತಾರೆ, ಬಾಲಬ್ರೂಯಿ ಬಂಗ್ಲೆಗೆ ನೀವು ಹೋಗಬಹುದು ಎಂದು. ನೀನು ಏನು ಹೇಳ್ತೀ ಅಂತ ಕೇಳಿದ್ರಂತೆ ಡಿ ವಿ ಜಿಗೆ. ಇವು ಸಂತೋಷ ಆಯಿತು. ಓ, ಅದು ಒಳ್ಳೆಯ ಯೋಚನೆಯೇ, ಹಿಂದೆ ನೀವಿದ್ದ ಸ್ಥಳವಲ್ಲವೇ, ಅಲ್ಲೇ ಇದ್ರಲ್ಲ ಇವರು ದಿವಾನರಾಗಿದ್ದಾಗ, ನಿಮಗೆ ಚೆನ್ನಾಗಿ ರೂಢಿಯಾದ ಸ್ಥಳ, ಹೋಗಿ ಅಂದ್ರಂತೆ ಅವರು. ಅದಕ್ಕೆ ಅವರು ಉತ್ತರ ನೋಡಿ, ವಿಶೇಷನೇ ಉತ್ತರ ಎಷ್ಟು ಚೆನ್ನಾಗಿದೆ. ನಾನು 150 ರೂಪಾಯಿಗಿಂತ ಹೆಚ್ಚು ಬಾಡಿಗೆ ಕೊಡಲಾರೆ. ಬಾಲಬ್ರೂಯಿ ದೊಡ್ಡ ಜಾಗ. ಈ ವಿಷಯದಲ್ಲಿ ಒಂದು ಮಾತು ಹೇಳಬೇಕು ನಿಮಗೆ, ನಾನೊಂದು ಇನ್ಫಾರ್ಮೇಷನ್ ತೊಗೊಂಬಂದಿದ್ದೇನೆ. ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು, ಹೀ ಮೇಂಟೈನ್ಡ್ ಎನ್ ಅಕೌಂಟ್ ವಿತ್ ದ ಬ್ಯಾಂಕ್ ಆಫ್ ಮೈಸೂರ್, ವಿಚ್ ಈಸ್ ನೌ ಕಾಲ್ಡ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅಂತ ಪ್ರಿಂಟೆಡ್ ತೊಗೊಂಬಂದಿದ್ದೀನಿ. He had rupees 990 on March 27, 1918. Our balance ಅಲ್ಲಿ ದುಡ್ಡು ಇರೋದು 990 ರೂಪಾಯಿ. ಅಷ್ಟು ಸಂಬಳ ಪಡ್ಕೊಂಡಂಥ ಮನುಷ್ಯ ಯಾರ್ಯಾರಿಗೋ ಕೊಟ್ಟುಬಿಟ್ರು ಅಂತ ದುಡ್ಡು ಇಟ್ಕೊಳ್ಳಿಲ್ಲ. ಇನ್ನೊಂದು ಬಹುಮುಖ್ಯ ವಿಷಯ, ಭಾಳ ಜನಕ್ಕೆ ಗೊತ್ತಿಲ್ಲದೆ ಹೋಗ್ಬೋದು ಅದು, ಅದು ಗೊತ್ತಾಗ ತಮಗದು ಇಲ್ಲಿ ಗೊತ್ತಿರೋರಿಗಾದರೂ ಗೊತ್ತಾಗಲಿ ಅಂತ ವಿಷಯದೇ ಅಂತ ತೊಗೊಂಡು ಬಂದಿದ್ದೇನೆ ಅದನ್ನು. ಭಾಳ ಜನಕ್ಕೆ ಗೊತ್ತಿಲ್ಲ ಅದನ್ನು. ಆ ವಿಷಯ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಅವರು ಹಾಂ ಭದ್ರಾವತಿ ಫ್ಯಾಕ್ಟ್ರಿಗೆ ಅವರು ಚೇರ್ಮನ್ ಆಗಿದ್ದಾರಲ್ಲ, ಕಳಿಸಿದಾಗ ಆ್ಯಟ್ ದ್ಯಾಟ್ ಟೈಮ್, ಇಟ್ಸ್ ಎ ಗೌರ್ಮೆಂಟ್ ರಿಪೋರ್ಟ್ ನಾ ಬರ್ಕೊಂಬಂದಿದ್ದು, ಆ್ಯಟ್ ದ್ಯಾಟ್ ಟೈಮ್ ದಿ ಗೌರ್ಮೆಂಟ್ ಹ್ಯಾಡ್ ನಾಟ್ ಡಿಸೈಡೆಡ್ ದ ಸ್ಯಾಲ್ರಿ. ವಿಶ್ವೇಶ್ವರ ಸಂಬಳ ಎಷ್ಟು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಲಿಲ್ಲ. ಇಟ್ ಟುಕ್ ಸಮ್ ಇಯರ್ಸ್ ಟು ಡೂ ಸೋ, ಏನು ತೊಂದರೆ ಇಲ್ಲ, ಅಷ್ಟು ವರ್ಷ ತೊಗೊಂಡ್ರೆ ಸರ್ಕಾರ ಸಂಬಳ ಎಷ್ಟು ಕೊಡಬೇಕು ಅಂತ. ದ ಗೌರ್ಮೆಂಟ್ ಓಡ್ ಹಿಮ್ ಮೋರ್ ದ್ಯಾನ್ 100,000 ರುಪೀಸ್. 100,000 ರೂಪಾಯಿಗಿಂತ ಹೆಚ್ಚಿಗೆ ಕೊಡಬೇಕಾಗಿ ಬಂತು ಗೌರ್ಮೆಂಟ್, ಸಂಬಳ ಉಳ್ಕೊಂಡಿತ್ತು. ಬಟ್ ಹಿ ಡಿಡ್ ನಾಟ್ ಟಚ್ ಎ ರೂಪಿ ಈವನ್, 1 ರೂಪಾಯಿ ಕೂಡ ತೊಗೊಳ್ಳಿಲ್ಲಂತೆ. 100,000 ಮೇಲೆ ಬರಬೇಕಾದದ್ದು, ಸಂಬಳ ಫಿಕ್ಸೇ ಮಾಡಲಿಲ್ಲ, ಫಿಕ್ಸ್ ಆದಾಗ 100,000 ರೂಪಾಯಿ ಬರಬೇಕಾಗಿತ್ತಲ್ಲ ಅರಿಯರ್ಸ್ ಅಂತ, 1 ರೂಪಾಯಿ ತೊಗೊಳ್ಳಿಲ್ಲಂತೆ. ಹಿ ಟೋಲ್ಡ್ ದ ಗೌರ್ಮೆಂಟ್, ಸ್ಟಾರ್ಟ್ ಅನ್ ಇನ್ಸ್ಟಿಟ್ಯೂಷನ್ ವೇರ್ ಬಾಯ್ಸ್ ಕ್ಯಾನ್ ಲರ್ನ್ ಸಮ್ ಪ್ರೊಫೆಷನ್, ಯಾವುದಾದ್ರು ವೃತ್ತಿ ಕಲಿಯುವಂಥ ಕಾಲೇಜ್ ಮಕ್ಕಳಿಗೆ ಮಾಡಿ ಹಣದಿಂದ ಅಂತ ಹೇಳಿದ್ರಂತೆ. ಆ 100,000 ರೂಪಾಯಿ ಬೇಕಾದಷ್ಟು ದೊಡ್ಡ ಅಮೌಂಟ್ ಅದು, ಬೇಕಾದ ಸಂಸ್ಥೆ ಮಾಡ್ಬೋದು. ದ ಇನ್ಸ್ಟಿಟ್ಯೂಟ್ ವಾಸ್ ಅಬೌಟ್ ಟು ಸ್ಟಾರ್ಟ್ ವರ್ಕ್, ಇನ್ಸ್ಟಿಟ್ಯೂಷನ್ ಶುರು ಆಗಿ ಕೆಲಸ ಶುರು ಮಾಡೋ ಟೈಮ್ ಬಂದಾಗ ದ ಗೌರ್ಮೆಂಟ್ ವಾಂಟೆಡ್ ಟು ನೇಮ್ ಇಟ್ ಆಫ್ಟರ್ ವಿಶ್ವೇಶ್ವರಯ್ಯ. ಸರ್ಕಾರ ಅದನ್ನು ವಿಶ್ವೇಶ್ವರ ಹೆಸರು ಇಡಬೇಕು ಅಂತ ಅಂದ್ಕೊಂಡಾಗ ಅವ್ರು ಹೇಳಿದ್ರಂತೆ, ಬಟ್ ಹೀ ಸೆಟ್ ನೇಮ್ ಇಟ್ ಆಫ್ಟರ್ ದ ಮಹಾರಾಜ ಆಫ್ ಮೈಸೂರ್, ನನ್ನ ಹೆಸರು ಇಡಬೇಡಿ, ಮೈಸೂರು ಮಹಾರಾಜರ ಹೆಸರು ಇಡಿ ಅಂತ ಹೇಳಿದ್ದಕ್ಕೆ, ದಿಸ್ ಈಸ್ ಹೌ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ವಾಸ್ ಬಾರ್ನ್.

0: रेडियो सारंग 107.8 FM।
1: ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟಿಗೆ ಮೂಲಧನ ಕೊಟ್ಟದ್ದು ವಿಶ್ವೇಶ್ವರಯ್ಯನವರು. ಅವ್ರ ಹೆಸರು ಇಡಬೇಕು ಅಂದರೆ ಬೇಡ, ಅದನ್ನ ಹೆಸರು ಇಡಿ ಅಂದ್ರಂತೆ. 1 ಲಕ್ಷ ರೂಪಾಯಿ. ತಮಗೊಂದು ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಹೇಳಿದರೆ ನಮ್ಮ ಇದನ್ನು ಕಟ್ಟಬೇಕಂದಾಗ, ಕೆ ಆರ್ ಸಾಗರ್ ಡ್ಯಾಮ್ ಕಟ್ಟಬೇಕು ಅಂದಾಗ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರಂತೆ, ಅಮೌಂಟ್ ಎಷ್ಟಾಗುತ್ತೆ ಅಂತ. ಅಂದರೆ ನಿಮ್ಗೆ ಐಡಿಯಾ ಸಿಗ್ತದೆ ಈ ಅಮೌಂಟ್ ಎಷ್ಟು ದೊಡ್ಡದು ಅಂತ. ಹೀ ಪ್ಲ್ಯಾನ್ಡ್ ದ ಕೆ ಆರ್ ಎಸ್ ಡ್ಯಾಮ್. ದ ಕಾಸ್ಟ್ ವಾಸ್ ಎಸ್ಟಿಮೇಟೆಡ್, ಇಟ್ ಕೇಮ್ ಟು 25,300 rupees. ಡ್ಯಾಮ್ ಕಟ್ಟೋದಕ್ಕೆ ಎಸ್ಟಿಮೇಟ್ ಮಾಡಿದ್ದು 25,300 rupees ಆಗಿನ ಕಾಲಕ್ಕೆ. ಅದನ್ನು 4 times ಅಮೌಂಟ್ ಇವರಿಗೆ ಬಂದಾಗ ಅದನ್ನು ಇನ್ಸ್ಟಿಟ್ಯೂಟಿಗೆ ಕೊಟ್ಬಿಟ್ರು. ಆದರೆ ಅದನ್ನು ಅಬ್ಜೆಕ್ಷನ್ ಮಾಡಿದ್ರಂತೆ, ಏನಿಷ್ಟು 25,300 rupees ಹಾಕ್ಬಿಡೋದೆ, ವೇಸ್ಟ್ ಆಗಲ್ವಾ ನಿಮಗೆ ಅಂತ ಜನ ತಕರಾರು ತೆಗೆದ್ರಂತೆ. ಹಣ ಮೋಸ ಆಯಿತು ಅಂತ ತೆಗೆದ್ರಂತೆ. ಆಮೇಲೆ ಫೌಂಡೇಶನ್ನು, ಆವಾಗ ಸರ್ಕಾರ, ಗೌರ್ಮೆಂಟ್ಸ್ ಮೈಸೂರು ಸರ್ಕಾರ ಹೇಳಿದ್ದು 80 feet ಮಾತ್ರ ಇಡೀ ಹೈಟು, ಡ್ಯಾಮ್ ಹೈಟ್ 80 feet ಮಾತ್ರ ಇರಬೇಕು, ಜಾಸ್ತಿ ಇಡಬೇಡಿ ಅಂತ ಹೇಳಿದ್ರಂತೆ. ಸೆಂಟ್ರಲ್ ಗೌರ್ಮೆಂಟ್ನಿಂದ ಬಂತು. ಆದರೆ ಎಷ್ಟು ದೂರದರ್ಶಿತ್ವ ಅಂದರೆ ಇದಕ್ಕಂತಾರೆ ವಿಶ್ವೇಶ್ವರಯ್ಯನವ್ರದ್ದು. ಅವರು ಫೌಂಡೇಶನ್ ಎಷ್ಟು ಮಾಡಿದ್ರು ಅಂತ, ಫೌಂಡೇಶನ್ನು 130 feet ಆಗುವಷ್ಟು ಇಟ್ಟಿದ್ದಾರೆ, 130 feet ಆಗುವಷ್ಟು. ಅವಾಗಂದ್ರೆ ದುಂದು ವೆಚ್ಚ ಆಯಿತು, ಹಣ ಖರ್ಚಾಗಿ ಹೋಯಿತು, 25,000 rupees ಡ್ಯಾಮಿಗೆ ಕಟ್ ಮಾಡೋದು ಇದೆಯಾ ಏನಾದರೂ ಅಂತ ಹೇಳ್ತಿದ್ರಂತೆ. ಅಂದರೆ ಎಷ್ಟು ದೂರದರ್ಶಿತ್ವ ಅಂದರೆ, ಮುಂದೆ ಡ್ಯಾಮ್ ಮುಗಿಯೋ ಹೊತ್ತಿಗೆ ಇವರು ಸೆಂಟ್ರಲ್ ಗೌರ್ಮೆಂಟನ್ನು ಒಪ್ಪಿಸಿಬಿಟ್ಟು 126 feet ಆಗೋಂಗೆ ಪರ್ಮಿಷನ್ ತಂದುಬಿಟ್ರು. 130 feet ಆಗೋ ಧೈರ್ಯ ಇಟ್ಕೊಂಡೇ ಫೌಂಡೇಶನ್ ಮಾಡಿದ್ದು. ನೋಡಿ, ಮತ್ತೊಬ್ಬರಾಗಿದ್ದರೆ 80 feet ಫೌಂಡೇಶನ್ ಹಾಕಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ, ಫೌಂಡೇಶನ್ ಚೇಂಜ್ ಮಾಡೋಕ್ಕಾಗತ್ತಾ? ಇದು ಲೆಕ್ಕ. ಮತ್ತು ಇನ್ನೊಂದು ಅಪರೂಪದ ವಿಷಯ ನನಗೆ ತಿಳಿದು ಬಂದದ್ದು, ಭಾಳ ವಿಚಿತ್ರವಾದಂಥ ವಿಷಯ ನನ್ನ ಗಮನಕ್ಕೆ ಬಂದದ್ದು, ಅದು ಹೇಳಿಬಿಡಬೇಕು ಅನಿಸುತ್ತೆ ನನಗೆ. ವಿಶ್ವೇಶ್ವರಯ್ಯನವರು ಅಲ್ಲಿ ಡ್ಯಾಮ್ ಕಟ್ಸಿದ್ರಲ್ಲ, ಕೆ ಆರ್ ಎಸ್ ಕಟ್ಟೋಕೆ ಹೋದಾಗ ಒಂದು ವಿಚಿತ್ರವಾದ ವಿಷಯ ನನ್ನ ಕಣ್ಣಿಗೆ ಬಿದ್ದಿದೆ, ಅದನ್ನು ಹೇಳೋಕೆ ಇಷ್ಟಪಡ್ತೇನೆ.

Hazrat Tipu Sultan, the shadow of God, the Lord bestower of gifts, laid the foundation for a dam across the river Kaveri to the west of the capital. ಅದೇ ಜಾಗದಲ್ಲಿ 1794 ಟಿಪ್ಪು ಸುಲ್ತಾನ್ ಮಾಡಿಸಿದ್ದ ಅಂತ. ಮುಂದೆ ಅವನು ಕೊನೆ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ, ದ ಸ್ಟಾರ್ಟ್ ಈಸ್ ಫ್ರಾಮ್ ಮೀ ಬಟ್ ಇಟ್ಸ್ ಕಂಪ್ಲೀಷನ್ ರೆಸ್ಟ್ ವಿತ್ ಗಾಡ್ ಅಂತ. ದ ಸ್ಟಾರ್ಟ್ ಈಸ್ ವಿತ್ ಮೀ ಬಟ್ ಇಟ್ಸ್ ಕಂಪ್ಲೀಷನ್ ರೆಸ್ಟ್ ವಿತ್ ಗಾಡ್. ಅದು ಬಹುಶಃ ಕೊನೆಗೆ ವಿಶ್ವೇಶ್ವರ ಕೈಯಲ್ಲಿ ಆಗೋದಿತ್ತದು. ಅದು ನನಗೆ ಆಶ್ಚರ್ಯ ಅನಿಸುತ್ತೆ. ಅಷ್ಟು 100,000 ರೂಪಾಯಿ ಬರೋದನ್ನು ಕೊಟ್ಟಂಥ ಮನುಷ್ಯ ಇಲ್ಲಿ ಹೇಳ್ತಾರೆ ಬಾಲಬ್ರೂಹಿ ಖಾಲಿಯಾಗಿದೆ, 150 ರೂಪಾಯಿಗಿಂತ ಹೆಚ್ಚು ಕೊಡಲಾರೆ, ಬಾಲಬ್ರೂಹಿ ದೊಡ್ಡ ಜಾಗ ಅಂತ ಹೇಳಿದ್ರಂತೆ. ಅದಕ್ಕೆ ಡಿ ವಿ ಜಿ ಸಮಾಧಾನ ಮಾಡ್ತಾರೆ, ನೀವ್ಯಾಕೆ ತಲೆ ಕೆಡಿಸ್ಕೋತೀರಿ, ಬಾಲಬ್ರೂಹಿ ಹೇಗೂ ಖಾಲಿಯಾಗಿದೆ, ಯಾರೂ ಅದಕ್ಕೆ ಬಾಡಿಗೆ ಕೊಡುತ್ತಿಲ್ಲ, ನೀವು ಅಲ್ಲಿದ್ದು 150 ರೂಪಾಯಿ ಕೊಟ್ಟರೆ ಅಲ್ಲಿ ತೋಟವನ್ನು ಬೆಳೆಸುವ ಖರ್ಚು, ಕಟ್ಟಡದ ದುರಸ್ತಿ ಖರ್ಚು ಸರ್ಕಾರಕ್ಕೆ ಹುಟ್ಟುವಳಿಯಾಗುತ್ತದೆ, ಅದಿಲ್ಲದಿದ್ದರೆ ಅದು ಹೋಗುತ್ತದಲ್ಲ, 150 ಕಮ್ಮಿ ಇರ್ಬೋದೇನೋ ಬಾಲಬ್ರೂಹಿಗೆ, ಅಷ್ಟಾದರೂ ಬರುತ್ತಲ್ಲ, ಏನೂ ಬರ್ತಾ ಇಲ್ಲ ಈಗ ಅಂತ ಅವ್ರು ಹೇಳಿದ್ದಕ್ಕೆ ಉತ್ತರ ಓನ್ಲಿ ವಿಶ್ವೇಶ್ವರಯ್ಯನಂಥವ್ರು ಮಾತ್ರ ಕೊಡೋಕೆ ಸಾಧ್ಯ ಸ್ವಾಮಿ. ಉತ್ತರ ಕೊಡ್ತಾರೆ, ಆ ಜಾಗಕ್ಕೆ ಹೆಚ್ಚು ಬಾಡಿಗೆ ಯುಕ್ತವಾಗಿದೆ, ನಾನು ಅಷ್ಟು ಕೊಡಲಾರೆ. ಸಿಕ್ಕರೆ ಹೋಗ್ಬಿಡೋಣ ಚಾನ್ಸು, 150 ರೂಪಾಯಿ ಸಿಕ್ತೀರಿ, ಯಾಕೆ ಹೋಗಬಾರ್ದು ಅಂತ ಅನ್ನಲಿಲ್ಲ ಅವರು. ಆ ಜಾಗಕ್ಕೆ ಹೆಚ್ಚು ದುಡ್ಡು ಬರಬೇಕಾದ ನ್ಯಾಯ, ನಾನು ಕಮ್ಮಿ ಕೊಟ್ಟು ಆ ಜಾಗಕ್ಕೆ ಅನ್ಯಾಯ ಮಾಡಲಾರೆ. ಇದು ವಿಶ್ವೇಶ್ವರಯ್ಯನ ಧರ್ಮ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಒಂದು ಸಲ ಅವ್ರು DVG ಮನೆಗೆ ಬಂದ್ಬಿಟ್ರಂತೆ, ಸಾಯಂಕಾಲ 7 ಗಂಟೆಗೆ ಬಂದ್ಬಿಟ್ರಂತೆ ಮನೆಗೆ. ಅನಿರೀಕ್ಷಿತವಾದದ್ದು 1946-47. ಆಶ್ಚರ್ಯ ಆಯಿತು, ಸಂತೋಷ ಆಯ್ತಂತೆ. ಅದು ಅವ್ರ ಮಾತಲ್ಲಿ ನೋಡಿ ಹೇಗಿದೆ, ನನಗೆ ಹೇಳತೀರದ ಸಂತೋಷ. ಮನೆಯೊಳಕ್ಕೆ ಕರೆದುಕೊಂಡು ಬಂದು ಇದ್ದ ತರಕಲು ಕುರ್ಚಿಯಲ್ಲಿ ಕೂಡಿಸಿದ್ದಾಯಿತು. 10-15 ನಿಮಿಷ ಮಾತಾಡ್ತಾ ಆದಮೇಲೆ ಅವ್ರು ಹೊರಟರು, ಹೋದರು. ಮುಂದೆ ಒಂದು ತಿಂಗಳಾದ ಬಳಿಕ ಇನ್ನೊಮ್ಮೆ ಹಾಗೆ ಆಯಿತು. ಒಂದು ಮನೆಗೆ ಹೋದಾಗ ಹೇಳಿದ್ರಂತೆ, ನಿಮ್ಮ ಮನೆಗೆ ಬರಬೇಕಂತಿದ್ದೀನಿ ನಾನು ಅಂತ ಹೇಳಿದ್ರಂತೆ DVG. ನಿಮ್ಮ ಮನೆಗೆ ಬರಬೇಕಂತಿದ್ದೀನಿ. ಅದಕ್ಕೆ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಎರಡು ದೊಡ್ಡವರು ಸೇರಿಕೊಂಡ್ರೆ ಏನಾಗ್ತದೆ ಅಂತ. ಅದಕ್ಕೆ ಎರಡು ಚಂದನ ತಿಕ್ಕಿದ್ರು ಕೂಡ ನಮಗೆ ಬರೋದು ವಾಸನೆ, ಸುಗಂಧ ವಾಸನೆ ಬರ್ತದೆ ನಮಗೆ. ನೋಡಿ ಹೇಗಿದೆ, ನಾನು ಕೃತಜ್ಞತೆಯನ್ನು ತಿಳಿಸಿ ಅವರಷ್ಟು ಶ್ರಮ ಪಡಬೇಕಾದದ್ದಿಲ್ಲವೆಂದು ಹೇಳಿದ ಹೊತ್ತಿಗೆ ನಾನೇ ಅವರ ಮನೆಗೆ ಹೋಗುವನೆಂದು ಭಿನ್ನಯಿಸಿದೆ. ಅವರು ಹೇಳಿದರು, ಹೀಗುಂಟೆ ಮನೆಗೆ ಬರುವವರನ್ನು ಬೇಡವೆನ್ನುತ್ತಾರೆಯೇ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರ ಹೇಗಿದೆ ನೋಡಿ, ಕೊಂಚ ತಾಳ್ಮೆಯಿಂದ ಲಾಲಿಸಬೇಕು. ತಾವು ನನ್ನ ಮನೆಗೆ ಬರುವುದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದನ್ನು ನಾನು ಕಾಣೆ. ತಾವು ಕಾಲಿಟ್ಟ ಕಡೆಗೆ ಈ ಮಾತಿನಲ್ಲಿ DVG ವಿಶ್ವೇಶ್ವರ ಬಗ್ಗೆ ಎಷ್ಟು ಗೌರವ ಪ್ರೀತಿ ಆದರ ತುಂಬಿಕೊಂಡಿತ್ತು ಅಂತ ಗೊತ್ತಾಗತ್ತೆ. ತಾವು ಕಾಲಿಟ್ಟ ಕಡೆಗೆ ಪರಿಶುದ್ಧವಾಗುತ್ತದೆ, ಅದರೊಡನೆ ಸಮಸ್ತ ಶುಭ ಸಂಪತ್ತು ಹರಿದು ಬರುತ್ತದೆ. ಆದರೆ ನನ್ನ ಕಾರಣ ಬೇರೆ ಇದೆ ಸ್ವಾಮಿ. ತಾವು ಬಂದು ಅಲ್ಲಿ ಮರುಕುಲು ಖರ್ಚಿಯಲ್ಲಿ ಕುರ್ಚಿ, ಹರುಕುಲು ಚಾಪೆ, ಕೊಳಕು ಚಿಂದಿಗಳನ್ನು ನೋಡಿ ಮನಸ್ಸಲ್ಲೇ ನೊಂದುಕೊಳ್ಳುತ್ತೀರಿ. ನಾನು ಅದನ್ನು ಚೆನ್ನಾಗಿ ಬಲ್ಲೆ. ನನ್ನನ್ನು ಒಳ್ಳೆಯ ಸಂಪಾದನೆಯ ಜಾಗಗಳಿಗೆ ನಿಯಾಮಕ ಮಾಡಬೇಕೆಂದು ತಾವು 3-4 ಸಲ ಪ್ರಯತ್ನ ಮಾಡೋಣವಾಯಿತು. ನಾನು ಮೂರ್ಖತನದಿಂದ ಒಪ್ಪಿಕೊಳ್ಳದೆ ಹೋದೆ. ಅದೆಲ್ಲ ತಮಗೆ ಜ್ಞಾಪಕಕ್ಕೆ ಬಂದು ಮತ್ತೆ ತಾವು ವ್ಯಥೆ ಪಡುವುದಾಗುತ್ತದೆ, ಅದಕ್ಕೆ ಅವಕಾಶವಾಗಬಾರದು ಎಂಬುದು ನನ್ನ ತಾತ್ಪರ್ಯ ಅಂತ ಹೇಳಿದ್ರಂತೆ. ಹೌದು ಹೌದು, ನೀನು ಮೂರ್ಖ, ಆಬ್ಸ್ಟಿನೇಟ್ ಎಂದು ಹೇಳಿ ನಕ್ಕು ಬಿಟ್ಟರು ವಿಶ್ವೇಶ್ವರಯ್ಯನವರು. ಇಬ್ಬರು ಯಾರು ದೊಡ್ಡವರು ನೋಡಿ, ಎಷ್ಟಿದೆ ಇಬ್ಬರದು ಸಾಧ್ಯತೆ. ಇದನ್ನು ನೆನೆಸ್ಕೊಂಡು ಇವತ್ತು ನಾವು ಒಂದು ರೀತಿಯಿಂದ ನನಗನ್ಸೋ ಮಟ್ಟಿಗೆ ಮನಸ್ಸು ತೃಪ್ತಿ ಆದದ್ದು ಅಂದರೆ ಅವರ ಪುಣ್ಯತಿಥಿ 14 ಏಪ್ರಿಲ್. ಅದನ್ನು ನೆನೆಸ್ಕೊಂಡು ಇವತ್ತು ಸಣ್ಣದೊಂದು ವರ್ಷ ನುಡಿ ನಮನ ಆಯಿತು ಈ ಕಾಲದಿಂದ ಅಂತ ಅಂದ್ಕೊಂಡು ಈ ಮಾತನ್ನು ನಿಲ್ಲಿಸಿ ನಾಳೆಗೆ ಮತ್ತೆ ಬೆಳೆಸೋಣ. ನಮಸ್ಕಾರ.

0: Radio Sarang 107.8 FM.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ. ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಇವತ್ತು ಏನು ಕೇಳೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ನಾನು ನಿನ್ನೆ ತುಳು ಬೇರೆ ಬೇರೆ ಏನು ಸಿನಿಮಾಗಳ ಬಗ್ಗೆ ಒಮ್ಮೆ ಕೇಳಿದ್ದೆ, ಹಾಗೇ ತುಳು ಸಿನಿಮಾದ ಬಗ್ಗೆ ನಾನು ಮಾತಾಡಿದ್ದೆ, ಕನ್ನಡ ಸಿನಿಮಾದ ಬಗ್ಗೆ ಮಾತಾಡಿದ್ದೇನೆ. ಸೊ ಇವತ್ತು ನನಗೆ ಅನ್ನಿಸ್ತು, ನಮ್ಮ ತುಳುನಾಡು ಅಂತ ಹೇಳಿದರೆ ಇಲ್ಲಿ ಸುತ್ತಮುತ್ತ ತುಳು ನಾಟಕಗಳು ಭಾರಿ ಫೇಮಸ್. ಒಂದೊಂದು ತುಳು ನಾಟಕಗಳ ಹೆಸರು ಅಂತ ಹೇಳಿದರೆ ಒಂಜೊಂಜಿ ಪುದರ್ ಒಂಜೆಡ್ದು ಒಂಜಿ ಊಂಚದ ಪುದರ್, ಅಷ್ಟು ಚಂದದ ಹೆಸರುಗಳು ಇಲ್ಲಿ ತುಳುನಾಟಕ ಇಂಡಸ್ಟ್ರಿಯವರು ಇರ್ತಾರೆ. ಅದರಲ್ಲಿ ಕೂಡ ಕಾಮಿಡಿ ನಾಟಕಗಳು ಬಹಳ ಹೆಸರನ್ನು ಮಾಡಿರುವಂಥ ಒಂದು ನಾಟಕ ರಂಗ. ಸೊ ಹೀಗಿರುವಾಗ ಕೆಲವೊಂದಿಷ್ಟು ನಾಟಕಗಳ ಹೆಸರನ್ನು ನಾನು ಅರ್ಧಂಬರ್ಧ ಎಲ್ಲ ಹೇಳ್ತೇನೆ, ನೀವು ಅದನ್ನು ಪೂರ್ತಿಯಾಗಿ ಹೇಳಬೇಕಾಯ್ತಾ? ಸೊ ಹೆಚ್ಚು ಟೈಮ್ ತಗೊಳ್ಳೋದು ಬೇಡ, ಹಾಗಾದರೆ ನಾವು ಆರಂಭ ಮಾಡೋಣ ಅಲ್ವಾ? ಫಸ್ಟಿಗೆ ತುಂಬ ಸಿಂಪಲ್ ಆಗಿರುವಂಥ, ಈಸಿ ಇರುವಂಥ ಒಂದು ನಾಟಕದ ಹೆಸರನ್ನು ಹೇಳ್ತೇನೆ, ನನಗೆ ನೀವು ಪೂರ್ತಿ ಮಾಡಬೇಕು. ಪುದರ್ ಡ್ಯಾಶ್. ಸೊ ಹೇಳಿ, ಕಂಪ್ಲೀಟ್ ಮಾಡಿ, ಪುದರ್ ಡ್ಯಾಶ್. ಸೊ ಆಲೋಚನೆ ಮಾಡಿ, ಬಹಳ ಫೇಮಸ್ ಆಗಿರುವಂಥ ಒಂದು ನಾಟಕದ ಹೆಸರು ಇದು. ನೀವು ಕಾಲ್ ಮಾಡಿ, ಕಾಲ್ ಮಾಡಬೇಕು ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಯಾವುದಿದು ನಾಟಕದ ಹೆಸರು ಅನ್ನೋದನ್ನು ನನಗೆ ನೀವು ಹೇಳಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ನಮಸ್ತೆ. ಎಸ್, ಪುದರ್ ದೀತ್ ಜಿ, ರೈಟ್. ಕುಡೊಂಜಿಕೆ ನೋಡಿ. ಓಕೆ, ಡ್ಯಾಶ್ ಭೋಜನೆ. ಓಕೆ ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳಬಹುದು, ನನಗೆ ಒಂದು ಕಾಲನ್ನು ಮಾಡಿ. ಡ್ಯಾಶ್ ಭೋಜನೆ ಅಂತ ಬಂತೆ. ಥಿಂಕ್ ಮತ್ತೊಂದು ಪ್ಲೇ ಕೇಳ್ತಿರೋದು ರೇಡಿಯೋ ಸಂಜೆ. ನಾನು ಆರ್ಜಿ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಮಾತಾಡಿ ಹೋಗಿದ್ದೆ, ಒಂದೊಂದು ನಾಟಕದ ಹೆಸರನ್ನು, ನಾನು ತುಳುವಿನ ನಾಟಕದ ಹೆಸರನ್ನು ಹೇಳ್ತಾ ಇರ್ತೀನಿ, ಅದರಲ್ಲಿ ನೀವು ಪೂರ್ತಿಯಾಗಿ ಅದರ ಹೆಸರನ್ನು ಹೇಳಬೇಕು ಅಂತ ನಿಮ್ಮ ಹತ್ರ ಹೇಳಿದ್ದೆ. ಕಾಲ್ ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಪ್ರಶಾಂತ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಆಗಿನ ಪ್ರಶ್ನೆಗೆ ಪುದರ್ದೀತ್ ಜಿ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಅನೇಕ ಜನ ವಾಟ್ಸಪ್ಪಲ್ಲ ಮಾಡಿದ್ದಾರೆ ಯಾರು ಏನು ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾನು ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಕೇಳಿದ್ದೆ ಡ್ಯಾಶ್ ಭೋಜಣ್ಣೆ ಅಂತ ಹೇಳಿದ್ದೆ. ಸೊ ನೋಡುವ ಯಾರು ಏನು ಉತ್ತರವನ್ನು ಕೊಡ್ತೀರಿ ಅಂತೇಳಿ. ಡ್ಯಾಶ್ ಭೋಜಣ್ಣೆ, ಪಲ್ನೆ ಕಾಲ್ ಮಾಡ್ಲೇ ಫಟಾಫಟ್ ಕಾಲನ್ನು ಮಾಡಿ ಯಾರಿಗೆಲ್ಲ ಉತ್ತರ ಗೊತ್ತಿದೆ, ಯಾರೆಲ್ಲ ಗೆಸ್ ಮಾಡ್ಬೋದು ನನಗೆ ನೀವು ಹೇಳಬಹುದು. ಹಾಗೆಯೇ ಪ್ರಶಾಂತ್ ಶೆಟ್ಟಿಯವರು, ಅಪೂರ್ವ ಶೆಟ್ಟಿಯವರು, ಹಾಗೆಯೇ ಆಯರಂ ಎಣ್ಮೂರಿಂದ ಏನು ವಾಟ್ಸಪ್ಪನ್ನು ಮಾಡಿ ಎಲ್ಲ ಉತ್ತರವನ್ನು ಕಳಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ, ಹೆಚ್ಚಿನವರೆಲ್ಲರೂ ಕೂಡ ರೈಟ್ ಆನ್ಸರನ್ನೇ ಕೊಟ್ಟಿದ್ದಾರೆ. ಹಾಗೆ ನನಗೆ ನೀವು ಕಾಲನ್ನು ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿದರೆ ನನಗೆ ಮಾಡಬೇಕಾಗಿರೋದು ಕಾಲ್ ಮಾಡಿ ಹೇಳಬೇಕು. ಡ್ಯಾಶ್ ಭೋಜಣ್ಣೆ ಅಂತ ಹೇಳಿದ್ದೆ, ತುಳುವಿನ ಬಹಳ ಫೇಮಸ್ ಆಗಿರುವಂಥ ಒಂದು ನಾಟಕದ ಹೆಸರಿದು. ಯಾರು ಏನು ಹೇಳ್ತಾರೆ ಕೇಳುವ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ಕಾರ ಜಯಪ್ರಕಾಶ್ ಅವರು, ಏನು ಹೇಳ್ತೀರಿ?
1: ಭಜನೆ ಭೋಜಣ್ಣೆ ಆಗಿರ್
0: ಭಜನೆ ಭೋಜಣ್ಣೆ ಅದೇ. ಓಕೆ, ಎರಡು ಕುಡಂಜಿಗೆ ನೋಡ. ನರ್ವಸ್
1: ನಾರಾಯಣೆ.
0: ಓಕೆ, ಥ್ಯಾಂಕ್ ಯು. ಭಜನೆ ಭೋಜಣ್ಣೆ ನರ್ವಸ್ ನಾರಾಯಣೆ ಅದೇ. ಸೊ ನೋಡಿ ಎಂತೆಲ್ಲ ನಾಟಕದ ಹೆಸರುಗಳಿದೆ. ಇನ್ನೊಂದು ಹೇಳ್ತೇನೆ, ಡ್ಯಾಶ್ ಗಮ್ಮತ್ತು. ಏರ್ನ ಗಮ್ಮತ್ತು ಪಲ್ನೆ ಕಾಲ್ ಮಂತ್ ಪಲ್ನೆ ನಿಮ್ಮ ಉತ್ತರಕ್ಕೋಸ್ಕರ ಯಾರೆಲ್ಲ ಉತ್ತರವನ್ನು ಹೇಳ್ತೀರಿ ಕಾಲನ್ನು ಮಾಡ್ಬೋದು. ಹೇಳಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡಿ. ಡ್ಯಾಶ್ ಗಮ್ಮತ್ತು, ನನಗಂತೂ ಈ ನಾಟಕಗಳಲ್ಲಿ ಈ ನಾಟಕ ಸ್ವಲ್ಪ ಇಷ್ಟ ಆದಂಥ ನಾಟಕಗಳು ಇದು ಕೂಡ ಒಂದಾಗಿದೆ. ಬಹಳ ಒಂದು ಅದ್ಭುತವಾದಂಥ ನಟನೆ. ಯಾರ್ದು ನವೀನ್ ಡಿ ಪಾಟೀಲ್ ಅವರ ಒಂದು ಅಭಿನಯ ನೋಡಬೇಕು ಅಂತ ಹೇಳಿದರೆ ಈ ನಾಟಕವನ್ನು ನೋಡಬೇಕು ಅಂತಲೇ ನಾನು ಯಾವಾಗಲೂ ಹೇಳೋದಿದೆ. ಅವರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ಏನು ಹೇಳ್ತೀರಿ ಲತಾ ಅವರೇ? ಗಂಗುನ ಗಮ್ಮತ್ ಅದೇ. ಓಕೆ, ಕುಡಂಜಿಕೆ ನೋಡಿರಡ. ಕುಡಂಜಿದಾದ ಪಂಡ ಪೋಡಿಯೊಡ್ಚಿ ಚಿ ಡ್ಯಾಶ್ ಪೋಡಿಯೊಡ್ಚಿ ಡ್ಯಾಶ್ ಪೋಡಿಯೊಡ್ಚಿ ಡ್ಯಾಶ್. ಸೊ ಈ ನಾಟಕದ ಫುಲ್ ಪುತಾರ ನನಗೆ ಪಾ ನೋಡು ಕಾಲ್ ಮಂತದ್ದು ಹಿಂಗೆ ಪಲ್ನೆ. ಅನೇಕ ಜನ ವಾಟ್ಸಪ್ಪನ್ನು ಮಾಡ್ತಾ ಇದ್ದೀರಿ, ಕಾಲ್ಗಳನ್ನೆಲ್ಲ ಮಾಡಿ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲ್ ಮಾಡಿ ತುಳು ನಾಟಕದ ಬಗ್ಗೆ ನಾನು ಹೆಸರುಗಳನ್ನು ನಾನು ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಹೆಸರು ಗೊತ್ತಿದೆ, ಪೂರ್ತಿ ಯಾರು ಮಾಡ್ತಾ ಇದ್ರಿ ನನಗಂತೂ ಹೇಳಿ. ಪೋಡಿಯೊಡ್ಚಿ ಡ್ಯಾಶ್ ಅಂತ ಹೇಳಿದ್ದೇನೆ. ಆಲೋಚನೆ ಮಾಡಿದ ರೇಡಿಯೋ ಸಂಜೆ ನಾನು ಆರ್ಜೆ ಅಭಿಷೇಕ್. ಚಂದ್ರನೇ ಜುಮ್ಕಿ ಮಾಡಿ ಇಟ್ಕೊಂಡಿದ್ದು ಹಾಯಾಗಿ ಪುಟ್ಟ ಕೆನ್ನೆಗೊಂದು.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಬೇರೆ ಬೇರೆ ನಾಟಕಗಳ ಹೆಸರನ್ನು ಹೇಳ್ತಾ ಹೋಗಿದ್ದೆ, ಯಾರೆಲ್ಲ ಉತ್ತರವನ್ನು ಕೊಡ್ತೀರಿ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ನೀವು ಹೇಳ್ಬೋದು. ಸೊ ಪೋಡಿಯೋಡ್ಚಿ ಅಂತ ಬಂತೆ, ಪೋಡಿಯೋಡ್ಚಿ ಡ್ಯಾಶ್ ಅಂತ ನಿಖಲು ಕಂಟಿನ್ಯೂ ಅನ್ಬೋದು. ಸೊ ನನಗೆ ಪ್ರಶಾಂತ್ ಶೆಟ್ಟಿ ಅವರು ಸರಿ ತಪ್ಪು ಗೊತ್ತುಜ್ಜಿ ಅಂತ ಹೇಳಿದ್ದಾರೆ. ಸೊ ನೋಡುವ, ಅವರು ಕೂಡ ಏನೋ ಒಂದು ಉತ್ತರವನ್ನು ಕಳಿಸಿದ್ದಾರೆ, ಹಾಗೆಯೇ ಅನೇಕ ಜನ ಎಲ್ಲ ಉತ್ತರವನ್ನು ಕಳಿಸಿದವರಿದ್ದಾರೆ. ಅನೇಕ ಜನರ ಹೆಸರೆಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ. ನೀವು ನಿಮ್ಮ ಏನು ಉತ್ತರದ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಕಳಿಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಆಯ್ತಾ, ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ.
1: ನಮಸ್ತೆ
0: ಪೂರ್ಣಿಮಾ ಮೇಡಮ್. ಸುಪನ್ ಪೂಜೆ ಗೊತ್ತಾಯ್ತು ನಾಟಕದ ಬುಧಾರಿ ಹಾಗೇನೆ. ಪ್ರಶಾಂತ್ ಶೆಟ್ಟಿ ಅವರು, ಅಪೂರ್ವ ಅವರು ಇವರೆಲ್ಲರೂ ಕೂಡ ಪೋಡಿಯುರ್ಚಿ ಆನುಲ್ಲ ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು. ಅದರ ಜೊತೆಗೆ ಅನೇಕ ಜನ ಹೆಸರು ಇಲ್ಲದವರೆಲ್ಲ, ಐ ಮೀನ್ ಹೆಸರು ನಂಗೆ ಗೊತ್ತಾಗ್ತಾ ಇಲ್ಲ, ಜಸ್ಟ್ ನಿಮ್ಮ ನಂಬರ್ ಇದೆ, ನೀವೆಲ್ಲರೂ ಕೂಡ ಉತ್ತರಗಳನ್ನು ಕಳಿಸಿದ್ದೀರಿ, ನಿಮಗೆಲ್ಲರಿಗೂ ಕೂಡ ರೈಟ್ ಆನ್ಸರ್ ಅಂತ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ. ಸೊ ಹಾಗೆ ನಿನ್ನೊಂದು ನಾನು ಹೇಳ್ತಿರೋದು ಈರಂದ್, ಈರನ್ನು ನೀವು ಕಂಟಿನ್ಯೂ ಮಾಡಬೇಕು. ಅದರ ಮುಂದೆ ಒಂದು ಚೆನ್ನಾಗಿರುವಂಥ ಒಂದು ಶಬ್ದ ಇದೆ, ಯಾವುದದು ಹೇಳಿ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ನೋಡಿ, ಈ ನಾಟಕದ ತುಳು ರಂಗಭೂಮಿಯ ನಾಟಕದ ಹೆಸರುಗಳ ಬಗ್ಗೆನೇ ಒಂದು ರಿಸರ್ಚ್ ಮಾಡ್ಬೋದು ಅಂತ, ಒಂದು ದೊಡ್ಡ ಸ್ಟಡೀಸ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಯಾಕೆಂಥೇಳಿದ್ರೆ ಅಷ್ಟು ಅಟ್ರ್ಯಾಕ್ಟಿವ್ ಆಗಿರುವಂಥ ಹೆಸರುಗಳನ್ನು ತುಳುನಾಟಕ ರಂಗ ನೀಡ್ತಾ ಬಂದಿದೆ. ಅದೆಷ್ಟು ಸಾವಿರ ನಾಟಕಗಳು ಬಂದು ಹೋಗಿದೆ, ಆದರೂ ಕೂಡ ಕೆಲವೊಂದಿಷ್ಟು ನಾಟಕಗಳ ಹೆಸರು ನಮ್ಗೆ ಈಗಲೂ ಕೂಡ ನಮ್ಮ ಮನಸ್ಸಲ್ಲಿ ಉಳಿದು ಬಿಟ್ಟಿದೆ. ನಾಟಕ ನಾವು ಎಷ್ಟು ನೋಡಿದೀವೋ ಗೊತ್ತಿಲ್ಲ, ಅದರ ಟೈಟಲ್ ಇದೆಯಲ್ಲ ಅದು ನಮಗೆ ಬಹಳ ಹತ್ತಿರ ಆಗಿಬಿಡುತ್ತೆ. ಎನಿವೇಸ್, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈರ್ ಡ್ಯಾಶ್ ಪಲ್ನೆ ತುಕ ಏರ್ ಪನ್ ಪರ್ ಕಾಲ್ ಮನ್ ಪ್ಲೇ. ಮುಂದಿನ ಕಾಲ್ ಇಲ್ಲದ್ರೆ ಯಾರು ಅಂತ ನೋಡುವ. ನಮಸ್ಕಾರ. ಪಲ್ನೆ ತುಕ ಈರ್ ಏರ್ ಅಂದ. ಓಕೆ, ಸೊ ಈರ್ ಏರ್ ಯಾನ್ ಅರೆ ಏನ್ ನೋಡಿ ಅಂಡರ್ ರಾಂಗ್ ಆನ್ಸರ್. ಪ್ರಶಾಂತರಿಗೆ ಏನ್ ಈರ್ ಉಂಡಾರ ಅಂದ್ ಇಜ್ಜಪ್ಪ ಮಧ್ಯಾಹ್ನ ಆತನ ನಾಟಕದ ಬುಧಾರ ಮಾತ್ರ ಅವತ್ತು. ತುಕ ಏರ್ ಮಾತ ಪನ್ ಪರ್ ಪಲ್ನೆ ಪಲ್ನೆ ಕಾಲ್ ಮಾಡಿ ಕಾಲ್ ಮಾಡಿ, ನಿಮಗೆ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಈರ್ ಈರ್ ಈರ್ ಈರ್ ಬಹಳ ಏನು ಕಾಮನ್ ಆಗಿರುವಂಥ ಒಂದು ಮಾತು ಇದು. ಮನೆಯಲ್ಲಿ ನಾವು ಹೆಚ್ಚಾಗಿ ಯಾರ ಹತ್ರ ಆದರೂ ಇದನ್ನು ಕೇಳ್ತಾ ಇರ್ತೇವೆ. ಇಷ್ಟೆಲ್ಲ ಕ್ಲೂ ಕೊಟ್ಟಿದ್ದೇನೆ, ನೀವು ಆಲೋಚನೆಯನ್ನು ಮಾಡ್ಬೋದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM. Radio Sanjay Ali, nanu RJ Abhishek. Radio Sanjay, Radio Sanjay. ಬೇತೆ ಬೇತೆ ನಾಟಕದ ಪುದರ್ನ ಬಂದಿಲ್ಲ ಏನು ಪನ್ಯಂಚಿನ ಪುದರ್ನ ನೀವು ಕಂಪ್ಲೀಟ್ ಆದ ಪನ್ನುಡು ಅಂದು ಬಂದಿಲ್ಲ ತುಂಬ ಜನ ಕಾಲ್ ಮಾಡ್ತಾ ಇದ್ರಿ ವಾಟ್ಸಪ್ ಮಾಡ್ತಿದ್ದೀರಿ ಉತ್ತರ ಎಲ್ಲ ಕೊಡ್ತಾ ಇದ್ರಿ ಸೊ ಇನ್ನು ಕೂಡ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳ್ಬೋದು ನನಗಂತೂ ಹೇಳಿ ಜಯರಾಮ್ 83 ವಾಟ್ಸಪ್ಪನ್ನು ಮಾಡಿದ್ದಾರೆ ಪೂರ್ಣಿಮಾ ಸಾಲತೂರಿಂದ ಹೇಳಿದ್ದಾರೆ ಅಪೂರ್ವ ಅವರು ಹೇಳಿದ್ದಾರೆ ಹಾಗೆಯೇ ಒಂದಿಷ್ಟು ಜನ ಎಲ್ಲ ವಾಟ್ಸಪ್ಪನ್ನು ಮಾಡಿದ್ದಾರೆ ಸೊ ಇನ್ನು ಕೂಡ ನನಗೆ ನೀವು ಕಾಲನ್ನು ಮಾಡಿ ವಾಟ್ಸಪ್ಪನ್ನು ಮಾಡಿ ಹೇಳಿ ಭಾಳ ಸಿಂಪಲ್ ಆಗಿರುವಂಥದ್ದು ನಾನು ಕೇಳಿದ್ದೇನೆ ಈರು ಸೊ ಈರು ಡ್ಯಾಶ್ ಅದನ್ನು ಕಂಪ್ಲೀಟ್ ಮಾಡಿ ಬಹಳ ಒಂದು ಫೇಮಸ್ ಆದಂಥ ನಾಟಕದ ಹೆಸರು ಇದು ಯಾವುದು ಅಂತ ನನಗೆ ನೀವು ಹೇಳ್ಬೋದು ಕಾಲ್ ಮಾಡಬೇಕು ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ ನಿಖಲು ಯಾರೆಲ್ಲ ವಾಟ್ಸಪ್ ಮಾಡಿದ್ದೀರಿ ನೀವೆಲ್ಲರೂ ಕೂಡ ರೈಟ್ ಆನ್ಸರನ್ನು ಕೊಟ್ಟಿದ್ದೀರಿ ಆಯಿತಾ ನಿಖಲು ಪಂತಿನ ರೈಟ್ ಆ್ಯಂಡ್ ಯಾರನ್ನ ಕಾಲ್ ಮಂತ ಪಂಡ್ಯಾಡ ಬಾರಿ ಎಡ್ಡೆ ಎತ್ತಂದೆ ಕಾಲ್ ಮಂತ್ಲಿ ಪಲ್ಲೆ ಹೇರಗಳ ಉತ್ತರ ಗೊತ್ತಿತ್ತಂಡ ಮುಂದಿನ ಕಾಲರ್ ಇದ್ದಾರೆ ನಮಸ್ಕಾರ ಈರಿ ಬೋಲು ಈರು ಓಲು ಈರು ಓಲ್ ಅತ್ತು ಬೇತದಾದನ ಉಂಡು ಯಾನ್ ನಿಕ್ಲ ಬಂದಿಲ್ಲ ತುಕ ಏರ್ ಪನ್ಪಾರು ಆಲೋಚನೆ ಮನ್ಪುಲೆ ಈರು ಡ್ಯಾಶ್ ಮುಂದಿನ ಕಾಲ್ ಇದ್ದಾರೆ ಹಲೋ ನಮಸ್ಕಾರ
1: ನಮಸ್ತೆ ಸರ್ ಜಯಪ್ರಕಾಶ್
0: ಪಲ್ಲೆ ಸರ್ ಪಲ್ಲೆ
1: ಈರು ದೂರ ಅದು
0: ಈರು ದೂರ ರೈಟ್
1: ಈರು ಉಂಡಾರ ಬಂದಲು ಉಂಡಾ
0: ಈರು ಉಂಡಾರ ಅಂದ
1: ಕೈತಲ
0: ಬೈದಾರೆ ಫಟಾಫಟ್ ಕಾಲ್ ಮಂತ ಪಲ್ಲೆ ನಿಖಿಲ ಆನ್ಸರ್ಗೋಸ್ಕರ ಕಾತೊಂದಲೆ ಕಾಲ್ ಮಾಡಿ ಹೇಳಿ ಹೇಳಿ ಯಾರೇನು ಹೇಳ್ತೀರಿ ಅಂತೇಳಿ ಬಹಳ ಫೇಮಸ್ ಆದಂತ ಇದು ಒಂದು ಏನು ನಾಟಕದ ಹೆಸರು ಇದಾಗಿದೆ ಮುಂದಿನ ಕಾಲ್ ಇದ್ದಾರೆ ನಮಸ್ಕಾರ
2: ಹಲೋ ನಮಸ್ತೆ
0: ನಮಸ್ಕಾರ
2: ಕುಸುಮಾಕರ್
0: ಪಲ್ಲೆ ತುಕ ಪಿತ್ತಲ್ ದೌಲೈ
2: ಅವು ಕೆಲವು ಸೊತ್ತಲ್ಲ
0: ಬಿತ್ತಲ್ ದೌಲೈ ಉಲ್ಲ
2: ಕೆಲವು
0: ಸೊತ್ತುಲು ಕುಡುಂಜಿಗೆ ನೋಡಿ ಎರಡ
2: ಬಾಲಕೃಷ್ಣ ಬಾಲಕೃಷ್ಣ
0: ದಾದೆ ಡ್ಯಾಶ್
2: ಬಾಲಕೃಷ್ಣ ಚಿಚ್ಚಿ
0: ಸೊ ಬಾಲಕೃಷ್ಣ ಡ್ಯಾಶ್ ಪಲ್ಲೆ ಪಲ್ಲೆ ಪಲ್ಲೆ ಅಂದ್ರೆ ಒಂದು ಫೇಮಸ್ ಆಯ್ತು ಅಂಚಿನ ನಾಟಕಲು ನಾಟಕ ಫೇಮಸ್ ಅಥವಾ ಪುದ್ರ ಫೇಮಸ್ ಪಂಡ್ರೆ ಅಬ್ಬಿ ಒಟ್ಟು ನಿಖಲು ಕಾಲ್ ಮಂತಪ್ಪ ನೋಡಿ ಹಿಂಗೆ ಪಲ್ಲೆ ತುಕ ಏರು ಮಂತಪ್ಪ ಅಂತಾರೆ ಬಾಲಕೃಷ್ಣ ಡ್ಯಾಶ್ ಥಿಂಕ್ ಮಾಡಿ ಆಲೋಚನೆ ಮಾಡಿ ಉತ್ತರ ಯಾರಿಗೆಲ್ಲ ನಾಟಕದ ಹೆಸರು ಗೊತ್ತಿದೆ ಕಾಲ್ ಮಾಡಿ ನನಗೆ ನೀವು ಹೇಳ್ಬೋದು ಎವರ್ ಗ್ರೀನ್ ಒಂದಿಷ್ಟು ನಾಟಕಗಳ ಹೆಸರನ್ನು ನನಗೆ ಸಿಕ್ಕಿದಂತಹ ನನಗೆ ನೆನಪಾದಂಥ ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಾಯ್ತಾ ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಬಾಲಕೃಷ್ಣ ಡ್ಯಾಶ್ ಅಂತ ಕೇಳಿದ್ದೇನೆ ಬಹಳ ತುಂಬ ಈಸಿ ಇದೆ ಏನು ಕಷ್ಟ ಇಲ್ಲ ಆಯಿತಾ ಸೊ ನೀವು ಸ್ವಲ್ಪ ಆಲೋಚನೆ ಮಾಡಿದರೆ ನಿಮ್ಗೆ ಉತ್ತರ ಸಿಗ್ಬೋದು ಉತ್ತರ ಏನಾದರೂ ಗೊತ್ತಾದರೆ ಫಟಾಫಟ್ ಕಾಲ್ ಮಾಡಿ ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳಿ ಒಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ ನಮಸ್ಕಾರ
3: ಹಲೋ ನಮಸ್ತೆ
0: ನಮಸ್ತೆ ವಿಜಯಲಕ್ಷ್ಮಿ ಕಲ್ಲರ್ ಕಡ್ದು ಪನ್ನೆ ವಿಜಯಲಕ್ಷ್ಮಿ ದಾದವನ್ ಬರ್
3: ಬಾಲಕೃಷ್ಣ ಗೋಪಿಕೃಷ್ಣ
0: ಬಾಲಕೃಷ್ಣ
3: ಗೋಪಿಕೃಷ್ಣ
0: ಗೋಪಿಕೃಷ್ಣ ಅವ್ ನಾಟಕ ಬೈದನ
3: ನಾಟಕ
0: ಬೈಜಿ ಈರೇಂಜ್ ಪಣ್ಣ ಇರ್ನಲ್ಲಿ ಕೊಡು ಅವಳಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಕೃಷ್ಣ ಗೋಪಿಕೃಷ್ಣಗೆ ಸೊ ಅಂಚನೆ ಬಾಲಕೃಷ್ಣೇ ಬಾಲ್ಯದಮ್ಮೆ ಅಂತ ಕಳಿಸಿದ್ದಾರೆ ನನಗೆ ಪ್ರಶಾಂತ್ ಅವರು ಐ ಥಿಂಕ್ ಆ ನಾಟಕ ಬಂದಿದೆ ಅಂತ ಅನಿಸುತ್ತೆ ಆದರೆ ನಾನು ಕೇಳಿರುವಂಥದ್ದು ಅದಲ್ಲ ಇನ್ನೊಂದು ಬೇರೆ ಯಾವುದೋ ಇದೆ ನೋಡುವ ಯಾರಾದರೂ ಹೇಳ್ತೀರಾ ಅಂತ ಹಲೋ ನಮಸ್ಕಾರ
3: ಹಲೋ ನಮಸ್ತೆ
0: ಪಲ್ಲೆ ಮೇಡಮ್
3: ಬಾಲಕೃಷ್ಣ ಬಿ ಎ
0: ಬಾಲಕೃಷ್ಣ ಬಿ ಎ ವೆರಿ ಗುಡ್ ರೈಟ್ ಆನ್ಸರ್ ಕುಡಂಜಿಗೆ ನೋಡ
3: ಕೇಳಲೆ ದುಃಖ
0: ಕೆಬಿ ಡ್ಯಾಶ್ ಆಲೋಚನೆ ಮಂತ್ ಪಲ್ಲೆ ಕೇಳ್ತಿರೋದು ರೇಡಿಯೋ ಸಂಜೆ ನಾನು ಆರ್ ಜೆ ಅಭಿಷೇಕ್.

0: ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಬೇರೆ ಬೇರೆ ನಾಟಕಗಳ ಹೆಸರನ್ನು ಹೇಳ್ತಾ ಇದ್ದೀನಿ. ನಾಟಕದ ಉತ್ತರ ಬರೋದಿಲ್ಲ, ಫಟಾಫಟ್ ನಿಗಲ್ಲ ಕಾಲ್ ಬಂದು ಬರೋದಿಲ್ಲ, ಮಾತ್ರ ಉತ್ತರ ಬರೋನುಂಡು. ಡ್ಯಾಶ್ ನಿಕಲ್ಲಿ ಕೇಂದಿನಿ ದಾದ ಪಂಡ ಕೆಬಿ ಇಂದ ಬಂದ ಪೋತೆ. ಸೊ ನೆಕ್ಸ್ಟ್ ದಾದ ಅಂದ್ ಕೆಬಿ ಆಯ್ ಬೊಕ್ಕ ದಾದ ಅಂದ್ ನಾಟಕದ ಪುದರವು ಆಲೋಚನೆ ಮನ್ಪುಲೆ ಏರ್ ಆನ್ಸರ್ ಯಾರು ಉತ್ತರವನ್ನು ಕೊಡ್ತೀರಿ ನನಗಂತೂ ಕಾಲ್ ಮಾಡಿ ನೀವು ಹೇಳಬಹುದು. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ಕಾರ, ರವಿ ಕೋಡಿಕಲ್.
0: ರವಿ ಕೋಡಿಕಲ್ ಪಲ್ಲೆ ರವಿ ಅಣ್ಣ ದಾದ ಬಂದ
1: ಕೆಬಿ ಪಿತ್ತಲ
0: ಕೆಬಿ ಪಿತ್ತಲ ಅತೆ ರವಿ ಅಣ್ಣ ಎರಡು ಅಂಜಿ ಅನಕೆ ಏನು ಕಾಸು ಓಲ್ ದೀಪಾರ ಪಲ್ಲೆ ಇರ್ತುಕ ಒಂದು ನಾಟಕದ ಹೆಸರು ತುಕ ಬಲ್ಲೆ ಏರ್ಮಾದಾದ ಪನ್ಪರ್ ಯಾರಾದರೂ ಗೆಸ್ ಮಾಡುವುದಿದ್ರೆ ಎಲ್ಲ ಮಾಡ್ಬೋದು, ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಪ್ರಶಾಂತ್ ಶೆಟ್ಟರ್ ರೈಟ್ ಆನ್ಸರನ್ನು ಕಳಿಸಿದ್ದಾರೆ. ಇನ್ನು ಯಾರೆಲ್ಲ ಹೇಳಲಿಕ್ಕಿದೆ ಹೇಳಿ, ಕಾಲನ್ನು ಮಾಡಿ. ಡ್ಯಾಶ್ ಮಲ್ಪೊಡ್ಚಿ ದಾದ ಪನ್ಪರ್ ಪಲ್ಲೆ ಪಲ್ಲೆ ಪಲ್ಲೆ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಇವತ್ತಿನ ಈ ದಿನದ ಒಂದಿಷ್ಟು ಸುದ್ದಿಗಳನ್ನೆಲ್ಲ ನಾನು ನಿಮಗೆ ಹೇಳಬೇಕು. ಏನೇನು ಕತೆ, ಏನೇನು ಸುದ್ದಿ, ಎಲ್ಲಿ ಮಳೆ ಬೆಳೆ ಎಲ್ಲ ಇದೆಯಾ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೇಳಿದಂಥ ಪ್ರಶ್ನೆಗೆ ಯಾರಿಗಾದರೂ ಉತ್ತರ ಹೇಳಲಿಕ್ಕಿದ್ರೆ, ಪ್ರಶ್ನೆ ಅನ್ನೋದಕ್ಕಿಂತ ನಾಟಕದ ಹೆಸರುಗಳನ್ನು ಪೂರ್ತಿಯಾಗಿ ಹೇಳಲಿಕ್ಕಿದ್ರೆ, ಮತ್ತು ಪಂಡ್ರಂಡು ಪಲ್ಲೆ ಡ್ಯಾಶ್ ಮಲ್ಪೊಡ್ಚಿ ಇಂದ ಏನು ಪಂತೆ ಡ್ಯಾಶ್ ಮಲ್ಪೊಡ್ಚಿ ಪನೋಡ್ನಿಕ್ಲು ಕಾಲ್ ಮಂತದ ಯಾರಿಗೆ ಆನ್ಸರ್ ಗೊತ್ತುಂಡು ನೀವು ಕಾಲ್ ಮಂತ ಪಲ್ಲೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಮಾರ್ಜಿ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್.
1: ರೇಡಿಯೋ ಸಂಜೆ.
0: ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ.
2: ನಮಸ್ತೆ. ಕುಸುಮಾಕರ ಕೊಟ್ಟಾರ.
0: ಕುಸುಮಾಕರಣ್ಣ ಪನ್ನೆ ತುಕ ನಮ್ಮ ಪಲ್ಲೆ ಪಲ್ಲೆ ಪಲ್ಲೆ ನಮ್ಮ ಅಂದ ಬಂತ ಎರಗ ಮಾತ ಪಂಡ್ರೆ ಪಲ್ಲೆ ಅದ ಜೊತೆಗೆ ಇವತ್ತಿನ ಇದನ್ನ ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು. ಸುದ್ದಿ ಒಂದು ತೂಗೊಂಡು ಬರ್ತದೆ, ಅದ ಮತ್ತೆ ವಿಷಯ ಇನ್ನೊಂದು. ಓಕೆ, ಸೊ ಇವತ್ತಿನ ಸುದ್ದಿಯನ್ನು ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದ ಮಳೆ, ಕರಾವಳಿ ಮಲೆನಾಡಲ್ಲಿ ಹೆಚ್ಚಿನ ಮಳೆ, ಈ ಎರಡು ಜಿಲ್ಲೆಯಲ್ಲಿ ಮಳೆ ಇಲ್ಲ ಅಂತ. 24 ಗಂಟೆಯಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವಂಥ ಸಾಧ್ಯತೆ ಇದೆ. ಹಾಗೆಯೇ ಬೆಂಗಳೂರು ನಗರ, ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯಾಗಿಲ್ಲ. ಬಹಳ ಏನು ಬೇರೆ ಬೇರೆ ಸಮಯ ಬೇರೆ ಬೇರೆ ಕಾರಣಗಳಿಂದಾಗಿ ಕರ್ನಾಟಕದ ಹೆಚ್ಚಿನ ಕಡೆಗಳಲ್ಲಿ ಮಳೆ ಆಗಿಲ್ಲ. ಬರವನ್ನು ಘೋಷಿಸಬೇಕು ಅಂತ ಹೇಳಿ ಒಂದು ಕಡೆಯಲ್ಲಿ ಮಾತುಕತೆಗಳು ಆಗ್ತಾ ಇದೆ. ಇನ್ನು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಂಸತ್ತಿನ ಆವರಣದಲ್ಲಿ ಸ್ವಾಗತ ಕೋರಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿರುವಂತಹ ಹೇಳಿಕೆ ಕುಡಿಯುವುದು ಮಾಧ್ಯಮದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆಯೇ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಎಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ ಆದೇಶವು ಅವೈಜ್ಞಾನಿಕವಾಗಿದ್ದು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಅವರ ಆರೋಪವನ್ನು ಮಾಡಿರುವಂಥದ್ದು. ಹಾಗೆಯೇ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದ್ದು ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಂಗಳವಾರ ಶಿಫಾರಸನ್ನು ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ನೀಟ್ ಯು ಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಇತ್ತೀಚೆಗೆ ದೇಶದಾದ್ಯಂತ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪೊಲೀಸರು ಅತಿಯಾದ ಬಲಪ್ರಯೋಗ ಮಾಡಿದ್ದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಸ್ವತಂತ್ರ ಹಾಗೂ ಪಾರದರ್ಶಕ ತನಿಖೆಗೆ ಅರ್ಹವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಮಂಗಳವಾರ ಒಂದು ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಕೇಳಿ ಹೋಗಿದ್ದೆ, ಸೊ ನಮ್ಮ ಅಂತ ಬಂದಿತ್ತೆ, ನಮ್ಮ ಇನ್ ಕಂಟಿನ್ಯೂ ಮನ್ಪುಲಿ ಏನು ಪನ್ನೊಂದಿತ್ತೆ. ಸೊ ಪ್ರಶಾಂತನೇ ಪನ್ನೊಂದಲ್ಲಿ ನಮ್ಮ ಕುಟುಂಬ ಅಂದ ಅಂಡ ಕುಟುಂಬ ನಾಟಕ ಉಂಡು ವಿಜಯಕುಮಾರ್ ಕೊಟೀಲ್ ಬೈದಾರ್ನ ಅಂಡ ಐಟ್ ನಮ್ಮ ಪನ್ಪಿನ ಶಬ್ದ ಇಜ್ಜಿ ಬಂದ ಹೆಂಗೆ ತೋಜುಂಡು ಬೇತಕಲ್ಲ ಮೀನಿ ಬೈದನ ಗೊತ್ತೋಜಿ, ಬಟ್ ರವೆ ಪನ್ಪಿನ ಅಂಡ ಜಸ್ಟ್ ಕುಟುಂಬ ಮಾತ್ರ. ತುಕ ನಮ್ಮ ಕಂಟಿನ್ಯೂ ಪನ್ನೋಡ್ ನಿಕ್ಲು ಕಾಲ್ ಮಂದ ಪನ್ನೆ ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು ನನಗೆ ನೀವು ಹೇಳಿ. ಶೋ ನಮ್ಮ ಡ್ಯಾಶ್ ಅಂದ್ರೆ ಒಂಜಿ ಇದನ್ನ ನಮ್ಮ ಕಾಪಿಕಾಟ್ ಸರ್ನ ನಾಟಕ ಒಂದಿಲ್ಲ ನೋಡುವ ಯಾರೆಲ್ಲ ಹೇಳ್ತೀರಿ ಅಂತ. ನಮ್ಮ ಡ್ಯಾಶ್ ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದೀರಿ, ಉತ್ತರ ಎಲ್ಲ ಕೊಟ್ಟಿದ್ದೀರಿ ಆಯಿತಾ. ಹಿಂಗೆ ನಮ್ಮ ಯಾರು ಎಸ್ ನಮ್ಮ ಪೂರ್ಣಿಮಾ ಸಾಲುತ್ತರ್ ಅವರು ಕಳಿಸಿದ್ದಾರೆ, ಹಾಗೆಯೇ ಅಪೂರ್ವ ಅವರು ಕಳಿಸಿದ್ದಾರೆ, ಸಾರಿಕರೆ ಅವರು ಕಳಿಸಿದ್ದಾರೆ, ಹೀಗೆ ತುಂಬ ಜನ ಎಲ್ಲ ಕಳಿಸಿದ್ದಾರೆ ನೋಡುವ ಇನ್ನು ಕೂಡ ಯಾರೆಲ್ಲ ಹೇಳ್ತೀರಿ ಅಂತ. ಉತ್ತರ ಹೇಳಿ ನಮ್ಮ ಡ್ಯಾಶ್ ಪಲ್ಲೆ ಯಾರಿಗೆ ಬಂದ 12 ಆನ್ಸರ್ ಯಾರಿಗೆಲ್ಲ ಗೊತ್ತಿದೆ ಫಟಾಫಟ ಕಾಲನ್ನು ಮಾಡಿ ನನಗೆ ನೀವು ಹೇಳಿ ಯಾರು ಉತ್ತರವನ್ನು ಕೊಡ್ತೀರಿ ಅಂತೇಳಿ. ಒಂಜಿ ಒಂಜಿ ಪೊಣ್ಣನ ಬಗೆತ ನಾಟಕ, ಒಂದು ಪೊಣ್ಣು ಮಗಲನ್ನ ಬದುಕದ ಬಗೆತ ಒಂದು ನಾಟಕ, ಒಂದು ಹೆಣ್ಣಿನ ಹೆಸರು ಇದರ ಮುಂದೆ ಇದೆ. ಯಾರಾದರೂ ಗೆಸ್ ಮಾಡ್ಬೋದು ಈಗಾದರೂ, ನಾನು ಏನು ಕಷ್ಟ ಇಲ್ಲ ನಿಮಗೆ, ತುಂಬ ಈಸಿ ಇದೆ. ನಮ್ಮ ಡ್ಯಾಶ್ ಯಾರೆಲ್ಲ ಕಾಲ್ ಮಾಡಿ ಹೇಳಲಿಕ್ಕಿದೆ, ಯಾರೆಲ್ಲ ಗೆಸ್ ಮಾಡ್ತೀರಿ ನೀವು ಮಾಡಿ ಕಾಲನ್ನು ಮಾಡಿ ಅಂತ ನಿಮ್ಮಲ್ಲಿ ಹೇಳ್ತಾ, ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಹಾಗೆ ಒಂದು ವೇಳೆ ಕಷ್ಟ ಆಗೋದಾದರೆ ನಾನೇ ಯಾರೆಲ್ಲ ಉತ್ತರ ಕೊಟ್ಟಿದ್ದಾರೆ ಅವ್ರು ಹೇಳಿದಂಥ ಉತ್ತರವನ್ನು ಹೇಳ್ತೇನೆ. ಎಸ್, ಉತ್ತರವನ್ನು ಕೊಟ್ಟಿರುವಂಥದ್ದು ನಮ್ಮ ಕಾವೇರಿ. ರೈಟ್ ಆನ್ಸರ್ ನಮ್ಮ ಕಾವೇರಿ ಸರಿಯಾದಂಥ ಉತ್ತರ. ಓಕೆ, ಎಲ್ಲರೂ ಕೂಡ ಯಾರೆಲ್ಲ ವಾಟ್ಸಪ್ ಮಾಡಿದ್ದೀರಿ ಎಲ್ಲರೂ ಕೂಡ ಸರಿಯಾದಂಥ ಉತ್ತರವನ್ನೇ ಕೊಟ್ಟಿದ್ದೀರಿ. ಮುಂದಕ್ಕೆ ನಾನು ಹೇಳ್ತಿರೋದೇನು ಅಂತೇಳಿದರೆ ಡ್ಯಾಶ್ ಕುಟುಂಬ, ಇದು ರೀಸೆಂಟಾಗಿ ಬಂದಂಥ ಒಂದು ಏನು ನಾಟಕದ ಹೆಸರು ಡ್ಯಾಶ್ ಕುಟುಂಬ. ಆಲೋಚನೆ ಮಾಡಿ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಆನ್ಸರ್ ನನಗೆ ನೀವು ಹೇಳ್ಬೋದು. ಒಂದು ಸಾಂಗ್ ನಂತರ ಮತ್ತೆ ನಾನು ಬರ್ತೇನೆ ನಿಮ್ಮ ಜೊತೆ ಏನು ಮಾತಾಡೋದಕ್ಕೆ, ಯಾರೆಲ್ಲ ಹೇಳಲಿಕ್ಕಿದ್ರೆ ಹೇಳ್ಬೋದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: गाइस, वेलकम बैक टू रेडियो सारंग 107.8 एफएम। रेडियो संजय ननु आरजे अभिषेक। भारी भारी भारी भारी नाटक तपदर मत पनंदुलार भारी उशरुल निकलो हेळिद तक्षण एल्लरू कूड उत्तरवन्न ಏನು ಕೊಡ್ತಾ ಇದ್ರಿ. ಎನಿವೇಸ್, ಏನೇ ಆಗಲಿ, ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳಿ ಹೋಗಿದ್ದೆ ಡ್ಯಾಶ್ ಕುಟುಂಬ ಅಂತ ರೀಸೆಂಟಾಗಿ ಬಂದಂಥ ಒಂದು ನಾಟಕದ ಹೆಸರು ಅಂತ ಕೂಡ ನಾನು ನಿಮ್ಮ ಹತ್ರ ಹೇಳಿದ್ದೆ. ನನಗೆ ಯಾರು ಜಯರಾಮ್ ಅವರು ಎಣ್ಮೂರಿಂದ ಒಂದು ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಅಪೂರ್ವ ಅವರು ಬಿತ್ತಲ್ದ ಕುಟುಂಬ ಅಂತ ಹೇಳಿದ್ದಾರೆ. ಅಲ್ಲ ಅನಿಸುತ್ತೆ. ಓಕೆ, ಯಾರೆಲ್ಲ ಹೇಳಿ ಹೇಳಿ, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದ್ದ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ ಸರ್.
1: ಸರ್, ಸಿಟಿ ಚಂದ್ರಶೇಖರ್ ಅತ್ತಿ ಜೋಡ
0: ಸರ್. ಹೇಳಿ ಸರ್, ಹೇಳಿ ಹೇಳಿ.
1: ನಮ್ಮ ಸುಖಿ ಕುಟುಂಬ ಅಂತ ಇರ್ಬೋದು.
0: ಸುಖಿ ಕುಟುಂಬ ಅಲ್ವಾ? ಹೇಳಿ ಸರ್, ನಿಮ್ ಕಡೆ ಇದೆಯಾ ಅಂತಲ್ಲ, ಹಾಸನ ಕಡೆ ನಾಟಕ.
1: ನಾಟಕನಾ?
0: ನಾಟಕದ ಹೆಸರು. ಪರವಾಗಿಲ್ಲ ಸರ್, ನೀವು ಆಲೋಚನೆ ಮಾಡಿದ್ರಲ್ಲ. ಥ್ಯಾಂಕ್ ಯು.
1: ನಮ್ಮ ಸುಖಿ ಕುಟುಂಬ ಅಂತ ಇದೆ.
0: ಓಕೆ ಓಕೆ, ಒಳ್ಳೆ ವಿಷಯ, ಒಳ್ಳೆ ವಿಷಯ. ಥ್ಯಾಂಕ್ ಯು. ಓಕೆ ನೋಡಿ, ನಮ್ಮ ಹಾಸನ ಕಡೆ ಸ್ವಲ್ಪ ಕಷ್ಟ ಆಗ್ಬೋದು ಮಂಗಳೂರಿನ ಕಡೆ ನಾಟಕದ ಹೆಸರುಗಳನ್ನು ಆಲೋಚನೆ ಮಾಡಲಿಕ್ಕೆ, ಬಟ್ ಆ ಕಡೆ ಸುಖಿ ಕುಟುಂಬ ಅಂತಿದೆಯಂತೆ. ಸೊ ಅನೇಕ ಜನ ವಾಟ್ಸಪ್ ಮಾಡಿದ್ದೀರಿ, ಉತ್ತರ ಎಲ್ಲ ಕೊಟ್ಟಿದ್ದೀರಿ, ನೀನು ರೈಟ್ ಆನ್ಸರ್ ಹೇಳುವಂಥ ಹೊತ್ತು. ರೀಸೆಂಟಾಗಿ ಬಂದಂಥ ನಮ್ಮ ಕಾಪು ರಂಗತರಂಗ ಕಲಾವಿದರ ನಾಟಕ ಇದು. ಅದು ಕುಟ್ಯಣ್ಣನ ಕುಟುಂಬ. ಕುಟ್ಯಣ್ಣನ ಕುಟುಂಬ ರೈಟ್ ಆನ್ಸರ್. ಎನಿವೇಸ್, ನನಗೆ ಯಾರು ಜಯರಾಮ್ ಅವರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಎನಿವೇಸ್, ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಹೊತ್ತಾಗಿದೆ. ನಾಟಕಗಳನ್ನು ನೋಡಬೇಕು. ನಾಟಕ ಒಂದು ನಮ್ಮ ತುಳುನಾಟಕ ಅನ್ನುವಂಥ ಕಾರಣ ಆದರೆ ಇನ್ನೊಂದು ನಗಿಸಿಬಿಡ್ತದೆ ಅಂತ ನಮ್ಮನ್ನು. ಏನೋ ನಾವು ನಮ್ಮದೇ ಆದಂಥ ಜೀವನ ಜಂಜಾಟದಲ್ಲಿರ್ತೀವಿ, ಅದು ನಾಟಕಗಳನ್ನು ನೋಡಿದಾಗ ನಮಗೇನೋ ಮನಸ್ಸಿಗೆ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ, ಒಮ್ಮೆ ನಕ್ಕು ಬಿಡ್ತೇವೆ, ಮನಸ್ಸಿನ ಭಾರೆಲ್ಲ ಹಗುರಾಗಿ ಬಿಡುತ್ತೆ. ಎಲ್ಲ ಕಾರಣಗಳಿಂದಾಗಿ ನಮ್ಮ ತುಳುನಾಡಿನಲ್ಲಿ ತುಳು ನಾಟಕಗಳು ಮಾಡಿದಂಥ ಒಂದು ಪ್ರಭಾವ ಇದೆಯಲ್ಲ, ನಮ್ಮ ಮೇಲೆ ಬೀರಿದಂಥ ಪ್ರಭಾವ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದೆಷ್ಟೋ ನಾಟಕಗಳು ಬಂದು ಹೋಗಿದೆ, ಬೇರೆ ಬೇರೆ ತಂಡಗಳು ಹುಟ್ಟಿಕೊಳ್ತಾ ಇದೆ ಪ್ರತಿ ವರ್ಷ ಒಂದಷ್ಟು ನಾಟಕಗಳು. ಅದರಲ್ಲಿ ಕೂಡ ಹಾಸ್ಯ ನಾಟಕಗಳು, ತುಳು ಹಾಸ್ಯ ನಾಟಕಗಳಂತೂ ಬಹಳ ದೊಡ್ಡ ಮಟ್ಟಿನಲ್ಲಿ ಇದೆ. ಎಲ್ಲ ನಾಟಕ ಕಲಾವಿದರಿಗೆ, ಇದನ್ನು ಕಟ್ಟಿಬೆಳೆಸಿದಂಥ ತಂಡಗಳಿಗೆ, ಇದರ ನಿರ್ದೇಶಕರುಗಳಿಗೆ, ಎಲ್ರಿಗೂ ಕೂಡ ಈ ಮೂಲಕವಾಗಿ ವಂದನೆಯನ್ನು ಸಲ್ಲಿಸ್ತಾ, ಕಾಲ್ ಮಾಡಿದಂಥ ಉತ್ತರವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕೇಳ್ತಾ ಇದ್ದೀನಿ ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಕೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

ಮಿತಾನಂದನಾಯಲ ಬೋಡಿತನಾದ ಜೀವನಾನುಭವವನ್ನು ಪಡೆಪೆ. ಮುಲ್ಪದಲ್ಲಿ ಓದುದು ಬರೆಯೋದು ಗೊತ್ತಿದೆಯಲ್ಲ, ಕೇಂದ್ರದ ತೂದು ಗೊತ್ತುಂಡು. ಸಂಧಿ ಪಾಠದನ ಉರಾಲು ಒಂದು ಮಾತ್ರ ಮೌಖಿಕ ಸಾಹಿತ್ಯ ಒರಿಯಲು ಒರಿಯಾಗಿ ಬಾಯಿಡು ಕೆಬಿಟ್ಟು ಹೋಯಿನಂಚಿನ ಹೆಚ್ಚಾದ ತುಳು ಭಾಷೆಡೆ ಇತ್ತುಂಡು. ತಲತಲ ಅಂತರಡು ಅಯ್ಯನ್ನು ದುಮ್ಮು ತಗಲಿದ ಕಲ್ತೊಂದು ಬತ್ತ ಬರೀ ಪೊರ್ಲದ ಭಾಷೆ ತುಳು. ಪಂಚದ್ರಾವಿಡ ಭಾಷೆಯಲ್ಲಿ ಉಂಡು ತುಳೆ ಐಟು ತುಳುಲ ಭಾರೀ ಪೊರ್ಲದ ಒಂದು ಭಾಷೆ ಅಂತ ಬಂತೇರು ವಿದ್ವಾಂಸರು, ಭಾಷಾ ವಿದ್ವಾಂಸರು. ಬಾಕಿತ ಭಾಷೆಡೆ ಇಜ್ಜಾನಿನಾದ ಶಬ್ದ ಸಂಪತ್ತು ಆಯ್ತ ವಜನ ಆಯ್ತ ಬಾಮ ತುಳುಟು ಬಾರಿ ಮಲ್ಲೆಡು ಉಂಡು ಅಂತ ಬಂದ್ಪೇರು. ಕೆಲವು ಭಾಷೆಲಿಡು ಕೆಲವು ಶಬ್ದಗ ಪಾತ್ರೆ ಶಬ್ದಲ್ಲಿ ತಿಕ್ಕುಜಿ

ಹಿತಪುರುಷದ ಭಾಷೆ ನಮ್ಮ ತುಳು. ಸಾರ ಹೆಸರದ ತಾಮರೆ ಪಂಡಿಬಾಯಿಡು ಕೇಂಡಿಕೆ ಬಿಟ್ಟು ಉರ್ಕೊಂಡು ಅಮೃತದ ನೊರೆ ನೊರೆ ಗೊತ್ತಲ್ಲೇ ಅಂಚೆ. ಅದು ತುಳುತ ಭಾಷೆ ಬರಿ ಪುರುಳದ ಭಾಷೆ ಅಂದ್ರೆ ಇಲ್ಲಿಲ್ಲ ನಮ್ಮ ಹಿರಿಯರು ಭಾಗದಿಂದ ಬರ್ತೀನಿ ಅಂಚಿನ ಭಾಷೆ ಅಂಚೆ. ಅದು ತುಳುತ ಆಚಾರವು ದಿಂಜ ಉಂಡು ನಮ್ಮ ವೈದಿಕ ಸಂಸ್ಕೃತಿ. ಈ ಪೂಜೆ ಪುರಸ್ಕಾರ ಒಂದು ಮಾತ ಇತ್ತೆ ಬರ್ತೀನಿ. ದುಮ್ಮು ಮಾತ ನಮ್ಮ ಹೂವಿತ್ತಲ್ಲ ನಮ್ಮ ದಾದ ಅನುಭವ ಬಯಲು ಪ್ರದೇಶ ಹುಡು ಮಾಡ್ಬಿಡ ಅಂಚೆ ನಾವು ಇಲ್ಲ ಉಳಾಯಿ ಮಾಡ್ಬಿಡಿದ್ರೆ ಹೆಚ್ಚಿಗೆ ಗುಡ್ಡೆಗಾಡು ನಮ್ಮ ಮಾಲ್ಪಿನಿ. ಪ್ರಾಣಿ ಪಕ್ಷಿಲು ಮುರುಗ ಪಕ್ಷಿಲು ಪ್ರಕೃತಿದ ಬೇತೆ ಬೇತೆ ದಹಿ ಮರಕಲು ಒಂದು ಮಾತ ನಮ್ಮ ಹಿರಿಯಕ್ಕಲಿಗೆ ದೇವರನ್ನ ಊರು ಒಂದು ಲೆಕ್ಕ ಐಟು ದೇವರೇನು ತೂಪಿರು ನಮ್ಮ ಪ್ರಕೃತಿದ ವಸ್ತುರೇ ದೇವರೇನು ತೂಪು ನಂಚಿನ ಒಂದು ಸಂಸ್ಕೃತಿ ನಮ್ಮ ತುಳುವ ಸಂಸ್ಕೃತಿ. ನಾಗಬನ ದೈವದ ಕಲ್ಲು ಬೇತೆ ಬೇತೆ ತೀರ್ಥ ಕ್ಷೇತ್ರಗಳು ಜಾಗಿಲು ತೀರ್ಥ ಬರ್ಪಿನಿ ಸಂಕ್ರಾಂತಿಗೆ ತೀರ್ಥ ಮೀಪಿನಿ ಉಂಡು ಆಟಿದ ತಿಂಗಳು ಆಟಿದ ಪಾಲದ ಕೆತ್ತೆ ಬರ್ಪುಣ ಎಂದುಂಡು. ಇಂಚ ಬೇತೆ ಬೇತೆ ರೀತಿಯಲ್ಲಿ ಪ್ರಕೃತಿನೇ ನಮ್ಮೊಂದು ಬದುಕನಗಲು ನಮ್ಮ ನಂಗೆ ಪ್ರಕೃತಿ ದೇವರಲ್ಲ ಅಂದು ನಮ್ಮ ಬೆನ್ಪುರ ಅಂಚಿನ ಕಲ್ಲಲ್ಲ ಅಂದು ಅಂಚ ಅದು ನಮ್ಮ ದೈವ ದೇವರಿನ ಮಾತ ನಮ್ಮ ತುಂಡ. ಈ ದೈವರಿನ ಮಾತ ಉಂಜಿತ ಪ್ರಾಣಿ ಹಿನ್ನೆಲೆ ಉಂಟು. ಪಿಲಿಭೂತ ಅಂದ ಮನಪ ಲೆಕ್ಕೆ ಸಿರಿದ ಮನಪ ಗುಳಿಗೆ ಮನಪ ಕಲ್ಲುಟಿ ಮನಪ ಒಂದು ಮಾತ ಪ್ರಕೃತಿದ ಶಕ್ತಿ ಇಲ್ಲದ ಲೆಕ್ಕ ಅಂಚೆ. ಅದು ದೈವ ದೈವ ಬಡ ಇಡ ದೈ ಉಂಟುದಿಲ್ಲೇ ಆ ದೈ ಮೂಲವಾದ ಮತ್ತೆ ನಂಚಿನ ನಿಷ್ಪತ್ತಿ ಅವು ದೈವ ಅಂಚೆ. ಅದು ಮರಕ್ಕ ನಂಗೆ ದೇವೇರು ದೈವ ಉಂಟು ದೇ ಬೇರು ಇಲ್ಲಿ ಅಲ್ಪಲ್ಲ ದೈ ಬೇರು ಅವು ಮೂಲ ದೇ ಬೇರು ದೇ ಬೇರು ಬಂಡ ಅವು ನಂಜ ಮೂಲ ಶಕ್ತಿ ಪ್ರಕೃತಿದ. ಇಂಚ ದೈವ ದೇಬೇರು ನಂಗೆ ಬೇತೆ ಹೊತ್ತುಡ್ದೋ ಮತ್ತಿನ ಹೊತ್ತು ನಮ್ಮ ನಡುಟೇ ಇತ್ತು ನಂಚಿನ ಪ್ರಾಕೃತಿಕವಾದ ಶಕ್ತಿ. ಮೂಲ ನಾಗರಿಕತೆದ ಒಂದು ಸಂಶೋಧನೆ ನಮ್ಮ ಮಲ್ಪುಣಗ ಹರಪ್ಪ ಮೊಹೆಂಜೋದಾರರ ಮಲ್ಪ ನಮ್ಮ ಹಿರಿಯಕಲು ನಾಗರಿಕತೆ ಪುಟ್ಟಿನಂಚಿನ ಸಂದರ್ಭಗಳು ಪ್ರಕೃತಿನೇ ಆಗಲಿ ಆರಾಧನೆ ಮಾಡ್ತು ಬತ್ತೆ ಗೊತ್ತಾಗ್ಬೋದು. ಈ ಸಂಸ್ಕೃತಿ ಊರು ಬತ್ತದ ಬಣ್ಣ ಆಗಲು ತೂನು ನಾಡುದು ಬತ್ತದು ಬೆಪ್ಪಾದ ತಿನಿಯರ ಕಲ್ತದು ಆ ಸಂಸ್ಕಾರ ಅಂಚನೆ ಬೂಲಿದು ಬತ್ತದ. ಇಂಚ ನಾಗರಿಕತೆ ವಿಕಸನ ಆಯ್ನ ಬಗ್ಗೆ ಇತಿಹಾಸ ಉಡುದಂತೆ ಬೇತೆ ಬೇತೆ ಇತ್ತ ತಾರ್ಕಣೆ ತಿಕ್ಕೊಂಡು ಆಯ್ತು. ತುಳುನಾಡದ ಆಚಾರ ವಿಚಾರಗಳು ಅವು ಪ್ರತ್ಯೇಕವಾದಿತ್ತು ನಾವು ಒಂಚಿನವು ಸ್ವಲ್ಪ ನಂಗೆ ಪದರಾಡು ತಿಂಗಳು ಪದರಾಡು ತಿಂಗಳು ಇಂಗ್ಲಿಷ್ ಇಲ್ಲ ಪದರಾಡು ತಿಂಗಳೇ ಅಣ್ಣ. ಇನ್ನು ನಮ್ಮ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸ್ವಲ್ಪತ್ತ ಒಂದು ನಮ್ಮ ಹೊತ್ತೊಂದು ಒಂದು ಜಾಗತಿಕ ಮಟ್ಟಡು ಒಂದು ಕಾಲಯ ಧರಣೆಗೆ ಮೂಡಿ ತುಂಬಲ್ತು ನಂಚಿನ ಗ್ರೆಗೋರಿಯನ್ ಕ್ಯಾಲೆಂಡರ್ ಮಾಡ್ಬೇರು ನಿನ್ನ ಅಣ್ಣ. ತುಳುತ ತಿಂಗಳು ಶುರುವಾಗಣೆ ಏಪ್ರಿಲ್ ಪಗ್ಗು ಇಂಗ್ಲಿಷ್ನ ಕ್ಯಾಲೆಂಡರ್ದ ತಿಂಗಳು ಜನವರಿ ಫೆಬ್ರವರಿ ಶುರುವಾಂಡ ದಸಂಬರ್ ಮುಗಿಬಿಡು ಆಂಡ ತುಳುತ ತಿಂಗಳು ಪಗ್ಗು ಶುರುವಾಂಡ ಸುಗ್ಗಿ ಪಗ್ಗು ಸುಗ್ಗಿಗೆ ಮುಗಿಬಿಡು ಅಂಚೆ. ಅದು

ಆರನೇ ತಿಂಗಳು ಆಟಿ, ಈ ಆಟಿ ಭಾರಿ ಕಷ್ಟಕಾಲ, ಆಕೆ ದುಮ್ಮು ತಗ್ಲಿಕ್ಕೆ ಸಂಕಷ್ಟದ ಕಾಲ. ಅಣ್ಣ ಇದಿದ್ದಾಳೆ ಅದ್ರ ಆಟಿ ಗಮ್ಮತ್ತ ಆತನಂತೆ, ಆಟಿ ಬ್ಯೂಟಿ ಆತನು, ಬ್ಯೂಟಿ ಬಿಡುದು ಒಲಿಯಾದ ಒಲಿಯಾಗಿ ತುಗಿಯಲ್ಲ. ಆ ಒಂದು ನಂಚಿನ ಬಂಜಿಗೂ ಬಡವಗೂ ದಾರ ತಿನ್ನಲ್ಲ ಇದ್ಯಾ ಅಂದ ನಂಚಿನ ಒಂಜಿ ಕಾಲವು ತತ್ವಾರದ ಕಾಲವು ಆಟಿದ ಒಂಜಿ ಪರಿಸ್ಥಿತಿ ಚಿಂಚಬಂಡ ನರಮಾನ ಕಸುಬಿಜ್ಜಿ ಎನಕಡೆ ಬಂಡ ಬೆನ್ನಿದ ಸಂಸ್ಕೃತಿ ನಮ್ಮ ಬೆನ್ನಿ ಬೆಂದು ತಿತ್ತಲಾಗಲಿ ಆಟಿಡು ಆ ಬೆನ್ನಿಲ್ಲ ಮಲ್ಪೇರ ಅಪ್ಪುಜಿ ಹೂವಿತ್ತಿಲ್ಲ ಬೆನ್ನಿದ ಬೆಲೆ ಮತ ಈಗ ತುಂಬ ಮುಗಿಪುಡು ವಿಶ್ರಾಂತಿದ ಕಾಲ ಕಂಡಕಲ ಇತ್ತಲಗಲೆಗಲ ಇಲ್ಲದ ಅರಿಬಾರು ಉಂಡುದಲ್ಲ ಪನಿಯರ ಅಪ್ಪುಜಿ ದಯಬಂಡ ಮರ್ಯಾದಕ್ಕೆ ಬೋಡಿತ್ತು ದೆತ್ತು ದಿಯರ್ನ ಒಲಿಪುಡು ಈ ಜನರ ನಮ್ಮ ಸಾಲ ನೋಡಬಿಡು ಪುಲಿಕ್ಕು ವರ್ಗ ನೋಡಬಿಡು ನಮ್ಮ ಹಿರಿಯ ಗಿಡಕ್ಕೆ ಗೊತ್ತಾಗ್ಬಿಡು ನಂಗೆ ಅಂಚಾದು ಆ ಒಂಜಿ ತಿಂಗಳು ತಿನ್ನಲ್ಲ ನಂಗೆ ಕಷ್ಟ ಖರ್ಚಿಗೆ ಫನವು ಇಂಚಲ್ಲ ಇಜ್ಜಿ ಐತ ಒಟ್ಟು ಸೀಕ ಸಂಕಟ ಆಟಿನ ಬರ್ಸ ಬತ್ತನ ದಿಲಿಕೂಟ ಬರ್ಸಗೆ ದೊಂಬು ಬೀನಿ ಕಾಯಿನ ಆನದ ಬೆರಿಲ್ಲ ಹಾಕೊಡು ಅನ್ಪೇ ಗಾದೆನೇ ಉಂಟು ಬರ್ಸ ಬತ್ತನ ಪುಚ್ಚದ ಪುಣನ ವಿಧರ ಸಾಧ್ಯ ಅಜ್ಜಿ ಅಂಚನೆ ದುಮ್ಮು ಬತ್ತನ ಆನದ ಬೆರಿಲ್ಲ ಹಾಕೊಂಡು ಅಂಚ ಅದು ಹೊರ ಬರ್ಸ ಹೊರ ದುಂಬು ಹೊರ ಬರ್ಸ ಹೊರ ದುಂಬು ಇತ್ತ ರೆಂಡು ಮುಂಜಿ ನೋಡ್ತಾ ಬಿಡ ಈಗ ಆಟಿದ ಮಲಕಥ ಅಂದ್ ಬಿನಿ ಆಟಿದ ಮಲಕಥ ಹಾ ನನ್ನ ಬರ್ಸ ಬರ್ಬ ಕುಂಟೆ ಹಾಜರಿನ ಫೋಂಡ 5 ನಿಮಿಷ ಹಿಡಿದು ಬರ್ಸ ಬತ್ತದಾರು ದೊಂದು ಹುಳ ಇದ್ಕೊಂಡು ಕೂಡ ನಮ್ಮ ಕಾಲ ದೊಂದು ಬರ್ತದೆ ಇಲ್ಲ ಮಾತ್ರ ಈಗ ಅಪ್ಪ ಅಮ್ಮ ಮಾಡ್ಬೇಡಿ ಅಂತ ಕೂತಾರೆ ನೀವು ನೀವು ಆಟಿದ ಮಲಕಥ ಬಂದ್ಬಿನಿ ಆತು ಬಂಗ ಹೂವೇ ಬೇಲೆ ಇಜ್ಜಿ ಬೆನ್ನಿನ ಬೇಲೆ ಮುಗಿದು ಕೊಡು ನನ್ನ ಇಲ್ಲಡೆಗೆ ಹೋಗ್ತು ಬೆನ್ನಿಯರಕ್ಕೆ ಎರಡ ಸಂಬಳ ಗುರಿದ ಕಾಸಿಜ್ಜಿ ಅಂಚಿನ ಸಂದರ್ಭಡು ಜನಕುಳಿಗೆ ಬಂಜಿದ ಬಡವನು ತಾಂಗೊಳ್ಳಿರ ಕಾಪುಜಿ ಅರಿಬಾರು ಕಮ್ಮಿ ಆಯ್ನ ಪೊರ್ತುಳು ಕಾಟುಕೋಟೆ ತಿಂದು ಜೀವನ ಮಲ್ ತೊಂದಿದ್ದಾರೆ ಕಾಟುಕೋಟೆ ಬಂಡ ಪ್ರಕೃತಿಯಲ್ಲಿ ದಿಕ್ಕು ನಂಚಿನವು ಅವು ಕೇನೆ ಕೆರೆಂಗ ಅತ್ತಣ್ಣ ಬೇತೆ ಬಸಳೆ ತೇವು ಇಂಚಿತ್ತಿನವು ನರೆ ಬೆರಿತ ಒಂದು ಬೆದರುದಾರಿ ಅದರದ ಕೇನೆ ಒಂದು ಮಾತ ಕಣಿಲೆ ಬೆದುರುಡಾಪಣ ಇಂಚ ಮಾತ ತಿಂದಿದ್ದು ನಮ್ಮ ಇಲ್ಲಲ್ಲಿ ಹಿರಿಯಾಕಲು ಜೀವನ ಕರಿತೊಂದಿತ್ತೇರು ಐಟ್ಲ ಇಲ್ಲಲ್ಲ ಅಡುಗೆ ಮಾಡಿದ ಅಪ್ಪ ಪಾಟ್ನಾಗ ಅಲೆಗೆ ದಾರ ಪೂಜೆ ಅಕ್ಕರಿಗೆ ಅಕ್ಕರಿಗೆ ತಿಳಿಯ ಬರ್ಪಣೆ ಅಲ್ಲಿ ಇಂಚಿನ ಪರಿಸ್ಥಿತಿ ದಾನ ಮಲ್ಪ ನಮ್ಮ ಅರೆಗಾಲು ಕೆಲವು ಜನಕ್ಕೂ ಬುದ್ಧಿವಂತರು ದಾನ ಮಲ್ಪೇರು ಕೆಲವು ಸೊತ್ತುರೇನು ಮರ್ಯಾದ ಕೊಡೋದು ದೀಪೇರು ಉದಾಹರಣೆಗೆ ಪೆಲಕಾಯಿ ಇತ್ತನಾಗಲ ಆ ಪೆಲಕಾಯಿನ ಆ ಪಚ್ಚಿಲ್ ಮಾತ್ರ ತಿತ್ತದು ಅಯ್ಯನ ಉಪ್ಪಡ ಚೀಲ ಮಲ್ಪೇರು ಉಪ್ಪುಡು ಬಾಡ್ದು ಜೀರ್ಪಿಡಿ ಮರ್ಯಾದ ಅಯ್ಯನ ಕಜಿಪು ಮಲ್ಪೇರು ಹಾಕೊಂಡು ಈ ಜನ ನೀರು ಕುಕ್ಕು ಕುಕ್ಕುನು ಬಾಡ್ದು ದೀಪಿಣಿ ಮಾಂಬಲ ಪೆಲಕಾಯ್ದ ಮಾಂಬಲ ಪೆಲಕಾಯ್ದ ಅಪ್ಪಳ ಮುಂದಿನ ಮಾತ್ರ ಬಲ್ತ ನುಂಗದು ದೀಪಿಣಿ ಐದು ಮರ್ಯಾದ ಅನಗ ಇದು ಉಪಯೋಗ ಮಲ್ಪೇರು ಹಾಕಿ ಪುಳಿಕೋಟೆ ಪುಳಿತ ಪುಳಿತ ಬಿತ್ತು ನುಂಗ ದೀಪಿಣಿ ಕಟ್ಟುಕೊಟ್ಟು ಎಟ್ಟೆ ಬಂದ್ಬಿಡವು ದಿಕ್ಕೇಳ್ತ ಎದುರು ಕುಳಿದು ಕಾಂಡೆ ಚಳಿಲ ಕಾಯ್ತಿಲ್ಲ ಕಾಂಡು ನೆನ್ನೆ ಸೂಟು ಮಾಡಿದ ಹಿಂದಿಲ್ಲಕಲ್ಲ ಅಂದ್ರೆ ಇಂಚ ಮಾತ್ರ ಜೀವನ ಮಾಡಿದ್ರೆ ಹಿಂದುಳ ಕಾಲ ಅವು ಮಲ್ತೊಂದಿತ್ತ ಹಳ್ಳಿದ್ ಬತ್ತರಾಗಲು ಇತ್ತನೇಕಲಿಗೆ ಅರಿ ಓಲು ಹುಲಿಕಡೆ ಓಲು ಇಲ್ಲಿ ಗೊತ್ತಿದ್ವಿ ಅರಿ ಒಲ್ಪ ವಾ ಮರಟ ಅಪ್ಪಿಗೇನು ಇರು ಇಲ್ಲಲ್ಲೂ ಕೋಲ ಉಂಡು ಅದ ಹೋಯ್ ನನ್ನ ಕೋಲ ಈ ಪದ ಗುಣಗಂಟು ದಿಗ್ಗುಜಂಗೇನು ಇರು ಒಕ್ಕ ಕೋಲ ಅಂಚಿನ ಪರಿಸ್ಥಿತಿ ಆತಂಡ್ ಅಂಚಾದ ಇನ್ನು ಆಟಿ ಗಮ್ಮತ್ತ ಆತ ನಂಗೆ ದಯಬಂಡ ಅದು ಪ್ರದರ್ಶನ ಆಟಿದ ಭಂಗ ಇಂಚಿನ ಬಂಡಿಗಲೇ ಗೊತ್ತಿಜಿ ನಮ್ಮ ದಾನಪ್ಪ ಆಟಿದ ಅಯ್ಯೋ ಬಗೆ ನೂದು ಬಗೆ ಅಟೀರು ಮಾಡ್ಬಿಡಿ ಹೇ ಬಾಕಿ ಬಾಕಿ ಜಾಗ ಇದ್ದಿ ಆ ಆಟಿದ ಒಂದು ಗಮ್ಮತ್ತು ಮಾಡ್ಬಿಡ ಬದಲು ನಂಗೆ ವನಸದ ರಸಕ್ಕೆ ತತ್ವ ಅರಿತು ನಂಚಿನ ಕಾಲ ಅಣ್ಣ ಹಿರಿಯಾಗ್ಲಿ ಬಳಸುನ ಒಂದು ಇತ್ತು ಆನೆ ಅಲ್ಲೊಂದು ಬಂಜಾರ ತಿನ್ಕಾಲು ನಮ್ಮಲ್ಲೇ ಕೊನೆ ಕರಿದು ಹೋಗಿನ ಆತ್ಮರು ನಮ್ಮ ಹಿರಿಯಕ್ಕೆ ಅಕ್ಕಲ ಬರೆಯಲ್ಲೇ ಬೋಡಿಸಿ ಬಂದಿದ್ದು ಆ ತಿಂಗಳು ಒಂಜಿ ಅಕ್ಕಲಿಗೆ ಅಗಿಲು ಮಾಡಿ ನಂದಿತ್ತದೆ ಮುಖ ದೇವ ದೇವರು ಮಾತ್ರ ಉಳಾಯಿ ಮಾಡುವಿರ ಆ ಸಮಯ ಪಿದೈ ಬರೆಯಲಿ ಆಟಿಗಳಿಂಜೆ ನೋಡಿ ಬರ್ಪೆ ಆಟಿಗಳಿಂಜೆ ಪೂರ ದೇವರನ್ನು ಕೊಡೋದು ಉಳಾಯಿ ಮಾಡಿದ್ರು ಬಾಕಲು ಮಾಡಿನಂಗೆ ಗುಳಿಗೆಲ್ಲ ಪಂಜಿರಲ್ಲ ಮಾತ್ರ ತಪ್ಪ ಇರಿಗೆ ಆ ಗುಳಿಗೆಲ್ಲ ಕಲ್ಲುಟ್ಟಿಲ್ಲ ಅಂಚಾದ ಕಲ್ಲುಟ್ಟಿಗೆ ಅಗಿಲು ಬಳಸು ನಾವು ಗುಳಿಗಾಗಿ ಕೋಲ ಕೊರ್ಪಣ ಮಾತ್ರ ಆಟಿದ ತಿಂಗಳು ನಡಪಡು ಪಿತೃಗಳೇ ಬಳಸು ನಂಚಿನ ಕಾರ್ಯ ಆಪುಡು ಆಟಿ ಆಟಿ ಕುಣ್ಣ ನಿಂಡು ನಮ್ಮಡ ಹೊಸತ್ತು ಮದುವೆ ಆಯ್ತು ಮದಿ ಮಲಪ್ಪ ಎಲ್ಲ ಹೋಗ್ಬೀನಿ ಆ ಒಂಜಿ ತಿಂಗಳು ಅಲ್ಲ ಕಂಡ

ಕಾರಣಗಳು ಅಂತ ಇರಬಲ್ಲಿ, ವೈಜ್ಞಾನಿಕವಾದ ಕಾರಣಗಳು ಉಂಟು. ರೈತ ಒಟ್ಟಿಗೂ ಅಪ್ಪ ಇಲ್ಲ ಅಂತೆ ಹೊಸ ಮದಿಮಾಲು ಮಾಡೋದಂತೆ ಅಡುಗು ಬಳಸುವ ರೆಡ್ಡಿ ಗಮ್ಮತ್ತು ಮಾಡಿದ್ರು. ಕಣ್ಣನ ಇಲ್ಲ ಅಂತ ಹೇಗೆ ಬತ್ತಿ ಬಂದತ್ತ ಅಲ್ಲಿಗೆ ತಿಳಿಯಲು ಇಂಜೆ ಗುರುಬಿರಿ. ಈ ಕಾರಣಲಾದಿಪ್ಪು ಇಂಚ ಆಟಿದ ಸಂಕಷ್ಟದ ದಿನುಕೊಲು ಆನ್ ಈ ಫಾರದ ಕೆತ್ತದ ಒಂದು ಕಷಾಯನು ಫರಂಡ ವಾರು ಹೋಗಲ್ಲ ಆಯ್ನ ಸೀಕ ಸಂಕಟದ ಆಗ ಬರ್ಪುಜಿ ಲೆಕ್ಕ ಅವನು ಸಪ್ತ ಫರಣಿ ಅಂದ್ರೆ ಫಾರದ ಇಲ್ಲ ಫರದಿ ಪರಿ ಸತ್ಯದ ಮಾಸಿಗೆ ಹಾ ಅಯ್ಯ ಇಂಚ ಕನಪಡೆ ಅಂದ ಮಾತಾ ಇಲ್ಲ ಅದು ಹಣ್ಣದು ಪೇರು ಇತ ಬೋದು ಕನಪಡ ಕಮ್ಮಿ ಊರು ತಿಕ್ಕುಡುದು ಸಾರ್ವಜನಿಕವಾದ ಭಟ್ಟು ಬರ್ತೊಂದು ಬರ್ಪದಮ್ಮ ಆಯ್ತು ಸಾರ ಬಗೆತ ಬರ್ದಲ್ಲ ಆ ಆಟದ ಅಮಾಸದ ಅನಿಬತ್ತು ಸೇರು ಒಂದು ಒಂದು ಮುಕ್ಕಳಿ ಬರಿ ಅರ್ಡ ಯಾರು ಒಂದು ಅವನ್ಸು ಬರಿ ಅರ್ಡ ಯಾವು ಆ ವರ್ಷ ವಾಸೀಕ ಸಂಕಟದಲ್ಲಿ ಇಲ್ಲಿ ಬರ್ಬೋದು ಹೀಗೆ ಅಂಚ ಅದು ಆಟಿದ ಕೆತ್ತದ ಕಸ ಏನು ಬಜಿ ಬಂಜಿ ಬರೋಡು ಬುಕ್ಕ ಉಷ್ಣ ಅಂಚ ಅದಕ್ಕೆ ಮೆಚ್ಚದ ಗಂಜಿ ಮಾತ್ರ ಕೊಡ್ಬೇರು ಇಂಚಿನ ಒಂದು ಸಂಪ್ರದಾಯ ಬೇರೆ ಬೇರೆ ರೀತಿಯಲ್ಲಿ ಹಿರಿಯಾಗಲು ಮಾಡ್ತೊಂದು ಬರ್ತೇವೆ ಕಾಲಯಾಪನ ಇರಲ್ಲ ತಾಳ ಮೊದಲಿನ ಪುರಾಣ ವಾಚರಣ ಚೆನ್ನೈ ಮನೆ ಗೊಬ್ಬರನ ಇಂಚಿನ ಮಾತ್ರ ಮಲ್ತದೆ ಇಲ್ಲದ ಒಳ್ಳೆಯ ಒಬ್ಬಳು ಹಿಲೇ ಬಾರ ಅಭಿಜಾತ ಹೆಚ್ಚಿಗೆ ದೇವಸ್ಥಾನಕ್ಕೂ ಮಠ ಮಂದಿರಕ್ಕೂ ಹೋಗಲಿ ಇಂಚ ಒಂದು ತಿಂಗಳು ಫಿದಾಯಿ ಬಾಟ್ನಡ ಭಾರಿ ಬಂಗಲ ಮಜನಕ್ಕಲೇದು ಅಕ್ಕೆ ಗಾದೆ ಬೈದಿನಿ ಆಟಿ ಆಡೋದು ಹೋಗ್ಬಿಡುದು ಸುವರ್ಣ ಓಡೋದು ಬರ್ಬಿಡುದು ಸುವರ್ಣ ಇಂಚ ಮುಗಿದು ಗೊತ್ತ ಬೇಡ ಪರ್ಬದ ಸಾಲು ಸಾಲು ಬರ್ಬಿಡು ನಾಗರ ಪಂಚಮಿ ಆಂಡು ಬರಣಿ ಅವು ಆಟಿದೆ ಆಪಿನಿ ಅದಕ್ಕೆ ಅಷ್ಟಮಿ ಬರ್ಕೊಂಡು ಅಟ್ಟೆಡು ಕೈಂಜಿಟ್ಟು ಅಟ್ಟೆಮಿ ಕೈಂಜಿಟ್ಟು ಎಟ್ಟೋಡು ಬಾವು ಮಲ್ಯಾಳದ ಉಳ್ಳರ್ತ ಅಟ್ಟೆಮಿ ಕೈಂಜಿಟ್ಟು ಎಟ್ಟೋಡು ಬಾವು ಬಾವು ಕೈಂಜಿಡು ನಾಳು ಚೌತಿ ಇದು ಒಂದು ಗಾದೆ ಅಷ್ಟಮಿ ಕೈಜಿನ ಎಟ್ಟೋಡು ಬಾವು ಅಣ್ಣ ಬಾವು ಅಣ್ಣ ಜನ ಎಂದ ಬಾವು ಅಮಾಸೆ ಅಷ್ಟಮಿ ಕರೆದು ಎನ್ಮೇಡು ಅಮಾಸೆ ಅಮಾಸೆ ಕರೆದ ನಾಲ್ಡು ನಾಲ್ ನಾಲ್ಕು ದಿನ ಕರೆದ ಚೌತಿ ಇಂಚ ಹಿರಿಯಾಗಲ್ಲ ಒಂದು ಗಾದೆದ ಲೆಕ್ಕ ಚೌತಿ ಅಷ್ಟಮಿ ಬರ್ತಾರೆ ಬುಕ್ಕ ಸಾಲು ಸಾಲು ಬುಕ್ಕ ಪರ್ಬ ಬರ್ಪುಡು ಮಾರನೇಮಿ ಬರ್ಪುಡು ಬುಕ್ಕ ಬುಲಮುನ್ ತಿಂಗಳು ಕೊಡಿ ಪರ್ಬ ಬರ್ಪುಡು ಇಂಚ ಮಾತ ಅಕ್ಕಿ ಮುಟ್ಲ ಪಗ್ಗು ಮುಟ್ಟಲ ಬರ್ಪುಡು ಪರ್ಬಲು ಪರ್ಬಲ್ನ ಸಾಲು ಸಾಲ ಬಾ ಗಮ್ಮತ್ತು ಬಿಡು ನಂಗೆ ಐತೋಟಿಗೆ ರಾಷ್ಟ್ರೀಯ ಪರ್ಬಲು ಬರ್ಪ ಅಣ್ಣ ಇನಿ ದಾಯನ ಮಂದಿಯನ್ನು ತಿಳಿಯೋಡು ಬಂಡ ಆಟಿದ ಬಗೆಟ್ಟು ಕೊಲಬು ಕೊಡ್ಪಣ ಕಾರ್ಯಕ್ರಮ ಇತ್ತ ಅಲ್ಪ ಅಲ್ಪ ಒಂದು ಯಾನ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಒಂದು ಸದಸ್ಯ ಆದಪ್ಪನಾಗ ಇಂಗ್ಲೂ ಈ ಆಟಿದ ಕೂಟ ಮಂಡದ ಸುರುಮಲ್ದ ಈ ಕೆಡ್ಡೇಸ ಆಟಿ ಮಾತ ನಮ್ಮ ಜೋಕುಲೆ ಗೊತ್ತಾವಡು ತುಳುನಾಡದ ಜನಕುಲೆಗೆ ಪೇಟೆ ನಿತ್ತಲ್ಲ ತುಳುನಾಡದ ಪರಂಪರೆ ಗೊತ್ತಾವಡು ಬಂಡದ ಇಂಗ್ಲೂ ಅಕಾಡೆಮಿದಾಗಲೂ ಶುರು ಮಾಡ್ತೀನಿ ಬೇತ ಬೇತ ಕಡೆ ಇಟ್ಟು ಶಾಲೆಗೆ ಎರಡು ಮಾತ ತುಳುತ ಸಂಘವನ್ನು ಮಾಡ್ತಾ ಇಂಗ್ಲೂ ಮೂರಲ್ಲೊಂದು ಸಂಘ ಅವಳು ಅಧ್ಯಕ್ಷ ಬನ್ಕ ಯಾನೊಂದು ಪಿಂಗಾರ ತುಳು ಸಂಘ ಅದು ಯಾನು ಗುರುಪುರಡು ಲೆಕ್ಚರ್ ಆದಪ್ಪಣ ಮಾಡಿದ್ದೆ ವರ್ಷವಲ್ಲ ಒಂದು ಆಟಿದ ಕೂಟ ಕೊಡ್ಬೇಕಾಗ್ತದೆ ಮರಳ ಯಾನ ಆಡಿಗೆ ಹೋದಿತ್ತೆ ನಮ್ಮ ವಿದ್ಯಾರತ್ನ ಮಾಡ್ತಾ ಇಂಗ್ಲಾ

0: ಎಜುಕೇಶನ್ ಬರ್ಪೇರು, ಮೂಲೆ ಬೇಲೆ ಬರ್ತವೆರು, ಮೂಲೆ ಇಲ್ಲಿ ಬಿತ್ತಲು ಮಾಡಿ ತುಂಬಬೇರು. ಪಂಡ ಸಮುದ್ರದ ಲೆಕ್ಕ ಬರ್ತದೆ. ಈ ಸಮುದ್ರ ಪೂರ ಕಡೆ ಸುತ್ತ ನೀರು ಬತ್ತು ಸೇರುಂಡು ಸಮುದ್ರ ಇನ್ನು ಸ್ವೀಕಾರ ಮಾಡಿಬಿಡು. ಅಣ್ಣ ಒಂಜಿ ಖಜೌಲಿನ ಮಾತ ಶುದ್ಧೀಕರಣ ಮಲ್ತದೆ ಸ್ವೀಕಾರ ಮಾಡಿಬಿಡಿ. ಅಂತ ನಮ್ಮ ಈ ತುಳುನಾಡದ ಒಂಜಿ ಗುಣ. ಅಂತ ಅದು ಇನ್ನೀಕ ತುಳುನಾಡು ಏನು ಮಾತ ಉಳಿದ್ರೆ ಅದು ಪೂರ ತುಳು ಇರೋದು ಲೆಕ್ಕ. ಇತ್ತೆ ಬಹುರಾಷ್ಟ್ರೀಯ ಕಂಪನಿಲಿ ಬೈದನು ಬೆನ್ನಿ ಬೇಸಾಯ ಅಂತ ಕಮ್ಮಿ ಆತಡು, ಯಾಂತ್ರೀಕರಣ ಆತಡು, ಒಂದು ವಾತಾವರಣ ಮತ್ತೆ ಬೇತೆ ಕಲುಷಿತ ವಾತಾವರಣ ಉಂಡಾತದು. ಹೂವೇ ಆಂಡಲ್ಲ ತುಳಿತ ಸಂಸ್ಕೃತಿನ ಬುಡಂದೆ ಅಯ್ಯನ ಆಚಾರ ವಿಚಾರ ನಮ್ಮ ಇನಿಕ್ಲ ಇಲ್ಲ ದೇವಂದಿತ್ತ ಒಂಜಿ ದೈವದಲ್ಲೇ ಸಾಪುಡ ಒಂಜಿ ತರವಾಡದ ಇಲ್ಲದ ಮಾತ ಓಲೋಲಿತ್ತಲ್ಲ ಬರ್ಪೇರು ಬಿಸುದ ಬರ್ತುಡು ಇಲ್ಲಿ ಆಗಲ ಕಾರ್ ಬತ್ತಿರಲ್ಲ ನಮ್ಮ ಒಂಜಿ ತರವಾಡದ ಇಲ್ಲ ಬರ್ತು ಸೇರುವ ನಮ್ಮ ಪುಟ್ಟಿ ಇಲ್ಲಡೆಗೆ ಹೋಪ. ಅಂಚ ಅದು ನಮ್ಮ ಸಂಸ್ಕೃತಿನ ಗುರಿಪುನ ಅಂಚನ ಕೆಲಸರು ವಿದ್ಯಾಸಂಸ್ಥೆಗಳ ದಿಂಜ ಅವಳು ದಯಪಂಡ ಎಲ್ಲದ ನಾಗರಿಕರು ನಿಕ್ಕಲು ಇನ್ನಿತ್ತ ಇವತ್ತಿನ ಮಕ್ಕಳೇ ಮುಂದಿನ ಜನಾಂಗ. ಅಂಚ ಅದು ನಿಕ್ಕಲೆಗೊಂದು ಮನಸ್ಸಿಡ ಕುಳ್ಳುಂಡ ಎಂಕಲ ಕಾಲೇಜ್ ಇಡು ಎಂಕಲ ವಿದ್ಯಾಸಂಸ್ಥೆ ಇಡು ಆಟಿದ ಕಾರ್ಯಕ್ರಮ ಆತಡು ಕೆಡ್ಡೆಸದ ಕಾರ್ಯಕ್ರಮ ಆತಡು ಪರ್ಬ ಆತಡು ಅವು ಪಂಡ ದಾದ ಅಂದ ಪಣಪುಡಾಡಿ ಮುಟ್ಟ ನಿಕ್ಕಲೆ ಕೊಂಚ ವಿಚಾರ ಮೂಲಭೂತವಾಗಿನ ಜ್ಞಾನ ಬರ್ಪುಡು ಅಯ್ಯ ನಿಕ್ಕಲ ಬರೆಪಾವರು ಬುಕ್ಕ ನಿಕ್ಕಲ ಮಲ್ಲಾಡಿದ ನಿಕ್ಕಲ ಜೋಗ್ಲೇ ಬಂದ್ಪಾರು. ಇಂಚ ಸಂಸ್ಕೃತಿ ಪಂಡ ತಲೆಮಾರದು ತಲೆಮಾರಿಗೆ ನಮ್ಮ ಹೂವೇ ಪಾತ್ರಿಡ್ಲ ಹೂವೇ ಮಲ್ಪುಡ್ಲ ನಮ್ಮ ನರ್ವೆಲ್ಲ ಪುಗೇಳು ಉಂತದ್ದು ಮಾತಾಡುವ ಅಂದ್ರೆ ಲೆಕ್ಕ ಬಣ್ಣ ನಂಕೆ ಪುಗೇಲು ಹೊರನಾಗಲಿ ಬೇತ ಉಳ್ಳೇರಿ ನಮ್ಮ ಹಿರಿಯಾಕು ಅವು ಬೇರೆ ನಮ್ಮ ಅಂಚ ಅದು ಮೂಲ ಸಂಸ್ಕೃತಿ ಅದು ಬೇರೆ ಬಳಿ ಎಂಟು ಸುಮಾರು ಕಡೆಗೆ ಪೋತ ಬಿದೈವರು ಮಾತ್ರ ಪೋತ ಬೊಂಬೈಗೆ ಹೋತ ಅಲ್ಪ ಮಾತ್ರ ನಮ್ಮದ್ದು ಎಡ್ಡೆ ಕಾರ್ಯಕ್ರಮ ಮಾಡ್ಬೇಕು ತುಳಿತ ಕಾರ್ಯಕ್ರಮ ಮಾಡ್ಬೇರು ಆಡಿದ ಕಾರ್ಯಕ್ರಮ ಮಾಡ್ಬೇರು ಕನ್ನಡ ಸಾಹಿತ್ಯದ ಸಮ್ಮೇಳನ ಮಾಡ್ಬೇರು ವಿಶ್ವ ತುಳು ಸಮ್ಮೇಳನ ದುಬೈಡ ಆದ್ರೆ ಹೆಂಗ ಪೋತ ಅಂಚ ತುಳುವೇರು ಓರೋರು ಉಳ್ಳೇರ ಅಲ್ಪ ಉಂಜ ತುಳುಕೂಟ ಇದ್ದಿನ ಕನ್ನಡ ಸಂಘ ಇದ್ದಿನ ಜಾತಿ ಕೂಟಗಳು ಬೇತೆ ಬೇತೆ ಸಂಸ್ಥೆಯಲ್ಲಿ ಬಂಟರ ಸಂಘ ಬಿಲವರ ಸಂಘ ಇಂಚ ಬೇತೆ ಬೇತೆ ಮಾಡ್ತೇವೆ ಇತ್ತೆ ಅಕಾಡೆಮಿ ಆತರು ತುಳು ಅಕಾಡೆಮಿ ಆತರು ಬಿಹಾರಿ ಅಕಾಡೆಮಿ ಆತರು ಕೊಂಕಣಿ ಅಕಾಡೆಮಿ ಆತರು ಪೂರ ಅಕಲಕಲ್ನ ಬದುಕತ ಸತ್ವದಾಯಿತ ತತ್ವದಾದ ಪರಂಪಡಿಯನ್ನು ತಿಳಿಪವನ ಜನ ಬೇಲೆ ಸಮ್ಮಿಶ್ರ ಸಂಸ್ಕೃತಿ ಭಾರತದ ಒಂಜಿ ನಿಜವಾಯಿನ ಆತ್ಮ ಅವೇನು ಜನಪ್ರಿಯ ತಿರುಪಾವನ ಜನ ಕೆಲಸ ಮಸ್ತ್ ಆವೊಂದುಂಡು ಮೊನ್ನೆ ಉಡಿಯೂರುಡು 25ನೇ ತುಳು ಸಮ್ಮೇಳನ ಆಡು ಉಡಿಯೂರುಡು ಆಯ್ತು ಗುರುಕಾರ ಮೇಲೆ ಗೌರವ ಹಿಂಗೆ ಕೊರೆದಿತ್ತೇರು ಆನೆ ಶೇಷಪ್ಪ ಮೀನರ ಆ ಕಾರ್ಯಕ್ರಮ ಬತ್ತಿತ್ತೇರು ಬೇತೆ ಬೇತೆ ಸಂಸ್ಥಾನಗಳಿಡು ಶಾಲೆಯಲ್ಲಿಡು ಬೇತೆ ಬೇತೆ ಸಂಘ ಸಂಸ್ಥೆಗಳಿಡು ಯೂನಿವರ್ಸಿಟಿ ಲೆವೆಲ್ಡು ಇನ್ನು ತುಳು ಪೀಠ ಉಂಡು ಯೂನಿವರ್ಸಿಟಿದು ಇಂಚ ತುಳುಕು ಬೋಡಿದ್ದು ಬಿದ್ದನಾಥ ಬೇಲೆ ಅಪ್ಪಡಾಂಡ ಆವಡ ಆಯ್ನ ಮುಖ್ಯವಾಯ್ನ ಬೇಲೆ ಉಂಡು ಅವ ಆತಜಿ ನನಲ ಎನ್ಮಣೆ ಪರೀಕ್ಷೆ ದೊಡ್ಡ ತುಳು ಸೇರುಡು ಪಂಚದ್ರಾವಿಡ ಭಾಷೆಲು ದುಲೆ ಐನ ಪ್ರಧಾನವಾಯಿನ ಭಾಷೆಲು ಕನ್ನಡ ಮಲಯಾಳ ತೆಲುಗು ತಮಿಳು ತುಳು ಈ ಬೇತ ನಾಲ್ಕು ಭಾಷೆಗಳ ಅಕಾಡೆಮಿ ಎಂದು ಸಂವಿಧಾನದ ಮಾನ ಅಧಿಕತೆ ನಮ್ಮ ಎತ್ತು ಪುಣೆ ಎಲ್ಲ ಇದ್ರಲ್ಲ ಆತಜಿ ದಾಯೆ ಬೇಲೆ ಮಲ್ಪಡ ಮಲ್ಪಡ ಆಯ್ನ ಮಲ್ಪಿಜರು ಅಂಚಾದು ಎರಡನೇ ಪರಿಚ್ಛೇದವನ್ನು ಸೇರಿದು ಅವು ನಮ್ಮ ರಾಷ್ಟ್ರೀಯ ವಾಹಿನಿಡು ದುಮ್ಮು ಬರಡು ನಮ್ಮ ತುಳು ಸಂಸ್ಕೃತಿ ನೆಗಪ್ಪಡಂದು ಪನ್ನೊಂದು ಇಲ್ಲ ಜೋಕರು ನಿಕ್ಲು ಪಣ್ಣ ಪೂರ ಅರ್ಥ ಒಂದು ಅಂಡ ಇಂತ ಆಟಿದ ಒಂಜಿ ಕೊಲಬು ಆಯ್ತು ಒಂಜಿ ಪರಿಚಯ ನಿಕ್ಲು ಮಲ್ತೊಡ್ಡ ಯಾವೊಂದು ಪಣ್ಣೊಂದು ಇಡೀ ಲೆತ್ತದು ನಿಕ್ಲಿಲ್ಲ ರಡ್ಡು ಪಾತ್ರ ಪಾತ್ರರಿಗೆ ಅವಕಾಶ ಮಾಡಿದ್ರು ನಂಚಿನ ಸಂಸ್ಥೆದ ಗುರುಕಾರರಿಗೆ ಮುಲ್ಪದ ಮಾತ ಸಿಬ್ಬಂದಿ ವರ್ಗದಗಳಿಗೆ ನಿಕ್ಲೆ ಜೋಕ್ಲಿಗೆ ಊರದಗಲಿ ಮಾತ ಸೊಲ್ಮೆ ಸೊಂದ ಅದನ್ನ ಪಾತ್ರ
1: ಈತನೇಟ ಇಂಚಿಪ್ಪ ಸೂರಜ್ ಪಿಯು ಕಾಲೇಜ್ ಅಂಚನೆ ಜ್ಞಾನದೀಪ ಸ್ಕೂಲ್ ಮುಡಿಪು ಮುಲ್ಪ ನಡತಿನ ಆಟಿದ ಗಮ್ಮತ್ ಈ ಲೇಸಡ್ ಪಾತ್ರನ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಅರ್ನ ಪಾತ್ರನ ಕೇನೊಂದು ಬರ್ತಾರೆ ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತ್ರೆಗ್ಲ ಸೊಲ್ಮಿಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

ಮಂಗಳೂರಿಗೆ ಬಂದಾಗ 1900 ಅಂದಾಗೆ ನನಗೆ, ನಾನು 9 ವರ್ಷ ಮಂಗಳೂರಿನಲ್ಲಿದ್ದವನು. ಸೊ ಪ್ರಜಾವಾಣಿಯ ಮುಖ್ಯಸ್ಥನಾಗಿ ಮತ್ತು ETV ಚಾನೆಲ್ನ ಮುಖ್ಯಸ್ಥನಾಗಿ, ಹಾಗಾಗಿ ನನಗೆ ಮಂಗಳೂರಿಗೆ ಗ್ರೀನ್ ಕಾರ್ಡ್ ಇದೆ. ಸೊ ಆ ಗ್ರೀನ್ ಕಾರ್ಡ್ನ ಸವಲತ್ತನ್ನು ಯಾವಾಗಲೂ ಕೂಡ ಬಳಸ್ಕೊಳ್ತಾನೆ ಇರ್ತೀನಿ. 1992 ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ, ಸೊ ನನ್ನ ಗೆಳೆಯರೆಲ್ಲರೂ ಕೂಡ ಸಿಕ್ಕರು. ಸಿಕ್ಕ ಅವ್ರಿಗೇನಂತಂದರೆ, ತುಂಬ ಫಸ್ಟ್ ಕರ್ಕೊಂಡೋಗಿ ಇವರನ್ನು ಪಣಂಬೂರು ಬೀಚ್ ತೋರಿಸ್ಬೇಕು, ಸೋಮೇಶ್ವರದ ಕಡಲು ತೋರಿಸ್ಬೇಕು, ದೇವಸ್ಥಾನ ತೋರಿಸ್ಬೇಕು, ಕದ್ರಿ ಮತ್ತು ಮಂಗಳ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ತುಂಬ ಆಸೆ ಇತ್ತು. ಆದರೆ ನಾನು ತಕ್ಷಣ ಅವ್ರಿಗೆ ಹೇಳಿದೆ, ನಾನು ಇಲ್ಲಿ ನೋಡಬೇಕಾಗಿರೋದು ಒಂದು ಜೈಲು ಮತ್ತು ಇಲ್ಲಿನ ಕೋರ್ಟನ್ನು ಅಂತ. ತುಂಬ ಶಾಕ್ ಆಯಿತು ಅವರಿಗೆ. ಸೊ ಯಾಕೆ ಅಂಥೇಳಿ ಅವರಿಗೆ ತುಂಬ ಕುತೂಹಲದಿಂದ ಕೇಳಿದರು. ಅದಕ್ಕೆ ಕಾರಣ ಇತ್ತು, ಯಾಕೆ ಅಂತಂದರೆ, ಸೊ ನಾವೆಲ್ಲರೂ ಕೂಡ ಒಂದು ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ಬಂದವರು. ನಾವೆಲ್ಲರೂ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳನ್ನು ಈ ಡೆಮೋಕ್ರಸಿಯೊಳಗೆ ಸಕ್ರಿಯ ಮಾಡೋದಕ್ಕೆ, ಅರ್ಥಪೂರ್ಣ ಮಾಡೋದಕ್ಕೆ ಹೋರಾಡಿದವರು ನಾವು. ಸೊ ಹಾಗಾಗಿ ನಮಗೆ ಯಾವತ್ತೂ ಕೂಡ ಫಸ್ಟ್ ನಮ್ಮ ಎದೆಗೆ ತಾಗ್ತಾ ಇದ್ದಂಥ ಪುಸ್ತಕವೇ ಚಿರಸ್ಮರಣೆ. ಯಾಕೆ ಅಂತಂದರೆ, ಆ ಚಿರಸ್ಮರಣೆಯಲ್ಲಿ ಒಬ್ಬ ಹಿಂದಿ

ಗ್ರಾಮಸ್ಥರು ಬರ್ತಾರೆ. ಮತ್ತು ಆಗಲೇ ಧರ್ಮ ಅವರು ಹೇಳಿದಾಗೆ ನೇಣುಗಂಬಕ್ಕೆ ಹೇಳಿದ ಆ ನಾಲ್ಕೂ ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಆ ನಾಲ್ಕೂ ಜನ ಸ್ಟೂಡೆಂಟ್ಸ್ಗಳನ್ನು ತಯಾರು ಮಾಡೋದು ಆ ಮೇಸ್ಟ್ರು. ಸೊ ಹಾಗಾಗಿ ವಿದ್ಯಾರ್ಥಿ ಚಳುವಳಿಯಲ್ಲಿದ್ದ ನಾವು ಸಂಪೂರ್ಣವಾಗಿ ಭಿನ್ನವಾಗಿ ನಾವು ಆ ಹೋರಾಟದ ಬಿಸಿ ಹೇಗಿರುತ್ತೆ, ಆ ಹೋರಾಟ ಅನ್ನೋದು ಹೇಗೆ ಬೆಂಕಿಯುಂಡೆ ಆಗಿರುತ್ತೆ, ಮತ್ತು ಆ ಹೋರಾಟದಿಂದ ನಾವು ಏನೇನೆಲ್ಲವನ್ನು ಕಲಿಯಬಹುದು ಅಂತೇಳಿ ಮೊದಲೇ ನಮಗೆ ಬಹುಶಃ ಹೋರಾಟದಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ಚಿರಸ್ಮರಣೆ ಅನ್ನೋದು ತುಂಬ ಡಿಫರೆಂಟ್ ಆದಂಥ ಒಂದು ಭಾಗವೇ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಚಿರಸ್ಮರಣೆ ಅನ್ನೋದು ನಮಗೊಂದು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಸೊ ಏನಂತಂದರೆ ಅದು ಮಂಗಳೂರು ಕರ್ಕೊಂಡ್ಬರುತ್ತೆ, ಕಾಸರಗೋಡಿಗೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಶೇಷವಾದ ಆ ಗೂಗಲ್ ಮ್ಯಾಪ್ ಇದೆಯಲ್ಲ, ಅದು ಡೈರೆಕ್ಷನ್ಸನ್ನು ಬರೀ ಪ್ಲೇಸ್ಗಳಿಗೆ ತೋರಿಸೋದಿಲ್ಲ, ಅದು ನಮ್ಮ ಬದುಕಿಗೂ ತೋರಿಸುತ್ತೆ. ಹಾಗಾಗಿಯೇ ಚಿರಸ್ಮರಣೆ ನಿರಂಜನ ಅಷ್ಟು ದೊಡ್ಡ ಸುದ್ದಿಯಾದರು ಅಂತೇಳಿ. ಚಿರಸ್ಮರಣೆ ನಿರಂಜನ ಮತ್ತು ಕೈಯೂರು ಇದು ಒಂಥರ ತ್ರಿವಳಿ ಇದ್ದಂಗೆ. ಸೊ ಟ್ರಿಪ್ಲೆಟ್ಸ್ ಇವರು. ಸೊ ಈ ಮೂರು ಅಂದರೆ ಒಂದಕ್ಕೊಂದು ಅಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಕೊನೆಯ ಗಿರಾಕಿ ಮತ್ತು ಚಿರಸ್ಮರಣೆ ಎರಡೇ ಬರೆದಿದ್ದರೂ ಕೂಡ ಅಜರಾಮರಾಗ್ತಿದ್ರು ಅಂಥೇಳಿ. ಸೊ ಚಿರಸ್ಮರಣೆ ಆ ರೀತಿ ಒಂದು ಅಜರಾಮರವಾದಂತಹ ಒಂದು ಕೃತಿ ಯಾಕಾಯಿತು ಅಂತಂದರೆ, ಯಾವತ್ತು ಆ ಚಿರಸ್ಮರಣೆ ಶುರುವಾಯಿತೋ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ನೋವುಗಳು ಅದೇ ಜೀವಂತವಾಗಿದೆ, ಅಷ್ಟೇ ಜೀವಂತವಾಗಿದೆ. ಮತ್ತು ಪರಿಸ್ಥಿತಿಗಳು ಹಾಗೇ ಇದೆ, ಅದೇ ಜಮೀನ್ದಾರ ಪದ್ಧತಿ ಇದೆ, ಅದೇ ಆಳರಸರ ಪದ್ಧತಿ ಇದೆ, ಅದೇ ಸಾಮ್ರಾಜ್ಯಶಾಹಿ ಪದ್ಧತಿ ಇದೆ. ಹಾಗಾಗಿಯೇ ಸೊ ಚಿರಸ್ಮರಣೆ ಕೂಡ ಇವತ್ತು ಜೀವಂತವಾಗಿ ಅದು ಎಲ್ಲರಿಗೂ ಕೂಡ ತುಂಬ ರೆಲೆವೆಂಟ್ ಅನಿಸೋದಕ್ಕೆ ಶುರುವಾಗಿದೆ. ಸೊ ಚಿರಸ್ಮರಣೆಯ ಈ ಒಂದು ನಾನು ಬಂದಾಗ ನಿಜಕ್ಕೂ ಕೂಡ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಲಿಲ್ಲ. ನಾನು ಮೊದಲು ಹೋಗಿದ್ದೇನೆ ಇಲ್ಲಿ ಜೈಲಿಗೆ. ನಾನು ಜೈಲಿಗೆ ಹೋಗಿ ಈಗ ಕೆನರಾ ಕಾಲೇಜಿನ ಪಕ್ಕದಲ್ಲಿದೆಯಲ್ಲ ಆ ಜೈಲು. ಸೊ ಯಾಕೆ ಆ ಜೈಲು ಮತ್ತು ಯಾಕೆ ಆ ಕೋರ್ಟ್ ಅಂತಂದರೆ, ಕೈಯೂರಿನ ಆ ವಿಪ್ಲವ ಏನಾಯ್ತಲ್ಲ ಆಗಲೇ ಹೇಳ್ತಾ ದಂಗೆ, ಸೊ ಕೈಯೂರಿನ ದಂಗೆ ಅಂತ ಮೆನ್ಷನ್ ಮಾಡಿದರು. ಕೈಯೂರಿನ ದಂಗೆ ಅಂತೇಳಿ ಚರಿತ್ರೆಯ ಪುಟಗಳಲ್ಲಿ ಅದು ಮೆನ್ಷನ್ ಆಗಿದೆ ಅಂತೇಳಿ. ನೋಡಿ, ಯಾವತ್ತೂ ಅಷ್ಟೇ ನಮ್ಮ ಚರಿತ್ರೆಯ ಪುಸ್ತಕಗಳು ಬೇಟೆ ಆಡುವವನ ಕಣ್ಣುಗಳಿಂದಲೇ ಬರೆಯಲ್ಪಟ್ಟಿವೆ. ಯಾರು ಬೇಟೆ ಆಡ್ತಾನೆ ಅವನ ಕಣ್ಣುಗಳಲ್ಲಿ ಚರಿತ್ರೆಯನ್ನು ಬರೆಯಲಾಗಿದೆ, ಆದರೆ ಯಾರು ಬೇಟೆ ಆಡಿಸ್ಕೊಂಡ್ರಲ್ಲ ಅವರ ಕಣ್ಣುಗಳಿಂದ ಏನಾದರೂ ಚರಿತ್ರೆ ಬರೆಯೋದಕ್ಕೆ ಬಿಟ್ಟುಬಿಟ್ರೆ ಆ ಪ್ಲೇಸಿನ ಹೋರಾಟದ ಚರಿತ್ರೆಗಳೆಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಯಾಕೆ ಅಂತಂದರೆ, ನಮ್ಮ ಇತಿಹಾಸದ ಪುಸ್ತಕಗಳನ್ನು ಓದಿದರೆ ಆ ಇತಿಹಾಸದ ಪೇಲ್ಪಡುತ್ತೆ. ಕೈಯೂರನ್ನು ದಂಗೆ ಅಂತ ಕರೀತಾರೆ, ಆದರೆ ನೆನಪಿರಲಿ, ಸೊ ಕೈಯೂರಿನಲ್ಲಿ ಆದಂತಹ ರೈತ ಚಳುವಳಿ ಇದೆಯಲ್ಲ, ಅದು ಎಷ್ಟು ವ್ಯಾಪಕವಾದ ಇದನ್ನು ತಕ್ಕೊಳ್ತು ಅಂತಂದರೆ, ಅದು ನಮ್ಮ ಕಾಸರಗೋಡಿನ ಗಡಿಯನ್ನು ಮೀರಿ, ದಕ್ಷಿಣ ಕನ್ನಡದ ಕನ್ನಡ ಜಿಲ್ಲೆ ಅಂತಿತ್ತು, ಕನ್ನಡ ಜಿಲ್ಲೆಯ ಗಡಿಯನ್ನು ಮೀರಿ, ಮತ್ತು ಅಷ್ಟೇ ಅಲ್ಲ ದೇಶದ ಗಡಿಯನ್ನು ಮೀರಿ, ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆದಂತಹ ಹೋರಾಟ ಕೈಯೂರು ಹೋರಾಟ. ಯಾಕೆ ಅಂತಂದರೆ, ಇದು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರ್ತದೆ. ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಈ ಯಾಕೆಂದರೆ ಅವರು ಬ್ರಿಟಿಷರು ಈ ಒಂದು ಹೋರಾಟವನ್ನು ಆ ಜನ್ಮಿಗಳು ಅಂತ ಹೇಳ್ತಾರಲ್ಲ ಜಮೀನ್ದಾರರು, ಅವರನ್ನು ಹುಟ್ಟಾಕಿದ್ದವರು, ಮತ್ತು ಅಷ್ಟೇ ಅಲ್ಲ ಅವರನ್ನು

ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅದು ದಂಗೆ ಅಲ್ಲ, ಅದು ಮಹಾನ್ ಹೋರಾಟ. ಮತ್ತು ಕಯ್ಯೂರು ಅನ್ನೋದು ಕೇವಲ ಅದು ಕಾಸರಗೋಡಿನ ಒಂದು ಕುಗ್ರಾಮ ಅಲ್ಲ, ಅದೊಂದು ಜಾಗತಿಕವಾದಂತಹ ಎಚ್ಚರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಆ ಕಯ್ಯೂರಿನಲ್ಲಿ ಯಾರ್ಯಾರನ್ನು ಸುಮಾರು 60 ಜನ ರೈತರನ್ನು ಅರೆಸ್ಟ್ ಮಾಡ್ತಾರೆ, ಆ ಎಲ್ಲ ರೈತರನ್ನು ಕರ್ಕೊಂಡು ಬಂದು ಇಡೋದು ನಮ್ಮ ಮಂಗಳೂರಿನ ಜೈಲಿನಲ್ಲಿ. ಅವರ ಎಲ್ಲ ಒಂದು ವಿಚಾರಣೆ ಆಗೋದು ಮಂಗಳೂರಿನ ಕೋರ್ಟ್ನಲ್ಲಿ. ಸೊ ಈ ಎರಡೂ ಕೂಡ ಚಿರಸ್ಮರಣೆಯ ಮೂಲಕ ಒಂದು ಹೋರಾಟದ ಕಿಡಿಯನ್ನು ಕೈಗೆ ಎತ್ತಿಕೊಂಡಂಥ ನನಗೆ ಅದು ತುಂಬ ಒಂದು ರೀತಿಯಲ್ಲಿ ವಿಸಿಟ್ ಮಾಡಲೇಬೇಕಾದಂತಹ ಕ್ಷೇತ್ರ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಕಯ್ಯೂರು ಅನ್ನೋದು ಯಾಕೆ ನಿರಂಜನರು ಆಗಲೇ ಹೇಳಿದರು, ಅದು ಬಹುಶಃ ಕುಲ್ಕುಂದ ಅಂತ ಇತ್ತು ಅಂತ ಅನಿಸುತ್ತೆ ಅಲ್ವಾ ಸರ್? ಕುಲ್ಕುಂದ ಅಂತ ಇತ್ತು, ಕುಲ್ಕುಂದ ಅಂತ ಇದ್ದಿದ್ದದು. ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ಅದು ಕುಳುಕುಂದ ಆಯಿತು. ಕುಳುಕುಂದ ಆಗಿ ಸೊ ಆ ಸಮಯದತೆ ಅವಾಗ ಅವ್ರೇನು ಮಾಡ್ತಾರೆ, ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಒಬ್ಬ ಮಾಸ್ಟರ್ಸಿಗೆ ಕೇಳ್ತಾರೆ, ನೀಲೇಶ್ವರಕ್ಕೆ ಹೋಗು, ಅಲ್ಲಿ ಫೀಸ್ ತುಂಬ ಕಡಿಮೆ ಇದೆ ಅಂತೇಳಿ. ಹಾಗಾಗಿ ಇವರು ನೀಲೇಶ್ವರಕ್ಕೆ ಭೇಟಿ ಕೊಡ್ತಾರೆ. ಸೊ ನೀಲೇಶ್ವರಕ್ಕೆ ಭೇಟಿ ಕೊಟ್ಟಾಗ ಸೊ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಮುಂದುವರಿಸ್ಬೋದಿದು ಅಂತ. ಅಲ್ಲಿ ಹೋದಾಗ ಅವರು ಹೇಳ್ತಾರೆ, ನಾನು ಇದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯ ಬೆಂಕಿ ಎದ್ದೇಳ್ತಾ ಇತ್ತು ಕಯ್ಯೂರಿನಲ್ಲಿ. ಅಷ್ಟೇ ಅಲ್ಲ, ಹೊಗೆ ಆಕಾಶಕ್ಕೆ ಚಿಮ್ತಾ ಇತ್ತು, ಇಡೀ ಆ ಕಯ್ಯೂರಿನ ಆಗಸವನ್ನು ಆ ಹೊಗೆ ಮುತ್ತುಕೊಳ್ತು. ಆ ಹೊಗೆ ನನ್ನ ಕಣ್ಣಿಗೂ ಮುತ್ತಿ ನನ್ನ ಕಣ್ಣಿನಲ್ಲಿ ನೀರನ್ನು ತರಿಸ್ತಾ ಇತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಕಯ್ಯೂರು ಅನ್ನೋದು ಹೇಗೆ ಅದು ಕೇವಲ ಒಂದು ಯಾವುದೋ ಒಂದು ಪುಟ್ಟ ಗ್ರಾಮದ ಕತೆ ಅಲ್ಲ ಅನ್ನೋದಕ್ಕೆ ಇದು ಕೂಡ ಕಾರಣ. ಸೊ ಅದಾಗಬೇಕಾದರೆ ಯಾವ ರೀತಿ ನಿರಂಜನರು ಬದಲಾಗ್ತಾರೆ ಅಂತಂದರೆ, ಸೊ ನಿರಂಜನರು ಆ ವೇಳೆಗಾಗಲೇ ಅವರು 7ನೇ ತರಗತಿಯಲ್ಲಿದ್ದಾಗ 14 ಕತೆಗಳನ್ನು ಬರೆದಿರ್ತಾರೆ 7ನೇ ತರಗತಿಯಲ್ಲಿದ್ದಾಗ. ಸೊ ಅವರು 8ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಈ ಎಲ್ಲವೂ ಕೂಡ ಆಗಲೇ ಪುಸ್ತಕ ಆಗಿ ಬರೋದಕ್ಕೆ ಬಂದಿರುತ್ತೆ. ಸೊ 8ನೇ ಕ್ಲಾಸಿಗೆ ಬಂದಾಗ ಸೊ ಅಂತಹ ನಿರಂಜನರು ಸೊ ಅಲ್ಲಿದ್ದವ್ರು ಏನು ಮಾಡ್ತಾರೆ, ಇಲ್ಲ ನಾನು ಇನ್ನು ಸಾಧ್ಯ ಇಲ್ಲ ಅಂಥೇಳಿ, ನಾನು ಪತ್ರಕರ್ತ ಆಗಿಬಿಡಬೇಕು ಅಂತೇಳಿ.

ಅಂದರೆ ಆ ಟೈಮಲ್ಲಿ ನಾ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಾನು ಪ್ರಮಾಣ ಪತ್ರ ತಗೊಳ್ಳಲಿಲ್ಲ, ಬೈತಾರೇನೋ ಅಂತೇಳಿ. ಆದರೆ ಅಂದರೆ ಆ ರೀತಿಯಲ್ಲಿ ಅವರು ಪ್ರಮಾಣ ಪತ್ರವನ್ನೇ ಧಿಕ್ಕರಿಸಿ, ಆದರೆ ಕಯ್ಯೂರಿನ ಒಂದು ಆ ಅನುಭವವನ್ನು ಕಟ್ಟಿಕೊಂಡು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾಗ ಏನಾಗುತ್ತೆ, ಮಂಗಳೂರಿನಲ್ಲಿ ಬಂದಾಗ ಅದೇ ಸಮಯಕ್ಕೆ ಈ 60 ಜನರನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ಕರ್ಕೊಂಡು ಬಂದಾಗ ಆ 60 ಜನರನ್ನು ಕೂಡ ರಾಷ್ಟ್ರ ಬಂಧು ಪತ್ರಿಕೆಯ ಪರವಾಗಿ ಇವರೇ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ. ಕಯ್ಯೂರಿನಲ್ಲಿ ಪಕ್ಕದಲ್ಲೇ ಆದಂಥ ಅನುಭವ, ಅದೇ 60 ಜನರನ್ನು ಅವರು ವರದಿ ಮಾಡಬೇಕಾದಂತಹ ಪ್ರಸಂಗ. ಸೊ ಹಾಗೆ 60 ಜನರನ್ನು ಇಂಟರ್ವ್ಯೂ ಮಾಡೋದು, ಕೋರ್ಟಿನ ಕಟಕಟೆಗಳಲ್ಲಿ ಅದನ್ನು ವರದಿ ಮಾಡೋದು, ಈ ಎಲ್ಲವುದನ್ನು ಕೂಡ ಮಾಡುವ ಅವಕಾಶ ನಿರಂಜನರಿಗೆ ಸಿಗುತ್ತೆ. ಸೊ ಈ ನಿರಂಜನರಿಗೆ ಸಿಕ್ಕಂತಹ ಈ ಅವಕಾಶ ಇತ್ತಲ್ಲ, ಅವ್ರೇನು ಮಾಡ್ತಾರೆ ಅಂತಂದರೆ ಇಡೀ ಕಯ್ಯೂರಿನ ರೈತರ ಪರವಾಗಿ ಜನಾಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೊರಡ್ತಾರೆ. ಅವಾಗ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋಗಿ ಸೊ ಎಲ್ಲರನ್ನ ಸಂಪರ್ಕಿಸಿ ಸಹಿ ಸಂಗ್ರಹವನ್ನು ಮಾಡ್ತಾರೆ. ಅದರಲ್ಲಿ ಅವಾಗ ಸಹಿ ಹಾಕಿದವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ಒಬ್ಬರು. ಮತ್ತು ಆ ರೀತಿಯ ಅತ್ಯಂತ ಪ್ರಮುಖರು ಕಯ್ಯೂರಿನ ರೈತರ ಪರವಾಗಿ ನಿಲುವನ್ನು ತೆಕ್ಕೊಳ್ತಾರೆ. ಸೊ ಕಯ್ಯೂರಿನ ಈ ಎಲ್ಲವುದನ್ನು ನೋಡುವಾಗ ಯಾಕೆ ಈ ಕಯ್ಯೂರು ಹಚ್ಚಿದ ಕಿಚ್ಚು ಇಷ್ಟೊಂದು ದೊಡ್ಡದಾಗಿ ಬೆಳೀತು ಅಂತ, ನಾನು ವರದಿಗಾರನಾಗಿ ಪ್ರಜಾವಾಣಿಯಲ್ಲಿದ್ದಾಗ ಅನೇಕ ಇಲ್ಲಿ ಇದು ಒಂದು ರೀತಿಯ ಆ ಟೈಮಲ್ಲಿ ಹೋರಾಟದ ಒಂದು ಮಡಿಲಿದು. ಸೊ ಬಿಡಿ ಕಾರ್ಮಿಕರ, ಗೋಡಂಬಿ ಕಾರ್ಮಿಕರ, ಮತ್ತು ಆ ರೀತಿ ನಾನಾ ಕಾರ್ಮಿಕರ, ಹೆಂಚು ಕಾರ್ಮಿಕರ ಹೋರಾಟ ಎಲ್ಲ ನಡೀತಾ ಇತ್ತು. ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಅಂತ ನಾನೊಂದು ಸಲ ಒಂದು ಬಿಡಿ ಕಾರ್ಖಾನೆಗೆ ಹೋದೆ. ಸೊ ಬಿಡಿ ಕಾರ್ಖಾನೆಗೆ ಹೋಗಿ ಎಲ್ಲದನ್ನು ನೋಡಿಕೊಂಡು ಮಾತಾಡಿಕೊಂಡು ಹೊರಡೋ ಸಂದರ್ಭದಲ್ಲಿ ನೋಡ್ತೀನಿ, ಅಲ್ಲಿ ಒಬ್ಬ ಏನು ಮಾಡ್ತಿದ್ದಾನೆ ಅಂದರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ, ಅವನೇನೋ ಓದ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ತಮಗೆ ತಾವೇ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಸೊ ನನಗೆ ಅದೊಂದು ವಿಶೇಷವಾದ ದೃಶ್ಯ ಅಂತ ಅನ್ನಿಸ್ತು. ನಾನು

ಕೂಡ. ಸೊ ಆಗಲೇ ಹೇಳಿದ್ರಿ ಏನಂತಂದರೆ ಇದು ಯಾವುದೇ ಧರ್ಮದ ಕಲರ್ ಇರಲಿಲ್ಲ ಅಂಥೇಳಿ. ಆದರೆ ಆ ಸಂದರ್ಭದಲ್ಲಿ ಈ ಹೋರಾಟ ನಡಿಬೇಕಾದರೆ ಬ್ರಿಟಿಷರು ಇದು ಹಿಂದೂಗಳ ಹೋರಾಟ ಅಂತ ಬಣ್ಣ ಕಟ್ಟಲಿಕ್ಕೆ ಹೊರಡ್ತಾರೆ. ಆದರೆ ಸೊ ಇಡೀ ಚಳುವಳಿ ಎಷ್ಟು ಬಲವಾಗಿ ನಿಂತಿತ್ತು ಅಂತಂದರೆ ಆ ಚಳುವಳಿಯ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಧರ್ಮದ ಈ ವಿಭಜನೆಯನ್ನು ತಡೆದು ಅವರು ಒಗ್ಗಟ್ಟಾಗಿ ನಿಂತು ಒಂದು ಹೋರಾಟವನ್ನಾಗಿ ಅದನ್ನು ಕಟ್ತಾರೆ. ಹಾಗಾಗಿ ಅದು ಯಶಸ್ವಿ ಆಗುತ್ತೆ. ಈ ಕಾರಣಕ್ಕೇ ನಾನು ಕೂಡ ನನಗೆ ಯಾವತ್ತೂ ಕೂಡ ಕೈಯೂರು ತುಂಬ ಕಾಡ್ತಾ ಇತ್ತು. ಸೊ ಆ ಕೈಯೂರನ್ನು ಕಾಡ್ತಾ ಇದ್ದಿದ್ದ ಆ ಕೈಯೂರನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೂ ಕೂಡ ಹೊರಟೆ. ಸೊ ಇದನ್ನು ನೋಡಬೇಕು ಹೇಗಿದೆ ಕೈಯೂರು ಅಂಥೇಳಿ. ಸೊ ಹೊರಟಾಗ ಇಲ್ಲಿಯ ಶ್ರೀನಿವಾಸ ಕಕ್ಕಿಲ್ಲಾಯ ಅವರ ಮತ್ತು ಅವರ ಹೆಲ್ಪನ್ನು ತಗೊಂಡು ಸೊ ಅವರ ಮೂಲಕ ಹೋಗಿ ಅಲ್ಲಿ ಒಬ್ಬರು ಚರ್ವತ್ತೂರಿನಲ್ಲಿ ಮೋಹನ್ ಕುಮಾರ್ ಅನ್ನುವ ಒಬ್ಬರ ಸಹಾಯದಿಂದ ಸಂಪೂರ್ಣ ಒಳಗಡೆ ಹೋಗಿ ಸೊ ನಾನು ಎಲ್ಲದನ್ನು ಕೂಡ ನೋಡಿದೆ. ಈಗ ಎಲ್ಲರಿಗೂ ಕೂಡ ಚಿರಸ್ಮರಣೆ ಕಾದಂಬರಿ ಓದಿದರೆ ಅದು ಬಹುತೇಕ ಭಾಷೆಗಳಲ್ಲಿದೆ. ತುಳುನಲ್ಲಿದೆ, ಕೊಂಕಣಿನಲ್ಲಿದೆ, ಸೊ ಮಲಯಾಳಂಲ್ಲಿದೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಮಗಳು ತೇಜಸ್ವಿ ನಿರಂಜನನೇ ದ ಸ್ಟಾರ್ಸ್ ಶೈನ್ ಬ್ರೈಟ್ಲಿ ಅಂತೇಳಿ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಸೊ ಎಲ್ಲ ಭಾಷೆಗಳಲ್ಲಿ ಬಹುತೇಕ ಅದು ಬಂದಿದೆ. ದಯವಿಟ್ಟು ಅದನ್ನು ಓದಿ. ಯಾಕೆ ಅಂತಂದರೆ ಅದನ್ನು ನಾನು ಆ ಕಾಲು ಅಲ್ಲಿಟ್ಟಾಗ ಸೊ ಅಲ್ಲಿ ಎಲ್ಲ

ವೆರಿ ಪಾಪ್ಯುಲರ್ ಆದಂಥ ಪುಸ್ತಕಗಳು. ಅದರಲ್ಲಿ ಏನಂತಂದರೆ, ಸೊ ಇಡೀ ಚರಿತ್ರೆಯನ್ನು ಅವರು ತಿರ್ಗಾ ರೀವಿಸಿಟ್ ಮಾಡ್ತಾ ಹೋಗ್ತಾರೆ, ಅನಲೈಸ್ ಮಾಡ್ತಾ ಹೋಗ್ತಾರೆ. ಎಷ್ಟೆಲ್ಲ ಸುಳ್ಳುಗಳನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ ಅಂತೇಳಿ, ಆ ಎಷ್ಟೆಲ್ಲ ಸುಳ್ಳುಗಳನ್ನು ಅಂತ ಅನ್ನಬೇಕಾದ್ರೆ, ಬಹುಶಃ ನಾವು ಆ ರೀತಿ ಏನಾದರೂ ಪಠ್ಯಪುಸ್ತಕಗಳನ್ನು ರೀರೈಟ್ ಮಾಡಲಿಕ್ಕೆ ಹೊರಟ್ರೆ ನಾವು ಕೈಯೂರನ್ನು ತುಂಬ ಭಿನ್ನವಾಗಿ ಕಟ್ಕೊಡುವಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ. ಸೊ ನಿರಂಜನರು ಹೇಳ್ತಾರೆ ಏನಂತಂದರೆ, ಸೊ ಸುಳ್ಯದಲ್ಲಿರಬೇಕಾದ್ರೆ ಒಂದು ಸಲ ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆಗ್ತಾರೆ. ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆದರು ಅನ್ನುವ ಕಾರಣಕ್ಕೇ ಇಡೀ ಸುಳ್ಯ, ಇಡೀ ಜಿಲ್ಲೆ, ಸೊ ಎಲ್ಲವೂ ಕೂಡ ಗಾಂಧಿಮಯ ಆಗ್ತಾ ಹೋಗ್ತದೆ. ಅವ್ರು ಹೇಳ್ತಾರೆ, ನಾನು ಕಂಪ್ಲೀಟ್, ಸೊ ನಾನು ಗಾಂಧಿಯ ಪರವಾಗಿಬಿಟ್ಟೆ, ಇಡೀ ಊರು ಗಾಂಧಿಯ ಪರವಾಗಿ ಆಗಿಬಿಡ್ತು ಅಂತ. ನನಗೆ ಎಚ್ ನಾಗವೇಣಿ ಅವರು ಗಾಂಧಿ ಬಂದ ಅನ್ನುವ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ದಯವಿಟ್ಟು ಓದಬೇಕು. ಏನಂತಂದರೆ, ಯಾಕೆ ಒಂದು ಐಕಾನ್ ಅನ್ನೋದು ಹುಟ್ಟುತ್ತೆ, ಗಾಂಧಿ ಆಗಲಿ ಕುದ್ಮುಲ್ ರಂಗರಾವ್ ಅವರು

ಆನೆಯನ್ನು ಮಣಿಸಿದ ಮಿಡತೆಗಳು. ಸೊ ಅಂದರೆ ಇದು ವಿಯೆಟ್ನಾಮಿನ ಕತೆ. ಸೊ ವಿಯೆಟ್ನಾಂನಲ್ಲಿ ತುಂಬ ಶಕ್ತಿಹೀನರ ದೇಶ, ಅದು ಅಮೇರಿಕಾದಂಥ ಆನೆಯನ್ನೇ ಹಿಮ್ಮೆಟ್ಟಿಸಿ ಬಿಸಾಕಿದ ಕಥನ ಅದು, ವಿಯೆಟ್ನಾಂನ ಹೋರಾಟ. ಸೊ ವಿಯೆಟ್ನಾಮ್ಗೆ ಸಂಬಂಧಪಟ್ಟ ಹಾಗೆ ಸೊ ನಾನು ಆಮೇಲೆ ಹೇಳ್ತೀನಿ. ಸೊ ಏನಂತಂದರೆ ನಾನು ಆದ ಎರಡನೇ ಕಥನ ಏನಂತಂದರೆ, ನಾನು ಒಂದು ಪ್ರವಾಸ ಕಥನ ನನ್ನೊಳಗಿನ ಹಾಡು ಕ್ಯೂಬಾವನ್ನು ಬರೆದಿದ್ದೇನೆ. ಕ್ಯೂಬಾಗೆ ಭೇಟಿ ಕೊಟ್ಟು ಬರೆದ ಕಥನ. ನಾನು ಮತ್ತು ಸಿದ್ದಲಿಂಗೇಗೌಡ ಪಾಟೀಲ್ರು ಇಬ್ಬರೂ ಕೂಡ ಕ್ಯೂಬಾಗೆ ಹೋಗಿ ಬಂದವರು. ಆ ಕ್ಯೂಬಾ ಇರೋದು ಅದು ಕೇರಳದಷ್ಟು ಕೂಡ ಇಲ್ಲ, ತುಂಬ ಚಿಕ್ಕದು ಕೇರಳಕ್ಕೆ ಕಂಪೇರ್ ಮಾಡಿದರೆ ಕೂಡ. ಆದರೆ ಅಂತಹ ಒಂದು ರಾಷ್ಟ್ರ ಅಷ್ಟು ದೊಡ್ಡದಾದಂತಹ ಅಮೇರಿಕಾವನ್ನು ಮಣಿಸಿ ಬಿಸಾಕಿದೆ. ಕ್ಯೂಬಾವನ್ನು ಇವತ್ತಿಗೆ ಕೂಡ ಯಾವ ಕ್ಷೇತ್ರದಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತಹ ಕಥನಗಳಿದೆಯಲ್ಲ, ಅಂದರೆ ಒಂದು ಚಿಕ್ಕ ಶಕ್ತಿ ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವಂತಹ ಕಥನಗಳು, ಬಹುಶಃ ಅದೇ ಕಾರಣಕ್ಕೆ ನನಗೆ ಕಯ್ಯೂರು ಇಷ್ಟ ಆಯಿತು ಅಂತ ಅನ್ನಿಸ್ತದೆ. ನಾನು ಕ್ಯೂಬಾಗೆ ಹೋದಾಗ ಅಲ್ಲಿ ಭಾರತೀಯರನ್ನು ನೋಡಿದರೆ ಸಾಕು, ಸೊ ಜೋರಾಗಿ ಹರ್ಷೋದ್ಗಾರ ಮಾಡ್ತಿದ್ರು. ಫಸ್ಟ್ ನನಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರೆ ಏನಂತಂದರೆ, ಆ ಹೋರಾಟದಲ್ಲಿ ಗೆದ್ದಾಗ ಕೋಲ್ಕತ್ತಾದಲ್ಲಿ ಸೊ ವಿಯೆಟ್ನಾಂನ ಓಚಿಮಿನ್. ಸೊ ಅಂದರೆ ಚಿಕ್ಕ ಚಿಕ್ಕ ಕಥನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಹೋರಾಟಗಳು ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವ ಹೋರಾಟಗಳಿದೆಯಲ್ಲ.

ಅಭಿನವ್ ಅನ್ನುವ ಹೆಸರಿನ ಹುಡುಗ ಈ ಜನರು ಹೋದ್ರಲ್ಲ ಅಲ್ಲಿಗೆ ತಂಡ, ಅದರಲ್ಲಿರ್ತಾರೆ ಆ ಹುಡುಗರ ತಂಡದಲ್ಲಿ. ಸೊ ಕಯ್ಯೂರಿಗೆ ಭೇಟಿ ಕೊಡೋಣ ಅನ್ನುವ ಚಳುವಳಿ ಆಯ್ತಲ್ಲ ಅದರಲ್ಲಿ, ಅಲ್ಲಿ ಹೋಗಿ ಘೋಷಣೆ ಹಾಕಿದ ಮೇಲೆ ಆ ಪುನೀತ್ ಭಾರ್ಗವ್ ಅನ್ನುವ ಹುಡುಗ ಏನು ಮಾಡ್ತಾನೆ ಅಂದರೆ ಅಲ್ಲಿ ಭಾರ್ಗವ ಕಿತ್ತಾಕಿ ಪುನೀತ್ ಅಪ್ಪು ಅಂತ ತನ್ನ ಹೆಸರನ್ನು ಬದಲು ಮಾಡಿಕೊಳ್ತಾನೆ. ಆ ಅಪ್ಪು ನೇಣಿಗೆ ಏರಿದಂತಹ ಒಬ್ಬ ಹೋರಾಟಗಾರ, ಅವನ ಹೆಸರು ಇವತ್ತಿಗೂ ನೀವು ನೋಡಿ ಫೇಸ್ಬುಕ್ಕಲ್ಲಿ ಪುನೀತ್ ಅಪ್ಪು ಅಂತಲೇ ಇದೆ. ಮತ್ತು ಅವನು ಇವತ್ತಿಗೂ ಕೂಡ ಜನಪರವಾಗಿ ಅವನ ಹೋರಾಟಗಳನ್ನು ಕಟ್ತಾನೇ ಇದ್ದಾನೆ. ಅಂದರೆ ಇದೆಲ್ಲವೂ ಇದೆಯಲ್ಲ. ಸೊ ಇವೆಲ್ಲವೂ ನಮ್ಗೆ ಏನು ಹೇಳ್ತಿದೆ ಅಂತಂದರೆ ಚಿರಸ್ಮರಣೆಯೂ ಶಾಶ್ವತ, ನಿರಂಜನರೂ ಶಾಶ್ವತ, ಕಯ್ಯೂರೂ ಶಾಶ್ವತ. ಆದರೆ ನಾವೆಲ್ಲರೂ ಕೂಡ ಈಗ ಬಂದು ನಿಂತಿರೋದು ಜಾಗತೀಕರಣದ ಮಧ್ಯದಲ್ಲಿ. ಅಂದರೆ ನಾವು ಮಾತ್ರ ಮುಖ್ಯ ಅನ್ನೋದನ್ನು ಭ್ರಮೆಯನ್ನು ಜಾಗತೀಕರಣ ನಮ್ಮ ಮಧ್ಯದಲ್ಲಿ ಬಿತ್ತುತ್ತಾ ಇದೆ. ಯಾಕೆ ಬಿತ್ತುತ್ತಾ ಇದೆ ಅಂತಂದರೆ ಜಾಗತೀಕರಣ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದನ್ನು ತೆಗೆದು ನಮ್ಮನ್ನು ಒಬ್ಬ ಬಳಕೆದಾರನನ್ನಾಗಿ ಮಾಡಿದೆ. ನಾವಿವತ್ತೆಲ್ಲರೂ ಕೂಡ ಮಾರಾಟಗಾರರ ಕಣ್ಣಲ್ಲಿ ನಾವು ಮನುಷ್ಯರಲ್ಲ, ವಿ ಆರ್ ಆಲ್ ಪ್ರಾಡಕ್ಟ್ಸ್. ನಮಗೆ ಗೊತ್ತಿರಬೇಕಾದ ವಿದ್ಯೆ ಒಂದೇ ಅಂತಂದರೆ ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡೋ ಅಂಥ ಸಾಕ್ಷರತೆ ಇದ್ದರೆ ಸಾಕು ಅವರಿಗೆ. ಸೊ ಅಂತಹ ಕಾಲದಲ್ಲಿ ಕೂಡ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮುಖಾಂತರ ನಿರಂಜನರ ಬಗ್ಗೆ ಮಾತಾಡಲಿಕ್ಕೆ, ಕಯ್ಯೂರ ಬಗ್ಗೆ ಮಾತಾಡಲಿಕ್ಕೆ ನಿಂತಿದ್ದೀವಲ್ಲ, ಅದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ, ಅವರ ಎಲ್ಲ ಒಡನಾಡಿಗಳಿಗೂ, ಅಧ್ಯಯನ ಕೇಂದ್ರಕ್ಕೂ, ಮತ್ತು ನಿಮಗೂ ಕೂಡ ನಾನು ತುಂಬ ಇಲ್ಲಿ ಬಂದು ಇದನ್ನು ಕೇಳ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು 10 ಜನ ಆದರೂ ಆ ಪುಸ್ತಕವನ್ನು ಓದಿದರೆ, ಸೊ ನಿಮ್ಮ ಒಂದು ಆ ಒಂದು ಹೋರಾಟದ ಕಿಡಿ ಅದು ಮುಂದೆ ದಾಟಿಕೊಂಡು ಹೋಗುತ್ತೆ ಅಂತ. ಈ ಒಂದು ಚಿರಸ್ಮರಣೆಯನ್ನು ಕಾಸರಗೋಡು ಚಿನ್ನ ದೂರದರ್ಶನಕ್ಕೆ ಧಾರಾವಾಹಿಯಾಗಿ ಮಾಡಿದ್ದಾರೆ, ಅದು ಅವೈಲಬಲ್ ಇದೆ. ಸೊ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ, ಅದನ್ನು ನೋಡಿ. ಮತ್ತು ಬಿ ಸುರೇಶ್ ಚಲನಚಿತ್ರ ನಿರ್ದೇಶಕರು ಅವರು ಅದನ್ನು ನಾಟಕವಾಗಿ ಕೂಡ ಮಾಡಿದರು. ಸೊ ಈ ಎಲ್ಲವೂ ಕೂಡ ನಮ್ಮ ಮಧ್ಯದಲ್ಲಿರಬೇಕಾದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ ಆ ಪುಸ್ತಕದಲ್ಲಿ ಒಂದು ಕೊನೆಯಲ್ಲಿ ಬರುತ್ತೆ, ಎಲ್ಲವುದನ್ನು ಹೇಳಿದ ಮೇಲೆ ಆ ನಿರೂಪಕ ಚಿರಸ್ಮರಣೆಯ ಇಡೀ ಕಥೆಯನ್ನು ಹೇಳ್ತಾನೆ. ಹೇಳಿ ಆದಮೇಲೆ ಎಲ್ಲರೂ ಕೂಡ ಸ್ತಬ್ಧರಾಗಿರ್ತಾರೆ. ಆವಾಗ ಆ ನಿರೂಪಕ ಹೇಳ್ತಾನೆ, ನೀವು ಮೌನವಾಗಿದ್ದೀರಿ, ಮೌನಕ್ಕೂ ಅರ್ಥವಿದೆ, ನಾನು ಬಲ್ಲೆ.

0: ಮನೊಂದುಲ್ಲ ಎರಡ
1: ತಂಕದ ಬಿಡ್ಸೆರು ತಂಕದ ಬಂಟೆರು ಪ್ರಾಣನು ಒತ್ತೆದಿದು ಕಾದುನ ಕಲಮಗ ಬಂಗಾಡಿದ ಬಂಗಾರಸುನ ದಂಡಡು ಉಪ್ಪುನ ಜವನೆರು ಎಂಚೆಂಚಿನ ಬಿಡ್ಸೆರಿಂದ ತೆರಿವನ ಒರಿ ಉಲ್ಲೇ ಮಣಿ ಮಜಲು ಗುತ್ತುದ ದುಗ್ಗಣ್ಣ ಕೊಂಡೆ ಪಂಡದು ಆಯನ ಪುದರು ಕೇಂಡನೆ ಬಾಕಿ ದಕ್ಕಲ ತಿಗಲೆಡು ಬಜಿಲೆಡು ಪಣಿಯರ ಸುಲಭ ಮಗ ದುಗ್ಗನ್ನೆ ಕೊಂಡೆಲ ಯಾಲ್ನ ಒಟ್ಟಿಗೆ ಗರಡಿ ವಿದ್ಯೆ ಕಲ್ತಿನ ಕೊಲು ಆಯೆ ನಿನ್ನನ್ನು ಬಾಲಾಂದ್ಲ ತೂವಾಯೆ ಜಾತಿದ ಮಗೆಂದ್ಲ ತೂವಾಯೆ ಆಯೆ ಕಣ್ಣಿಡು ನೆತ್ತೆರಿಜಂದಿನಾಯೆ ನಿನ್ನನ್ನು ಕಾರ್ತು ದಕ್ಕುವೆ ಅಂಚಿನ ಕೆಂಗುಡನ ಕೈತಡೆ ನಿನ್ನನ್ನು ಲಡಾಯಿಗೆ ಕಡಪುಂಡ ಅವು ಸರಿಯಿಂದು ಎಂಕು ತೋಜುಜಿ ಈ ಮಣಿ ಪಂದೆ ಕುಲ್ಲು ಮಗ
0: ಮಾಮಣ್ಣ ಎದೆದೆಪ್ಪಡೆ

0: ದುಗ್ಗಣ್ಣ ಕೊಂಡೆ ಬಂಗಾಡಿದ ಬಂಗರಸನ ದಂಡದ ದಳವಯಾದಿಪ್ಪು ಆಯ ಏತೇ ಬಿರ್ಸ್ಯಾವಡು ಆಯರಟ್ಟಿಗೆ ಏತೆಯೇ ಜವನೇರುಪ್ಪಡು ಕಾರಂಬುದ ತೋಟಗ ನುರ್ಕನ ಆನದ ಲೆಕ್ಕ ಬಾತಿನ ಜವನೇರನ ತಲೆ ಕಟ್ಟದೆ ಯಾನ ಬರ್ಪೆ ಕಡೆ ಬರ್ತಕರಲೇ ನಾನು
1: ದೇವು ನಿನ್ನ ಪಾತರಕೆಂದು ಸಂತೋಷ ಪಿಲಿತ ಬಂಜಿಡು ಪಿಲಿತ ಗಿಣ್ಣಿಯೇ ಪುಟ್ಟುವ ತಂದ ಎಲಿತ ಗಿಣ್ಣಿ ಪುಟ್ಟರ ಸಾಧ್ಯ ಉಂಡ ಈ ಎನ್ನಾರು ಅತ್ತೆ ನಿಕ್ಕು ಯಾನು ಕಲ್ಪ ವಿದ್ಯೆ ಕಲ್ಪಾವೆ
0: ಆವು ಮಾಮಣ್ಣ
1: ಅಲ ಅಟ್ಟೊಡು ಯಾನು ಲಡಾಯಿಗೆ ಕಲಸೊಂದಿತ್ತಿನ ಕತ್ತಿಂಡು ಐನು ಬೈಲದ ಕೋಂಟುಡುಪ್ಪುನ ಲಿಂಗಪ್ಪಾಚಾರಿಗೆ ಕೊಡ್ದು ನೀರು ದೀಪದ ಕನಲ ಪತ್ತೊಂದು ಕೋಪತ್ತ ದಾನೆ
0: ಆವು ಪೋದು ಬರ್ಪೆ ಮಾಮಣ್ಣ
2: ಗುದ್ದಡು ಯಾನೆ

0: ಸೂರ್ಯದೇವರಿಗೂ ಮದ್ಮೆ ಮಂತು ಕೊರಿಯರಿಗೆ. ಆಂಡ ಸಜ್ಞಾದೇವಿ ಸೂರ್ಯದೇವರೊಟ್ಟಿಗೆ ಸಂಸಾರ ಮಂತರ ಐಜಿಗೆ ಬತ್ತದ ಅಮ್ಮೆರಡ ಪಂಡಿರಿಗೆ. ಅಮ್ಮೆರೆ ಎನ್ನ ಕಂಡಾನಿ ಬಾರಿ ಬೆಚ್ಚ ಆರ್ನ ಕೈತಡೆ ಪೊಯರ ಪೂಜಿಂದ. ಐದು ವಿಶ್ವಕರ್ಮ ದೇವರು ತನ್ನ ಸಾಣದ ಕಲ್ಲನ್ನು ಪತ್ತೊಂದು ಸೀದ ಮಿತ್ತು ಬೋಯರಿಗೆ. ಸೂರ್ಯದೇವರನ್ನು ಪೊರ್ಲುಡೆ ಸಾನೆಪತ್ತಿಯರಿಗೆ. ಅಂಚೆ ಸೂರ್ಯದೇವರಿ ಕೆಂಪಾತಿನಿ. ವಿಶ್ವಕರ್ಮ ದೇವರು ಸೂರ್ಯನು ಸಾನೆಪತ್ತನಗ ತುಂಡು ತುಂಡು ಮಾ ತಲ್ಪ ಅಲ್ಪ ಭೂಮಿಗೆ ಊರ್ನಿಗೆ. ಐನು ಪೆಜ್ಜಿದು ಒಟ್ಟು ಮಲ್ತದ ನಾರಾಯಣ ದೇವರಿಗೊಂಜಿ ಚಕ್ರಲ ಈಶ್ವರ ದೇವರಿಗೊಂಜಿ ತ್ರಿಶೂಲಲ ಮಂತು ಕೊರಿಯರು. ಅಂಚೆ ಎಂಕ್ಲ ಆಚರಣಗಳು ಬಂಡ ಅವು ಏರುಂಜಿ ಜವಣಿ ಬರ್ಪುಣಿ
1: ಏರಿಲ್ಲ
0: ಇಲ್ಲಲ್ಲ ಇಲ್ಲದಕ್ಕಲು
1: ಲಿಂಗಪ್ಪ ಉಲ್ಲಲ
0: ಉಲ್ಲೇ
1: ಲೆಪ್ಪಗೆ
0: ಈ ಲೆಪ್ಪಗೆ
1: ಲಿಂಗಪ್ಪ. ಓ ಲಿಂಗಪ್ಪ
0: ಓ ಓ
1: ಅಂದಯ್ಯ ನಿಕ್ಕದಾನೆ ಈ ಲಿಂಗಪ್ಪ ಎಂದು ಪನಿಯರೆ
0: ನಿಕ್ಕದಾನೆ ಲಿಂಗಪ್ಪ ಎಂದು ಏನಿರದಾನೆ ಸನ್ನಿ ಏನಿತ್ತು
1: ದಾನೆ
0: ದಾನೆ ಲಿಂಗಪ್ಪ ನಿನ್ನ ಮುಂಕುತಲೆ ತಾಳ್ದೇನಾ ಏರಿಯ
1: ಯಾನು ಕಾಂತಲ್ಯ ಅಧಿಕಾರಿಯನ್ನ ಅರವತ್ತೆ ದೇವ ಪೂಂಜೆ
0: ಅಧಿಕಾರಿಲ್ಲ ಅರವತ್ತೇನಾ ತಪ್ಪಣ್ ತಪ್ಪಣ್ ಬಲೆಯ್ಯ ಬಲೆ ಕುಲ್ಲೆ ಪರಿಯರ ಮಿನಿ ಬಂಡ ಬೋಡೆ ಬಲೆ ಕುಲ್ಲೆ
1: ಮಾಮಣ್ಣೆ ಒಂಜಿ ಕಜ್ಜೆ ಕೊರತೆ ಅರ್ನ ಕತ್ತಿ ಉಂಡು ಐಕ ನೀರು ತೀತು ಕೊರಡಿಗೆ ಎತ್ತೊಂದು.
0: ಓ ಒಂದು ಯಾನ ಮಂತ ನನೆ ಕತ್ತಿ ಅನ್ನೆ ಪದಿನೆಮ್ಮ ದಂಡು ಜೈತದ ನಿಂದುವೇ ಕತ್ತಿಡತೆ.
1: ಹಾ ಎಂಚ ಈ ಕತ್ತಿ ಬಾರಿ ಬೇಗ ಬೋಡು ಬಂತೀರ್ ಈ ನೀರು ತೀತು ಕೊರ್ನಾಗ ಕಡೆ ಸಂದತ
0: ಇತ್ತೆ ಕೊರ್ಪೆ ಬಲೆ ಯಾನು ಪಂಡಿ ಬೊಕ್ಕ ಎನ್ನ ನೀರು ದೀಯಕ್ಕ ಇನ್ನಿ ಪೊಟ್ ಮುಟ್ಟಲ ಪೊಟ್ಟಾತಿ ಜತೆ
1: ಆಯ್ನಾತ ಬೇಗ ಕೊರು
0: ಎದೊತ್ತೊಳ್ಳೆ ಕತ್ತಿ
1: ಎಂಚ ಅಮ್ಮ ಸರಡದ ದಿನ ನೀರು ಸರಿಯಾತನತ್ತ
0: ಅಯ್ಯ ಇವ್ರ ದಾದ ಪಾತಿರುಂದುಲ್ಲಾರು ಎನ್ನ ನೀರಿ ಇನ್ನಿ ಮುಟ್ಟಲ ಪೊಟ್ಟಾದಿಜಿ ಎದೊತ್ತೊಳ್ಳೆ ಕತ್ತಿ
1: ನಿಕ್ ನೀರ್ ದಿನಕ್ಕೆ ತಾಳ ಕೊರೋಚ
0: ಮಲ್ಲೆ ಚಪ್ಪ ಕೈಯಡದೇನೋಣ
1: ಮೂಡುಗು ಬತ್ತನ ಮಾಮಣ್ಣಡಕ್ಕೆ ಎಂದಿಗೆತ್ತನು ಬರ್ಪೆ
0: ಆವ
1: ಮಾಮಣ್ಣ
2: ದೇವು
1: ದೇ ಲಿಂಗಪ್ಪಾಚಾರಿ ಕತ್ತಿಗೆ ನೀರ್ ತೀರ್ದು ಕೊರ್ತೆ
2: ಕೊರಿಯೇ ನಮಗ ಆಯೆ ಎಣ್ಣ ಆಯ್ನೆ ಕೊರಿಯೇ ಇಜಿಂಡ ನಾಲ್ ದಿನ ದೀದು ಕೊರ್ಪು.

0: ದುಗ್ಗಣ್ಣ ಕೊಂಡೆ, ಮಣಿಮಜಲ ಗುತ್ತದ ದುಗ್ಗಣ್ಣ ಕೊಂಡೆ, ಬಂಗಾಡಿದ ಬಂಗಾರ ಸೇರ್ನ ದಂಡದ ದಳವಾಯಿಯಾನು, ಏಳು ದಂಡನ ಜೈತ ದಿನ ಬಿರ್ಸೆ ಅಡ್ಯಾರು ಮಾಯಿಲೆ ನಾವೂರು ನಕ್ರೆ ಕಂಬಳಿ ಬೆರ್ಗಡೆ ಬಡುತ್ತಾ ಬಾಡು ಪೂಜಾರಿ ಇಂಚಿತ್ತಿನ ಪದಿನೆಂಟು ಜನ ದಂಡದ ಜವನರ್ನ ನಡುಟು ನಕ್ಷತ್ರದ ನಡುಟು ಚಂದ್ರೆ ತೋಜು ಲೆಕ್ಕ ತೋಜುನಾಯಿಯಾನು, ಲಕ್ಷ್ಮಪ್ಪ ಬಂಗಾರ ಸೇರ್ನ ಸಾಮ್ರಾಜ್ಯ ವಿಸ್ತರಣೆ ಮಲ್ಪಡು ಪನ್ಪುನ ಉದ್ದೇಶವೋ ಉಂಡ, ಆ ಉದ್ದೇಶವು ಬೆರೆತಾಂಗದ ಒಂದು ದಿನ ಅಯ್ಯಾನು, ತುಳುನಾಡದ ವಿಸ್ತರಣೆ ಅವಡು ಇಡೀ ತುಳುನಾಡು ಬಂಗಾರ ಸೇರ್ನ ಕೈಕು ತಿಕ್ಕೋಡು ಒಂದು ಪನ್ಪುನ ಉದ್ದೇಶ ಇಂಕಲ್ನ, ಅಂಚಾದೆ ಬಂಗಾರ ಸೇರ್ನ ಅಪ್ಪಣೆ ದಂಚಿನಿ ವೇಣೂರದ ತಿಮ್ಮಣ್ಣಾಜಲ ನಮಿತ ದಂಡಗ ಜೈಪರೆ ಬತ್ತ ದಿನ ಕುಲಿ ಅಂಕುಲು ಆಂಡ
1: ನೋಡ

ಕಂಚಿನಿ ದಂಡನ ಪತ್ತೊಂದು ವೇಣೂರ್ದ ಚೆನ್ನತಿ ಮಾರ ಕಂಡೋಡು ಬತ್ತದುಂತಿನಕುಲು ಎಂಕುಲು ತಿಮ್ಮಣ್ಣಾಜಲಗ ಜನಕಡ ಪುಡಿಯೆ ಇನಿಕ್ ಏಳು ದಿನ ಅಂಡು ಮೂಲು ಬತ್ತು ಉಂತುದು ಅಜಿಲನ ಸುದ್ದಿಜ್ಜಿ ಒಲ್ಲ ಎಂಕು ಪೋಡಿದು ಮುಸುಕಬಾರ್ದು ಜಯಿತುದೇನಾ ದಾನ್ನ ಆಯ ಬತ್ತು ಜೆಂದು ಲಡಾಯ್ದ ಕಲೋರ್ದು ಪಿರಪೋಪು ಲೆಕ್ಕಲ ಇಜ್ಜಿ ಆಯ ಬತ್ತು ಜೆಂಡದಾನೆ ಆಯನ ಎಂಚ ಬರ್ಪಾವುಡು ಎಂಕು ಗೊತ್ತುಂಡು ಏರಿ ಅವು ಊರುಡಿತ್ತಿನ ಬೈತ ಮುಟ್ಟೆಲೆಗ ಪೂರ ಸೂಕೊರ್ಲೆ ಪರ್ಪುನ ನೀರಿಗ ವಿಷನು ಬಾಡ್ಲೆ ಇದೆಟ್ಟಿತ್ತಿನ ಕಂಜಿ ಕೈ ಕಂಜಿಲೇನು ಪೂರ ಬಲ್ಲುಗಿತ್ತದು ಎಡ್ಡೆ ಬುಲೆಸಲೈತಿನ ಕಂಡುಗು ದೇರ್ದು ಬಿಡ್ಲೆ ನೆರೆ ಕರೆ ತಕ್ಕಲು ಹಾಕತ್ತ ಬೂರ್ದು ಸಯ್ಯಾಡು ಅಪಗ ಮಾನವಂತಿದು ಪೊಣ್ಣುಲಿನ ಮಿತ್ ಕೈ ಮಲ್ಪುಲೆ ಅಪಗ ಅಲ ಅಜಿಲೆ ಬತ್ತು ಜೆಂದಾಂಡ ಊರು ತಕ್ಕುಲೇ ಅಜಿಲ ನಡೆ ಪೋದು ಪ್ರಶ್ನೆ ಮಲ್ಪುವರು ಅಪಗಾಂಡಲ ಬರುವೆನಾ ಅಂದು ತೂಕ ಕಾತುಕುಲ್ವೆ

0: ಭಾರಿ ಪೊರ್ಲಾಡಿ ಇರ್ಕೇಂಡಿನ
1: ತಾನೇ
0: ನಮ ಒಂತು ದೇವೋಲು ಲಡಾಯ್ದ ಕಳ
1: ಅಂದೆ
0: ಲಡಾಯ್ದ ಕಳಟು ಎದುರು ಏ ಉಪ್ಪಡು ಆಯ ಪಗೆನಾಯ ಪಗೆನಾಯನಟ್ಟಿಗೆ ಕಾದು ನತ್ತಂದೆ ಬೇತೆ ಉದ್ದೇಶದಾಲ ಉಂಡೆ ಅಂಚಿನಲ್ಪ ಈರುಂತಂದು ಎನ್ನ ಪುಟ್ಟು ಪುರಪಕ್ಕೇನಂದಿಲ್ಲ ರತೆ ದಾನೆ ಈರೆಗ ಮಗನ್ ಮಿನಿಲ್ಲಲ್ಲ
1: ಇತ್ತಂಡ ದಾನೆ ಅವಳು
0: ಪ್ರಾಯಗ ಬೈದಲಾದ ಇಪ್ಪಡು ಮದಿಮೆ ಮಲ್ಪನ ಆಲೋಚನೆ ರಾಯಂಚ
1: ಅಂದಯ್ಯ ನಿಕ್ಲಿಗೆ ಜವನೇರಿಗೊಂದುವೇ ಉಪ್ಪುನ ಒಂಜಿ ಜವನೇರನಲ್ಲಿ ಎತ್ತದ ಪಾತೇರ್ಪ ದಕ್ಕನ ಪುಟ್ಟು ಪುರಪುಕೇಂಡ ದಾನೆ ಮಗಲೇನು ಮದ್ಮೆ ಮಲ್ಪರೆಂದೇ ಲೆತ್ತದ
0: ಪಾತೇರ್ಪುಲಿಂದ
1: ನಿಕ್ಲಗೆ ಹಿರಿಯ ಮರ್ಯಾದೆ ಕೊರಪುನ ಬಿಡು ಅಕ್ಕಲ ಆಶೀರ್ವಾದ ದೇತೊಂಡಲ್ಲ ನಿಕ್ಲ ಕಟ್ಟಿಡಿಜ್ಜಿ ಅಂಚಾದೆ ಅವೇನು ಪೂರ ಬಿಡು ಒಕ ಈ ಪಂಡತ ಲಡಾಯ್ದ ಕಲೆಟ್ಟು ಪುಟ್ಟು ಪುರಪುದಾಯಕ ಎಣ್ಣುನೊಂದು ಎಂತೂ ಬಾಲೈ ಎನ್ನಂಚಿನ ಬಿರ್ಸನ ಎದುರುಡು ಈದಲ ಕಾದದು ಪಿರಪೋಪು ಲೆಕ್ಕಜ್ಜಿ
0: ಓಹೋ
1: ಎನ್ನ ಕೈದ ಸೈಪುಣೇರ್ ತುಂಬು ನಿನ್ನ ಒಂಜಿ ಪರಿಚಯ ಮಲ್ತೋನುಗಾ ಅನ್ಕೇನೊಂದುಲ್ಲೆ ಅಂಚಾದ ಪನ ಈ ವಾ ಇಲ್ಲದ
0: ಯಾನೇರಂದು ಗೊತ್ತಾವಳು ಪೆರಿಂಜೆ ಗೊತ್ತೊಂದು ಕೇಂದರ
1: ಕೇಂದ್ರೆ
0: ಅಲ್ಪದ ಮಂಜಣ್ಣ ಪೂಂಜೆಯನ್ನ ಶಂಕರಿ ಪೂಂಜೆದ ನಮಗೆ ಸಾಯದ ಗುತ್ತದ ಕಾಂತಣ್ಣ ಅಧಿಕಾರಿಯನ್ನ 60 ದೇವ ಪೂಂಜೆ ಯಾರೇ
1: ಯಾವ್ಯ ಯಾವು ಹೆಚ್ಚ ದಡಿ ಬಟ್ಟೋರ್ಚಿ ಪೂಂಜೆ

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ

सर्दियां और सांस गर्म हो, शामों की शॉल भी

ಬಹುಮಾನ ಕೋಟಿ ಕರೆಕ್ಟ್ ಬರ್ತಾನ ಬಲಂಜಗುತ್ತು ವಿಶ್ವನಾಥ ಶೆಟ್ಟರ್ನಿರ್ಲಿಗೆ.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು, ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು, ಬೆಳ್ಳಿಯ ಬಟ್ಟಲ ಗಸಗಸೆ ಪಾಯಸ ರಾಯರ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.